ಪುಷ್ಪಲತಾ ಚಂದ್ರಹಾಸ್ ಮತ್ತು ಎಡಿ ಶ್ರೀನಿವಾಸ್ ಹಾಡಿರುವ ದೇಶಭಕ್ತಿ ಗೀತೆ, ಅನಂತ ನಾರಾಯಣ ಅವರ ರಚನೆ ಕೈಯ ಕೈಯೊಳಗಿಟ್ಟು ಕಣ್ಣ ಕಣ್ಣಲಿ ನಿಟ್ಟು.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ಚಿಂತನ ಡಾಕ್ಟರ್ ಸುಧಾರಾಣಿ ಅವರಿಂದ.
1: ಒಂದು ಸದೃಢ ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಭೌಗೋಳಿಕ ನೈಸರ್ಗಿಕ ಸಂಪನ್ಮೂಲಗಳ ಜೊತೆಗೆ ಬಲಾಢ್ಯವಾದ ಅದರಲ್ಲೂ ಧನಾತ್ಮಕವಾದ ಚಿಂತನ ಲಹರಿಗಳಿಂದ ಕೂಡಿದ ಸಶಕ್ತ ಸಮೃದ್ಧ ಯುವ ಮನಸ್ಸುಗಳು ತಮ್ಮ ಅದಮ್ಯ ಉತ್ಸಾಹ ಸಂಕಲ್ಪತೆಗಳಿಂದ ಅತ್ಯಮೂಲ್ಯವಾದ ಸಂಪನ್ಮೂಲವಾಗಿದೆ. ಭಾರತ ದೇಶವು ಸದ್ಯ ಅತ್ಯಂತ ಹೆಚ್ಚಿನ ಯುವಶಕ್ತಿಯನ್ನು ಹೊಂದಿರುವ ರಾಷ್ಟ್ರ. ಆದರೆ ಪ್ರಸಕ್ತ ಸ್ಥಿತ್ಯಂತರಗೊಳ್ಳುತ್ತಿರುವ ಸಮಾಜದಲ್ಲಿ ಹಳೆಯ ನಂಬಿಕೆಗಳು ಮತ್ತು ಅವುಗಳನ್ನು ಬೆಂಬಲಿಸುವ ಸಾಮೂಹಿಕ ಸಂಹಿತೆಗಳು, ನೈತಿಕ ಬದ್ಧತೆಗಳು ನಾಶವಾಗುತ್ತಿವೆ. ಬದಲಾಗುತ್ತಿರುವ ಈ ಹೊತ್ತಿನಲ್ಲಿ ಯುವ ಮನಸ್ಸುಗಳು ಚಲಿಸುತ್ತಿರುವ ದಾರಿಗಳಲ್ಲಿ ಬಿರುಕುಗಳು ಕಾಣುತ್ತಿವೆ. ಈ ಬಿರುಕುಗಳು ವೈಯಕ್ತಿಕ ಮತ್ತು ಸಾಮಾಜಿಕ ಈ ಎರಡೂ ನೆಲೆಯಲ್ಲಿ ನೋವು ಸಮಸ್ಯೆಗಳನ್ನು ಸೃಷ್ಟಿಸುತ್ತಿವೆ. ಮಾತ್ರವಲ್ಲ, ದೇಶದ ಏಕತೆ ಭಾವೈಕ್ಯತೆಗೂ ಅಡ್ಡಿ ಉಂಟುಮಾಡುತ್ತಿದೆ. ಯುವಕರ ದಿಶಕ್ತಿಯ ಕುರಿತು ಅಪಾರ ಭರವಸೆ ಹೊಂದಿದ್ದವರು ವಿವೇಕಾನಂದರು. ಹಾಗೆಯೇ ಯುವಕರ ಉರಿಯುತ್ತಿರುವ ಮನಸ್ಸು ಭೂಮಿಯ ಮೇಲೆ ಅತ್ಯಂತ ಶಕ್ತಿಶಾಲಿ ಸಂಪನ್ಮೂಲವಾಗಿದೆ. ಯುವಶಕ್ತಿಯು ಸರಿಯಾದ ನಿರ್ದೇಶನ ಮತ್ತು ನಿಯಂತ್ರಣದಲ್ಲಿ ಪರಿವರ್ತನೆಯ ಬದಲಾವಣೆಗಳನ್ನು ತರಬಹುದು. ಮಾನವೀಯತೆಯಲ್ಲಿ ಮತ್ತು ಅದರ ಪ್ರಗತಿಗೆ ಅದರ ಸವಾಲುಗಳನ್ನು ಎದುರಿಸಲು ಮತ್ತು ಶಾಂತಿ ಸಮೃದ್ಧಿಯನ್ನು ತರಲು ಸಾಧ್ಯವಿದೆ. ಇದು ಯುವಕರ ಕುರಿತಾದ ಅಬ್ದುಲ್ ಕಲಾಂ ಅವರ ವಿಶ್ವಾಸ. ಅಂದರೆ ಯುವ ಮನಸ್ಸುಗಳಿಗೆ ಈಗ ಹೆಚ್ಚು ಪ್ರಗತಿಪರವಾಗಿ ವಿಶಾಲವಾಗಿ ಯೋಚಿಸುವ ಬದುಕುವ ಅವಕಾಶಗಳಿವೆ. ಆದರೆ ಇವತ್ತು ಮಾತಿನ ವರಸೆ, ಅಭಿವ್ಯಕ್ತಿಯ ಕ್ರಮ, ಆಲೋಚನಾ ಕ್ರಮಗಳಲ್ಲಿ ಪರಸ್ಪರ ದೂಷಣೆ, ಅಸಹನೆ, ಆಘಾತಗಾರಿ ಮೊಂಡುವಾದ, ಅನಾಗತ್ಯವಾದ ನೇರ ನಿಂದನೆಗಳಲ್ಲಿ ತೊಡಗಿಕೊಳ್ಳುತ್ತಿರುವುದು ಹೆಚ್ಚಾಗುತ್ತಿವೆ. ಭಿನ್ನ ನಿಲುವುಗಳ ಬಗ್ಗೆ ಈ ಅಸಹನೆಯ ಮೌಖಿಕ, ಭಾಷಿಕ, ದೈಹಿಕ ಹಲ್ಲೆಗಳ ಅತಿರೇಕಗಳ ಹಿಂದೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವವಿದೆ. ಇದರಿಂದ ಒಣಗಿರುವುದರ ಜೊತೆಗೆ ಹಸಿಯಾಗಿರುವುದು ಕೂಡ ನಾಶವಾಗುತ್ತಿದೆ. ವರ್ತಮಾನದಲ್ಲಿನ ಈ ತಲ್ಲಣ, ಬಿರುಕು, ತಳಮಳ, ಅನುಮಾನಗಳ ಕಹಿಯನ್ನು ಎದುರಿಸುವುದಕ್ಕೆ, ಅರಗಿಸಿಕೊಳ್ಳುವುದಕ್ಕೆ ಯುವ ಮನಸ್ಸುಗಳಿಗೆ ಸಾಧ್ಯವಾಗುತ್ತಿಲ್ಲ. ಕೊಟ್ಟ ಕುದುರೆಯನ್ನ ಏರಲರಿಯದೆ ಮತ್ತೊಂದು ಕುದುರೆಯನ್ನ ಏರ ಬಯಸುವವರು ವೀರರೂ ಅಲ್ಲ, ಧೀರರೂ ಅಲ್ಲ ಎಂಬ ಅಲ್ಲಮನ ವಚನದಂತೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಳ್ಳದೆ ಚಂಚಲ ಚಿತ್ತರಾಗಿ ದ್ವಂದ್ವಗಳಲ್ಲಿ ಸಿಲುಕಿ ತೊಳಲಾಡುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿವೆ. ಅಂದರೆ ತಪ್ಪುಗಳು ಎಲ್ಲಿ ನಡೆಯುತ್ತಿವೆ? ನಮ್ಮ ಶಿಕ್ಷಣ ಕ್ರಮದಲ್ಲಿ ಅಂಕ ತೆಗೆಯುವ, ನೆನಪಿಟ್ಟುಕೊಳ್ಳುವ ವಿದ್ಯೆಯನ್ನು ಕಲಿಸುತ್ತಿದ್ದೇವೆ, ಯೋಚಿಸುವ, ಕಲಿಯುವ ವಿದ್ಯೆಯನ್ನು ಅಲ್ಲ. ತಿನ್ನುವುದಕ್ಕೂ ಉಣ್ಣುವುದಕ್ಕೂ ಇರುವ ವ್ಯತ್ಯಾಸವನ್ನು ಹೇಳಿಕೊಡುತ್ತಿಲ್ಲ. ತಿಂದದ್ದು ಮೈಗೆ ಹತ್ತಬೇಕು ಎಂಬ ಹಿರಿಕರ ಅನುಭವದ ಅರ್ಥವನ್ನು ತಿಳಿಸಿಕೊಡುತ್ತಿಲ್ಲ. ಒಂದು ಗಿಡಕ್ಕೆ ಒಂದೇ ದಿನ 10 ಕೊಡ ನೀರು ಹೊಯ್ಯುವುದರ ಬದಲಾಗಿ 10 ದಿನ 10 ಕೊಡ ನೀರು ಹೊಯ್ಯುವುದರ ಪರಿಣಾಮ ನಮ್ಮ ಅರಿವಿಗೆ ದಕ್ಕುತ್ತಿಲ್ಲ. ವರ್ತಮಾನದ ಸಂದರ್ಭದಲ್ಲಿ ಯುವಜನರ ಶಕ್ತಿ, ಸಾಮರ್ಥ್ಯ, ನೆಮ್ಮದಿ, ಸಮಯ ಎಲ್ಲವೂ ಅನಾವಶ್ಯಕ ಮಾತು, ಸಾಮಾಜಿಕ ಮತ್ತು ರಾಜಕೀಯ ಪರಿವೇಶಗಳಲ್ಲಿ ಮಲಿನಗೊಳ್ಳುತ್ತಿರುವುದು ಸದ್ಯದ ದೊಡ್ಡ ದುರಂತ. ಸಂವಾದಗಳಿಗೆ ತೆರೆದುಕೊಳ್ಳದೆ ವಾದ ವಿವಾದಗಳಲ್ಲೇ ತೊಡಗಿಕೊಳ್ಳುತ್ತಿದ್ದೇವೆ. ಚಾಕುವನ್ನು ಹಣ್ಣು

0: ಕತ್ತರಿಸುವ ಬದಲು ಕಣ್ಣು ಕೀಳುವುದಕ್ಕೆ ಬಳಸುತ್ತಿದ್ದೇವೆ. ಶಕ್ತಿ, ವಸ್ತು, ವೈರುಧ್ಯ, ಸಾಮೀಪ್ಯ, ಸಾಮರಸ್ಯ, ದೂರತ್ವ, ಪ್ರಜ್ಞೆ, ಪರಿಸರ ಎಲ್ಲವೂ ಪ್ರಕೃತಿಯ ಮೂಲ ಮತ್ತು ಕೊಡುಗೆ. ಭತ್ತದ ಮೇಲಿನ ನೀರಿನ ಹನಿ, ನೆಲದಿಂದ ಮೇಲೆ ಏರುವ ಹುತ್ತ, ನೆಲದ ಅಡಿಗೆ ಇಳಿಯುವ ಇರುವೆಗಳ ದಂಡು, ಇವು ನಮ್ಮ ಕಲ್ಪನೆ ಮತ್ತು ಬದುಕಿಗೆ ನೀಡುವ ಚಂದವನ್ನು, ಪಾಠವನ್ನು ಕಲಿಸಬೇಕಾಗಿದೆ. ಪ್ರೇಮ ಮಾರ್ಗವನ್ನು ಉಪಶಮ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಬದಲಾವಣೆ ಎಲ್ಲಾ ಕಾಲದಲ್ಲೂ ನಡೆಯುತ್ತಿರುತ್ತದೆ. ನಮ್ಮ ಬದುಕಿನ ಒಂದಿಷ್ಟು ಶಕ್ತಿಯನ್ನು ಒಳ್ಳೆಯ ಮಾತು, ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸಗಳಿಗೆ ವಿನಿಯೋಗಿಸಬೇಕು.
1: ಇದುವರೆಗೆ ಡಾಕ್ಟರ್ ಸುಧಾರಾಣಿ ಅವರಿಂದ ಚಿಂತನ ಕೇಳಿದಿರಿ.

ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ. ಹೀಗೆಂದವರು ಸ್ವಾಮಿ ವಿವೇಕಾನಂದ.

ಆಕಾಶವಾಣಿ ಮಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ. ಬಿ ಕೃಷ್ಣ ಕಾರಂತ್, ಮಾಲಿನಿ ಕೇಶವ ಪ್ರಸಾದ್ ಹಾಗೂ ಬಿ ನಟರಾಜ ಶರ್ಮಾ ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ ಚಿತ್ರಗೀತೆಗಳು. 8:30 ಹಿಂದಿ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ. 9:20 ಕನ್ನಡ ಚಿತ್ರಗೀತೆಗಳು. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ವನಿತಾವಾಣಿ, ಎಚ್ ಶಕುಂತಳಾ ಭಟ್ ಅವರಿಂದ ಕವನ ವಾಚನ. 11:30 ಶಾಸ್ತ್ರೀಯ ಸಂಗೀತ, ಬಿವಿ ರಾಮನ್ ಮತ್ತು ಬಿವಿ ಲಕ್ಷ್ಮಣನ್ ಅವರ ದ್ವಂದ್ವ ಹಾಡುಗಾರಿಕೆ. 12:05 ವನಿತಾ ವಿಹಾರ, ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ ಕುರಿತು ಮಾತನಾಡುತ್ತಾರೆ ವಿದ್ಯಾ ಶಿರಹಟ್ಟಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮಹಿಳೆಯರಲ್ಲಿ ಹೃದಯಾಘಾತ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತೇಜಸ್ವಿನಿ ಗಿರೀಶ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ, ಪಂಡಿತ್ ವಿನಾಯಕ ತೊರವಿ ಹಾಡಿರುವ ವಚನಗಳು. 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮ, ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ, ಪ್ರಸ್ತುತಿ ದೇವಿ ಪ್ರಸಾದ್ ದೇವಂದಬೆಟ್ಟು ಬಂಟ್ವಾಳ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ, ಗುರುಗಳು ಸಂಪದಾ ಉಪಾಸಿನಿ, ವಿದ್ಯಾರ್ಥಿಗಳು ಸ್ವರ್ಜಿತ್ ಉಪಾಸಿನಿ ಹಾಗೂ ಅಥರ್ವ್ ಅಗರ್ವಾಲ್. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ದೇಸಿ

ಹಸು ಸಾಕಣೆ ಕುರಿತು ಪ್ರವೀಣ್ ಸರಳಾಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:45 ಹಿಂದಿ ಚಿತ್ರಗೀತೆಗಳು. 8:00 ಯುವವಾಣಿ. ಜ್ಞಾನ ಜ್ಯೋತಿಯ ಸಾರಥಿ ಗುರುಗಳು ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಸಂಧ್ಯಾ ಎನ್ ಮಣಿನಾಲ್ಕೂರು. 8:30 ತುಳು ಕಾರ್ಯಕ್ರಮ. ಪಾಡ್ದ ನೊಲೆಡು ತುಳುನಾಡ್ದ ಬೆನ್ನಿ ಬದುಕದ ಚಿತ್ರಣ. ಸುಂದರ ಕೇಣಾಜೆ ಅವರಿಂದ ಭಾಷಣ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ. ಪಪ್ಪು ಸೋಮೇಶ್ವರ ರಾವ್ ಅವರ ವೀಣಾವಾದನ. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ಮೌನೇಶ್ ಕುಮಾರ್ ಛಾವಣಿ ಹಾಡಿರುವ ಸಂತ ಶಿಶುನಾಳ ಶರೀಫರ ತತ್ವ ಪದವನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಮಧುಮೇಹ ಕಾಯಿಲೆ, ಆಹಾರ ಹಾಗೂ ನಿದ್ದೆ. ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್ ಎಂ.
2: ಶಾಸ್ತ್ರದಲ್ಲಿ ಹೇಳಿದರೆ ಮಧುರ ಆಹಾರವನ್ನು ಪ್ರಥಮವಾಗಿ ತೆಗೆದುಕೊಳ್ಳಿ ಅಂತ ಹೇಳಿ ಒಂದು ಕ್ರಮ ಇದೆ. ಆದರೆ ಇದು ಡಯಾಬಿಟಿಸ್ ಅಲ್ಲದವರಿಗೆ, ಯಾರಿಗೆ ಶಕ್ತಿಯ ಅಗತ್ಯ ಇದೆ ಅವರು ಮಧುರ ಆಹಾರವನ್ನು ಪ್ರಥಮ ತಗೊಳ್ಬೇಕು. ಯಾರಿಗೆ ಮಧುರತೆಯ ವ್ಯತ್ಯಯ ದೇಹದಲ್ಲಿ ಇದೆ ಅವರು ಇದನ್ನು ಕೊನೆಯಲ್ಲಿ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಅಂಥೇಳಿದರೆ ಸಕ್ಕರೆ ಆಹಾರ ಮೊದಲಿಗೆ ತಗೊಂಡ್ರೆ ತಕ್ಷಣ ಗ್ಲುಕೋಸ್ ಏರ್ತದೆ. ಆದ್ದರಿಂದ ಮೊದಲು ತರಕಾರಿ, ಪ್ರೋಟೀನ್ನಂತಹ ಆಹಾರ ತೆಗೆದುಕೊಂಡ್ರೆ, ತದನಂತರ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರ, ಸಕ್ಕರೆ ಇರುವಂತಹ ಆಹಾರ ತೆಗೆದುಕೊಂಡ್ರೆ ರಕ್ತದ ಸಕ್ಕರೆ ಏರಿಕೆ ನಿಧಾನ ಆಗ್ತದೆ. ಉದಾಹರಣೆಗೆ ಮೊದಲು ಪಲ್ಯಗಳು, ಸಲಾಡ್, ಪ್ರೋಟೀನ್ನಂತಹ ಆಹಾರನ ಮೊದಲಿಗೆ ಸೇವಿಸಿ, ಅನ್ನವನ್ನು ತದನಂತರ ಸೇರಿಸಿ. ಈ ಸಣ್ಣ ಅಭ್ಯಾಸದಿಂದ ರಕ್ತದ ಸಕ್ಕರೆ ಏರಿಕೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಶಾಸ್ತ್ರದಲ್ಲಿ ಯಾವಾಗಲೂ ಹೇಳಿದರೆ ಊಟ ಆದ ನಂತರ 100 ಹೆಜ್ಜೆಯನ್ನೇ ನಡೆಯಿರಿ. ಈಗಿನ ರಿಸರ್ಚ್ ಪ್ರಕಾರ ಕೂಡ ಊಟದ ನಂತರ ನಡೆಯುವುದು ಒಂದು ಪ್ರಮುಖ ಅಂಶ. 10 ನಿಮಿಷ ನಡೆದರೂ ಕೂಡ ರಕ್ತದ ಸಕ್ಕರೆ ಮಟ್ಟ ಕಡಿಮೆ ಆಗ್ತದೆ. ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ ನಮ್ಮ ಕಾಲಿನ ಸ್ನಾಯುಗಳ ಕ್ರಿಯೆಯಿಂದ. ನಮ್ಮ ಕಾಲಿನಲ್ಲಿ ಸೋಲಿಯಸ್ ಅನ್ನುವ ಒಂದು ಸ್ನಾಯು ಇದೆ, ಅದು ನಿರಂತರವಾಗಿ ಗ್ಲುಕೋಸ್ ಅನ್ನು ಬಳಸ್ತದೆ. ಆದ್ದರಿಂದ ಊಟದ ನಂತರ ಕೇವಲ 100 ಹೆಜ್ಜೆ ಅಥವಾ 10 ನಿಮಿಷ ನಡೆಯುವಂಥದ್ದು ಒಳ್ಳೆಯ ಅಭ್ಯಾಸ ಅಂಥೇಳಿ ಹೇಳ್ಬೋದು. ಈಗಿನ ವೇಗದ ಜೀವನ ಶೈಲಿಯಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ರಾತ್ರಿ ನಾವು ಯಾವಾಗ ಊಟ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಶುಗರ್ ಇದ್ದವರಿಗೆ ಅಥವಾ ಸಕ್ಕರೆ ಕಾಯಿಲೆ ಇದ್ದವರಿಗೆ ನಾವು ಹೇಳ್ತೇವೆ ಮಲಗುವ ಮುನ್ನ ಕನಿಷ್ಠ 3 ಗಂಟೆ ಮೊದಲು ಊಟ ಮಾಡಿ. ಯಾಕೆ ಹೀಗೆ ಮಾಡಬೇಕು? ಯಾಕೆಂತ ಹೇಳಿದರೆ ರಾತ್ರಿ ತಡವಾದಷ್ಟು ಇನ್ಸುಲಿನ ಸಂವೇದನೆ ಕಡಿಮೆ ಆಗ್ತದೆ. ಆದಷ್ಟು ಸಕ್ಕರೆ ಕಡಿಮೆ ಇರುವಂತಹ ಆಹಾರ ತೆಗೆದುಕೊಂಡರೂ ಕೂಡ ಮೆಲಟೋನಿನ್ ಹಾರ್ಮೋನ್ ರಾತ್ರಿ ಹೆಚ್ಚು ಆಗುವುದರಿಂದ ಇನ್ಸುಲಿನ ಪ್ರಭಾವ ಕಡಿಮೆ ಆಗ್ತದೆ. ಆದ ಕಾರಣ ಆದಷ್ಟು ಬೇಗ ಊಟ ಮಾಡಿ ಸಾಯಂಕಾಲ ಹಾಗೂ ಮಲಗುವ ಹೊತ್ತಿನ ನಡುವೆ 3 ಗಂಟೆ ಮಿನಿಮಮ್ ವ್ಯತ್ಯಾಸ ಇದ್ದರೆ ಅದು ನಿಮ್ಮ ಸಕ್ಕರೆಯ ನಿಯಂತ್ರಣಕ್ಕೆ ಹಾಗೆ ಬರದೇ ಇದ್ದ ಹಾಗೆ ಮಾಡಲಿಕ್ಕೂ ಕೂಡ ಸಹಾಯಕ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಚಿಂತನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮಧುಮೇಹ ಕಾಯಿಲೆ, ಆಹಾರ ಹಾಗೂ ನಿದ್ದೆ. ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್ ಎಂ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಕೇಳುಗರೇ, ಈ ಬೆಳಗ್ಗೆ 11 ಗಂಟೆಗೆ ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ಎಚ್ ಶಕುಂತಲಾ ಭಟ್ ಅವರಿಂದ ಕವನ ವಾಚನವನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಮಶ್ರೂಮ್ ಅಥವಾ ಅಣಬೆ ಒಂದು ಫಂಗಸ್ ಅಥವಾ ಶಿಲೀಂಧ್ರ ಸಸ್ಯ. ಆಡು ಭಾಷೆಯಲ್ಲಿ ಇದಕ್ಕೆ ನಾಯಿಕೊಡೆ ಅಥವಾ ಅಳಂಬಿ ಎಂದು ಕರೆಯುವುದು ಕೂಡ ಉಂಟು. ಸುಮಾರು 14-15 ಸಾವಿರ ಪ್ರಭೇದಗಳು ಇದರಲ್ಲಿ ಇವೆ. 5,000 ಪ್ರಭೇದದ ಅಣಬೆಗಳನ್ನು ಆಹಾರವಾಗಿ ಬಳಸಬಹುದು ಎಂದು ಸಿದ್ಧಪಡಿಸಲಾಗಿದೆ. ಇವುಗಳಲ್ಲಿ ಸುಮಾರು 1,800 ಪ್ರಭೇದದ ಅಣಬೆಗಳು ಔಷಧೀಯ ಗುಣಗಳನ್ನು ಕೂಡ ಹೊಂದಿವೆ. ಅದರಲ್ಲಿ 30 ಪ್ರಭೇದದ ಅಣಬೆಗಳನ್ನು ಮಾರಕ ಎಂದು ಕೂಡ ಗುರುತಿಸಲಾಗಿದೆ. ಅಣಬೆ ಅತಿ ಹೆಚ್ಚು ಪೋಷಕಾಂಶ ಹೊಂದಿದ ಆಹಾರ. ಇದರಲ್ಲಿ ಪ್ರೋಟೀನ್, ವಿಟಮಿನ್, ನಾರಿನಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಕೊಬ್ಬಿನಂಶ ಮತ್ತು ಕ್ಯಾಲೋರಿ ಕಡಿಮೆ ಪ್ರಮಾಣದಲ್ಲಿ ಇದೆ. ಇದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಅಣಬೆ ಬೇಸಾಯ ಒಂದು ಪರಿಸರ ಪೂರಕ ತಂತ್ರಜ್ಞಾನ. ಇದರಲ್ಲಿ ತ್ಯಾಜ್ಯಗಳಾದ ಭತ್ತದ ಹುಲ್ಲು, ಹತ್ತಿಯ ಉಳಿಕೆ, ಮರದ ಹೊಟ್ಟು, ಕಬ್ಬಿನ ಸಿಪ್ಪೆ ಇತ್ಯಾದಿಗಳನ್ನು ಅಣಬೆ ಬೆಳೆಸಲು ಉಪಯೋಗಿಸುತ್ತಾರೆ. ಅಣಬೆ ಬೇಸಾಯದಲ್ಲಿ ಬಳಸಿದ ಹುಲ್ಲನ್ನು ನಂತರ ಪ್ರಾಣಿಗಳಿಗೆ ಮೇವಾಗಿ ಕೂಡ ಕೊಡಬಹುದು. ನಂತರ ಇದನ್ನು ಗೊಬ್ಬರಕ್ಕಾಗಿ ಬಳಸಬಹುದು. ಅಣಬೆ ಬೇಸಾಯ ಕೃಷಿಕರಿಗೆ, ಗೃಹಿಣಿಯರಿಗೆ, ಕೂಲಿ ಕಾರ್ಮಿಕರಿಗೆ ಕೂಡ ಸ್ವಉದ್ಯೋಗದಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿ ಒಂದು ಉತ್ತಮವಾದಂತಹ ಆದಾಯವನ್ನು ಮಾಡುವಲ್ಲಿ ಒಂದು ಚಟುವಟಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿಯಂತಹ ಫಾಸ್ಟ್ ಫುಡ್ಗಳ ಜೊತೆಗೆ ಸೂಪ್ಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಅಣಬೆಯನ್ನು ಇದರಲ್ಲಿ ಉಪಯೋಗಿಸಬಹುದು. ಅಣಬೆ ಒಂದು ಅಲ್ಪಾವಧಿ ಬೆಳೆಯಾಗಿದ್ದು ಅತ್ಯಲ್ಪ ಸಮಯದಲ್ಲಿ ಬೆಳೆಗಾರರಿಗೆ ಹೆಚ್ಚಿನ ಆದಾಯ ನೀಡುತ್ತದೆ. ಇದರಲ್ಲಿರುವ ಮುಖ್ಯ ಅಣಬೆಗಳೆಂದರೆ ಆಯಿಸ್ಟರ್ ಅಣಬೆ, ಹಾಲು ಅಣಬೆ, ಭತ್ತದ ಹುಲ್ಲಿನ ಅಣಬೆ, ಬಟನ್ ಅಥವಾ ಗುಂಡಿ ಅಣಬೆ ಮುಂತಾದವುಗಳು. ಪ್ರಾಚೀನ ಕಾಲದಿಂದಲೂ ಅಣಬೆಯನ್ನು ಆಹಾರವಾಗಿ ಮತ್ತು ಔಷಧಿಯಾಗಿ ಬಳಸಲಾಗುತ್ತಿತ್ತು. ಅಣಬೆಯ ಪ್ರಮುಖ ಔಷಧೀಯ ಉಪಯೋಗಗಳೆಂದರೆ ಕೊಲೆಸ್ಟ್ರಾಲ್ ಕಡಿಮೆಗೊಳಿಸಲು, ಮಧುಮೇಹ ನಿರ್ವಹಣೆಯಲ್ಲಿ, ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಮೂತ್ರಜನಕಾಂಗದ ರೋಗಗಳನ್ನು ತಡೆಗಟ್ಟಲು, ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ತಡೆಯಲು ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಅಣಬೆ ಒಂದು ಶಾಖಾಹಾರಿ ಪದಾರ್ಥವಾಗಿದ್ದು ದೇಹಕ್ಕೆ ಅವಶ್ಯಕವಾದ ಎಲ್ಲ ಅಮೈನೋ ಆಮ್ಲಗಳನ್ನು ಕೂಡ ಇದು ಕೊಡುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳುತ್ತಾರೆ. ಅಣಬೆಯ ತಿಂಡಿ ತಿನಿಸುಗಳ ಬಗ್ಗೆ ಹೇಳುವುದಾದರೆ, ಅಣಬೆಯನ್ನು ಉಪಯೋಗಿಸಿ ಸೂಪ್, ಮಂಚೂರಿ, ಪಕೋಡ, ಪಲ್ಯ, ಸಾಂಬಾರು, ಪಲಾವ್, ಬಿರಿಯಾನಿ ಇತ್ಯಾದಿಗಳನ್ನು ತಯಾರಿಸಬಹುದು. ಅಣಬೆಯ ಉತ್ಪಾದನೆಯಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ, ಉತ್ತಮ ಅಣಬೆ ಬೀಜಗಳನ್ನು ಬಳಸಬೇಕು. ಅಣಬೆ ಬೆಳೆಸುವ ಸ್ಥಳ ಚೆನ್ನಾಗಿ ಗಾಳಿ ಬೆಳಕು ಬರುವಂತೆ ಇರಬೇಕು. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಯಾವುದೇ ಸೂಕ್ಷ್ಮಾಣು ಜೀವಿಗಳ ಸೋಂಕು ತಗಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಹಸಿ ಅಣಬೆಯನ್ನು ಬೇಗನೆ ಉಪಯೋಗಿಸಬೇಕು. ಉಳಿದ ಅಣಬೆಯನ್ನು ಒಣಗಿಸಿ ಶುದ್ಧವಾಗಿ ಗಾಜಿನ ಬಾಟಲ್ಗಳಲ್ಲಿ ಇಟ್ಟು ಶೇಖರಿಸಬಹುದು.
0: ರೈತರಿಗೆ ಸಲಹೆ ಕೇಳಿದ್ರಿ. ಕೆಳಗರೆ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದೇಸಿ ಹಸು ಸಾಕಣೆ ಕುರಿತು ಪ್ರವೀಣ್ ಸರಳಾಯ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಸಂದರ್ಶಕರು ಗಾಯತ್ರಿ ಎಂ. ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ

0: ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.
1: ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ ಇಂದಿನ ಪ್ರಸ್ತುತಿ ದೇವಿಪ್ರಸಾದ್ ದೇವಂದಬೆಟ್ಟು ಬಂಟ್ವಾಳ.

0: ಕೆಳಗರೆ ಈ ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಜ್ಞಾನ ಜ್ಯೋತಿಯ ಸಾರಥಿ ಗುರುಗಳು ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಿ ಸಂಧ್ಯಾ ಎನ್ ಮಣಿನಾಲ್ಕೂರು. ಆಕಾಶವಾಣಿ ಮಂಗಳೂರು. ಸಮಯ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾಃ. ಅಸಮ ಪಶ್ಚಿಮ ಬಂಗಾಳ ಕೇರಳಂ ತಮಿಳುನಾಡು ರಾಜ್ಯು ಕೇಂದ್ರ ಶಾಸಿತ ಪ್ರದೇಶ ಪುಡುಚೇರಿ ಇತ್ಯತ್ರ ವಿಧಾನಸಭಾ ನಿರ್ವಾಚನೇಭ್ಯ ಅದ್ಯ ಮತಗಣನಾಯೈ ಸರ್ವಾಃ ಸಜ್ಜತಾಃ ಜಾತಾಃ. ಮತಗಣನಾ ಪ್ರಾತಃ 8 ಪ್ರಾರಪ್ಸ್ಯತೆ. ಪ್ರೈಷ್ಯ ಮತಪತ್ರಾಣಾಂ ಗಣನಾ ಸರ್ವಪ್ರಥಮಂ ಭವಿಷ್ಯತಿ. ತಥಾ ವೈದ್ಯುತಿಕೀ ಮತದಾನ ಯಂತ್ರಾಣಾಂ ಗಣನಾ ಪ್ರಾತಃ 8:30 ಪ್ರಾರಪ್ಸ್ಯತೆ. ಅಸಮರಾಜ್ಯೆ 26 ಕೇರಳಂ ರಾಜ್ಯೆ 44 ತಮಿಳುನಾಡು ರಾಜ್ಯೆ 34 ಆಸನೇಭ್ಯ ತಥಾ ಪುಡುಚೇರಿ ಇತ್ಯತ್ರ 30 ವಿಧಾನಸಭಾಸನೇಭ್ಯ ಮತಗಣನಾ ಭವಿಷ್ಯತಿ. ಪಶ್ಚಿಮ ಬಂಗಾಳೆ 93 ಆಸನೇಭ್ಯ ಅದ್ಯ ಮತಗಣನಾ ಭವಿಷ್ಯತಿ. ಫಾಲ್ಟಾ ವಿಧಾನಸಭಾಯೈ ಪುನರ್ಮತದಾನಂ ಮೈ ಮಾಸಸ್ಯ 21 ದಿನಾಂಕೆ ಭವಿಷ್ಯತಿ. ತತ್ರೈವ ಮತಗಣನಾ ಚ ಮೈ ಮಾಸಸ್ಯ 24 ದಿನಾಂಕೆ ಭವಿಷ್ಯತಿ.
2: ಜನಾದೇಶ 2026.
3: असम, केरलम, तमिलनाडु, पश्चिम बंगाल और पुदुचेरी के चुनाव नतीजों पर विशेष कार्यक्रम आकाशवाणी के साथ
2: आज सुबह 8:30 से
3: मतगणना की पल पल की खबर,
2: हर सीट की सटीक जानकारी,
3: संवाददाताओं से ताज़ा हाल
2: और विशेषज्ञों द्वारा नतीजों का विश्लेषण.
3: आकाशवाणी गोल्ड और अन्य फ्रिक्वेंसी पर सुनिए
2: जनादेश 2026.
1: ಭಾರತೀಯಾಂತರಿಕ್ಷ ನವಾಚಾರೇಣ ಗ್ಯಾಲೆಕ್ಸ್ ಐ ಇತ್ಯನೇನ ಸಂಯುಕ್ತ ರಾಜ್ಯಾಮೆರಿಕಾಯಾಃ ಕ್ಯಾಲಿಫೋರ್ನಿಯಾ ಇತ್ಯೇತಸ್ಮಾತ್ ಸ್ಥಳಾತ್ ಸ್ಪೇಸ್ ಎಕ್ಸ್ ಇತ್ಯೇತಸ್ಯ ಫಾಲ್ಕನ್ 9 ರಾಕೆಟ್ ಇತ್ಯನೇನ ವಿಶ್ವಸ್ಯ ಪ್ರಥಮಃ ಆಪ್ಟುಸಾರ್ ಇತಿ ಉಪಗ್ರಹಃ ಮಿಷನ ದೃಷ್ಟೇಃ ಪ್ರಕ್ಷೇಪಣಂ ಕೃತಂ. 90 ಕಿಲೋಗ್ರಾಮ ಮಿತಾ ಮಿಷನ ದೃಷ್ಟಿಃ ನೈಜ ಭಾರತೀಯ ಸಂಸ್ಥಾ ದ್ವಾರಾ ನಿರ್ಮಿತಃ ಬೃಹತ್ತಮಃ ಪೃಥ್ವೀ ನಿರೀಕ್ಷಣೋಪಗ್ರಹ ಅಸ್ತಿ. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಮಿಷನ ದೃಷ್ಟಿ ಉಪಗ್ರಹಸ್ಯ ಸಫಲ ಪ್ರಕ್ಷೇಪಣಸ್ಯ ಪ್ರಶಂಸಾಂ ಕೃತ್ವಾ ಏತಂ ಉಪಗ್ರಹಂ ಭಾರತಸ್ಯ ಅಂತರಿಕ್ಷಸ್ಯ ನವಾನವೇಷಣಸ್ಯ ಚ ಯಾತ್ರಾಯಾಂ ಪ್ರಮುಖ ಸೋಪಾನ ರೂಪೇಣ ವರ್ಣಿತವಂತೌ. ವಿದೇಶ ಮಂತ್ರಾಲಯಃ ಅವದತ್ ಯಚ್ಚತುಃಪಂಚಾಶದಧಿಕನವದಶಶತತಮಾದ್ ವರ್ಷಾತ್ ಕೈಲಾಶ ಮಾನಸರೋವರ ಯಾತ್ರಾಯೈ ಲಿಪುಲೇಕ್ ಇತಿ ದೀರ್ಘ ಮಾರ್ಗಃ ಅಸ್ತಿ, ಏಷಃ ನೂತನ ವಿಕಾಸಃ ನಾಸ್ತಿ ಇತಿ. ವಿದೇಶ ಮಂತ್ರಾಲಯಸ್ಯ ಆಧಿಕಾರಿಕ ಪ್ರವಕ್ತಾ ರಣಧೀರ ಜಯಸ್ವಾಲಃ ಕೈಲಾಶ ಮಾನಸರೋವರ ಯಾತ್ರಾಯಾಃ ಸಂದರ್ಭೆ ಸೀಮಾ ಪ್ರಕರಣೆ ನೇಪಾಲಸ್ಯ ವಿದೇಶ ಮಂತ್ರಾಲಯ ದ್ವಾರಾ ಕೃತಾನಾಂ ಟಿಪ್ಪಣೀನಾಂ ವಿಷಯೆ ಪ್ರಸಾರ ಮಾಧ್ಯಮಾನಾಂ ಪ್ರಶ್ನಾನಾಂ ಉತ್ತರಂ ದತ್ತವಾನ್. ಅಸೌ ಉಕ್ತವಾನ್ ಯ ಚತುಃಪಂಚಾಶದಧಿಕ ನವದಶ

0: प्रतमाद वर्षात कैलाश मानस सरोवर यात्रायै लिपुलेख इति दीर्घ मार्गः अस्ति। अनेन मार्गेण यात्रा दशकेभ्यः प्रचलति, अतः एषः नूतनः विकासः नास्ति इति। रक्षामन्त्री राजनाथ सिंहः अद्य उत्तरप्रदेशस्य प्रयागराजे रक्षात्रिवेणी संगमः, यत्र प्रौद्योगिक्याः उद्योगस्य सैनिकक्षमतायाः संगमः भवति इत्येतस्य विषयम् आलक्ष्य उत्तर प्रौद्योगिकी संगोष्ठ्याः उद्घाटनं करिष्यति। रक्षामन्त्रालयः संसूचितवान् यत् एतत् संगोष्ठी परिचालनं सम्बद्ध आह्वानानां निवारणाय अत्याधुनिक स्वदेशीय प्रौद्योगिकीनां प्रदर्शनस्य एकीकरणस्य च सजीव मञ्चरूपेण कार्यं करिष्यति। केन्द्रीय विधि मन्त्री अर्जुन राम मेघवालः ह्यः रांचीनगरे उच्च न्यायालयस्य अधिवक्तृणां सम्मेलने भागम् अगृह्णात्। आईपीएल इति क्रिकेट प्रतिस्पर्धायां ह्यः रात्रौ अहमदाबादस्य नरेन्द्र मोदी क्रीडांगणे गुजरात टाइटन्स दलेन पंजाब किंग्स दलं चतुस्तोभिः पराजितम् इति वार्ताः।
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ ಸರಿಯಾಗಿ 7 ಗಂಟೆ.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
3: 8700 01 4242.
4: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೇ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಕೇಳುಗರೆ, ಈ ಬೆಳಗ್ಗೆ 10:30 11:00 ಪ್ರಸಾರವಾಗಲಿದೆ ಎಸ್ಎಂಎಸ್ ಮೆಲೋಡೀಸ್. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮಿಷ್ಟದ ಚಿತ್ರಗೀತೆಗಳನ್ನು ಕೇಳಬೇಕು ಅಂತ ಅನ್ನಿಸಿದರೆ ನಿಮ್ಮಿಷ್ಟದ ಹಾಡು, ನಿಮ್ಮ ಹೆಸರು, ಊರು ಹಾಗೂ ಆ ಹಾಡು ನಿಮಗೆ ಯಾಕಿಷ್ಟ ಎಂಬುದನ್ನು ನಮ್ಮ ಸಂಖ್ಯೆ 9449926560 ಸಂದೇಶಗಳನ್ನು ಕಳುಹಿಸಿ ನಿಮ್ಮಿಷ್ಟದ ಹಾಡುಗಳನ್ನು ಆಲಿಸಿ. ಆಕಾಶವಾಣಿ ಮಂಗಳೂರು. ಸಮಯವಾಗುತ್ತಲಿದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
5: ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು.
7: ದೇವಿ ಎನ್ನುತ್ತಲಿ, ಮಾತೆ ಎನ್ನುತ್ತಲಿ, ಹೆಣ್ಣನ್ನು ಪೂಜಿಸೋ ಜನರೇ.
6: ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರ ವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು.

0: ಮಾತು ಒಳ್ಳೆಯ ಮಾತೇ ಆಗಿರಲಿ, ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.
1: ಹನಿ ಹನಿ ನೀರಿಗೂ ಬೆಲೆಯಿದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿಯಾದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7 ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಹಾಗೂ ರಾಜ್ಯ ಸರ್ಕಾರದ ಪರ್ಯಾಯ ಕೃಷಿ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಶೇಕಡ 50% ಸಬ್ಸಿಡಿ ಸಾಲ ಯೋಜನೆ ಮೂಲಕ ಕೃಷಿ ಇಲಾಖೆ ರೊಟ್ಟಿ ಉದ್ಯಮ ಆರಂಭಿಸಲು ಸಹಾಯ ಹಾಗೂ ಮಾರ್ಗದರ್ಶನ ಒದಗಿಸಿದೆ. ಈಗ ವಿದೇಶಗಳಿಗೂ ರಫ್ತಾಗುತ್ತಿರುವ ಬ್ರ್ಯಾಂಡ್ ಕಲಬುರಗಿ ಜೋಳದ ರೊಟ್ಟಿ, ಸಿರಿಧಾನ್ಯದ ರಾಗಿ ಹಾಗೂ ಸಜ್ಜೆ ರೊಟ್ಟಿ ಕುರಿತು ಒಂದು ವರದಿ.
4: ಕಲಬುರಗಿ ಜಿಲ್ಲೆಯ ಕೃಷಿಕ ಹಾಗೂ ಇತರೆ ಉದ್ಯಮಶೀಲ ಮಹಿಳೆಯರನ್ನು ಒಳಗೊಂಡ ವಿವಿಧ ಸ್ವಸಹಾಯ ಸಂಘಗಳಿಗೆ ಕೃಷಿ ಇಲಾಖೆ ಸ್ವಯಂ ಉದ್ಯೋಗ ಕಂಡುಕೊಂಡು ಸ್ವಾವಲಂಬಿಯಾಗಿ ಇತರರಿಗೆ ಉದ್ಯೋಗ ಒದಗಿಸಿಕೊಡಲು ತರಬೇತಿ, ಮಾರ್ಗದರ್ಶನ, ಹಣಕಾಸು ಸಹಾಯ ಹಾಗೂ ಮಾರುಕಟ್ಟೆ ನಿರ್ವಹಣೆ ಕಾರ್ಯಾಗಾರ ಆಯೋಜಿಸಿ ಯೋಜಿತ ಪ್ರಯತ್ನ ಮಾಡಿದೆ. ಕಲಬುರಗಿ ರೊಟ್ಟಿ ಹೆಸರಿನಲ್ಲಿ ಬ್ರ್ಯಾಂಡ್ ಕೂಡ ಸಿದ್ಧವಾಗಿದೆ. ಜೋಳ ಹಾಗೂ ಸಿರಿಧಾನ್ಯಗಳ ರೊಟ್ಟಿಗಳನ್ನು ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿ ಸ್ವಂತ ಜಾಲತಾಣ ಹಾಗೂ ಆನ್ಲೈನ್ ಮಾರಾಟ ವೇದಿಕೆಗಳಲ್ಲಿ ರಾಜ್ಯಾದ್ಯಂತ ಬೇಡಿಕೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಪ್ರಯತ್ನದ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಸಮತ್ ಪಟೇಲ್.
5: ಕಲಬುರಗಿ ವಿಭಾಗದಲ್ಲಿರುವಂತಹ ಸಾವಿರಾರು ಹೆಣ್ಮಕ್ಳು ಯಾರ್ಯಾರು ಎಫ್ಪಿಒ ಎಸ್ಎಜಿಜೆನಲ್ಲಿದ್ದಾರೆ ಅವರೆಲ್ಲ ರೊಟ್ಟಿ ಮಾಡುವಂತ ಒಂದು ಉದ್ದಿಮೆಯನ್ನ ಮಾಡಿಸಿ ಪಿಎಂಎಫ್ಎಂಇ ಯೋಜನೆ ಭಾರತ ಸರ್ಕಾರದ್ದು, ಅನಂತರ ಸೆಕೆಂಡರಿ ಅಗ್ರಿಕಲ್ಚರ್, ಈ ಎರಡೂ ಯೋಜನೆಯಲ್ಲಿ ನಾವು ಶೇಕಡ 50% ಸಹಾಯಧನದಲ್ಲಿ ರೊಟ್ಟಿ ಮಾಡುವಂತ ಯಂತ್ರಗಳನ್ನ ಕ್ಲಸ್ಟರ್ ರೂಪದಲ್ಲಿ ಅವ್ರಿಗೆ ಕೊಟ್ಟಿದೀವಿ. 137 ರೊಟ್ಟಿ ಮಷೀನ್ ಗಳನ್ನ ನಾವು ಕೊಟ್ಟಿದೀವಿ. ಉದಾಹರಣೆ ಸಂಘ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿ ವೆಬ್ಸೈಟ್ ಮಾಡಿ ಅಮೆಝಾನ್ ನಲ್ಲಿ ಸಹಿತ ಕಲಬುರಗಿ ರೊಟ್ಟಿ ಸಿಗ್ತದೆ, ಮಾರಾಟ ಮಾಡಿ ಅವರಿಗೆ ಹೆಚ್ಚಿನ ಆದಾಯ ಬರಲಿ ಅಂತ ಮಾಡ್ತಾ ಇದೆ. ಇದರಿಂದ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದು 15-20,000 ಅವ್ರಿಗೆ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇದೆ. ಇದರಲ್ಲಿ ಪಿಎಂಎಫ್ಎಂಇ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ನಾವು ಪಿಎಂಎಫ್ಎಂಇಯಲ್ಲಿ ಸಹಿತ 50% ಸಹಾಯಧನದಲ್ಲಿ ಹಿಟ್ ಮಾಡುವಂಥದ್ದು, ಜೋಳ ನಾದುವುದು, ಮತ್ತೆ ಜೋಳನ ರೊಟ್ಟಿ ಮಾಡೋದು, ರೊಟ್ಟಿನ ಸುಡುವುದು ಪ್ಯಾಕೇಜ್ ಮಾಡಲ್ಲಿ ಅವರಿಗೆ ನಾವು ಕೊಡ್ತಾ ಇದೀವಿ. 100 ಹೆಣ್ಮಕ್ಳಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಇನ್ನೊಬ್ಬರಿಗೆಲ್ಲ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಹಿತ ಸಿಗ್ತಾ ಇದೆ. ಕಲಬುರಗಿ ರೊಟ್ಟಿ ಈಗ ಎಕ್ಸ್ಪೋರ್ಟ್ ಆಗುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ. ಅಷ್ಟಮ್ ಟ್ರೇಡರ್ಸ್ ಅಂತ ಒಂದು ಪೂನೆ ಬೇಸ್ಡ್ ಕಂಪನಿ ಇದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅವ್ರದ್ದು ಮತ್ತು ಕಲಬುರಗಿ ರೊಟ್ಟಿ ಸಂಘದವ್ರ ಒಂದು ಅಗ್ರಿಮೆಂಟ್ ಸೈನ್ ಮಾಡಿಸಿದೀವಿ. 1 ವರ್ಷದಲ್ಲಿ ಕನಿಷ್ಠ 1,00,000 ರೊಟ್ಟಿಗಳನ್ನ ನಮ್ಮ ದೇಶದಿಂದ ಹೊರದೇಶಕ್ಕೆ, ಈ ಎರಡು ದೇಶಕ್ಕೆ ಅವ್ರು ಕಳಿಸ್ತಿದ್ದಾರೆ, ಒಂದು US, ಒಂದು ಆಸ್ಟ್ರೇಲಿಯಾ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ತಗೊಳಕ್ ಸಿದ್ಧರಿದ್ದಾರೆ. 50 ರೊಟ್ಟಿದು ಒಂದು ಕನ್ಸೈನ್ಮೆಂಟ್ ಕಳಿಸಿದೀವಿ.
3: ಇಸ್ಕಾನ್ ಸಹಯೋಗದಲ್ಲಿ ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ರಿಯಾಯಿತಿ ದರದಲ್ಲಿ ವಿತರಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ

0: ಯೋಜಿಸಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಇಸ್ಕಾನ್ ಸಂಸ್ಥೆ ಕಳೆದ ಜನವರಿ ತಿಂಗಳಿನಿಂದ ಉಪಾಹಾರ ವಿತರಣಾ ಯೋಜನೆ ಜಾರಿಗೊಳಿಸಿದೆ. ಧಾರವಾಡ ಹಾಗೂ ಮಂಗಳೂರು ಜಿಲ್ಲಾಸ್ಪತ್ರೆಗಳನ್ನು ಒಳಗೊಂಡು ಬೆಂಗಳೂರಿನ 6 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಥ್ಯಾಹಾರ ಪದ್ಧತಿ ಅನ್ವಯ ಈ ಯೋಜನೆ ಆರಂಭವಾಗಿದೆ. ರಾಜ್ಯ ಸರ್ಕಾರ ಇಸ್ಕಾನ್ ಸಂಸ್ಥೆಗೆ 14,23,800 ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಹೊಸ ಕಾರ್ಮಿಕ ಸಂಹಿತೆ ಅಡಿ 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗಾಗಿ ಮೇ 7 ದೇಶಾದ್ಯಂತ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಕಾರ್ಮಿಕ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪ್ರಕಟಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ 100 ಹಾಸಿಗೆಗಳ ಕಾರ್ಮಿಕರ ವಿಮಾ ನಿಗಮದ ಆಸ್ಪತ್ರೆ ಉದ್ಘಾಟಿಸಿ, ಬಳ್ಳಾರಿಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ 150 ಕೋಟಿ ರೂಪಾಯಿ ವೆಚ್ಚದ 5 ಎಕರೆ ವಿಸ್ತೀರ್ಣದ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ವೇದಿಕೆ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ದೇಶದ ಶ್ರಮಿಕ ವರ್ಗ, ರಾಷ್ಟ್ರ ನಿರ್ಮಾಣದ ನೈಜ ಶಿಲ್ಪಿಗಳು ಮತ್ತು ನಮ್ಮ ಪಾಲಿನ ವಿಶ್ವಕರ್ಮರು, ಅವರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ ಸರ್ಕಾರದ ಆದ್ಯತೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಸ್ಪತ್ರೆಗಳಲ್ಲಿ ಬೆಂಕಿಯ ಅವಘಡ ತಡೆಗಟ್ಟುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ಇಂದಿನಿಂದ ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶಾದ್ಯಂತ ಆಯೋಜಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಹೊಸದಿಲ್ಲಿಯ ಕರ್ತವ್ಯ ಭವನದಲ್ಲಿ ಇಂದು ಬೆಳಗ್ಗೆ ಚಾಲನೆ ನೀಡಿ ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ಇತರರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವೆಂದು, ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ದಿನ, ಅಗ್ನಿ ಅವಘಡ, ದುರ್ಘಟನೆ, ತುರ್ತು ಸಂದರ್ಭ, ವನ್ಯಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ನುಗ್ಗಿದಾಗ ಹಗಲಿರುಳು ಎನ್ನದೇ ರಕ್ಷಿಸುತ್ತಿರುವ ಅಗ್ನಿಶಾಮಕ ದಳಕ್ಕೆ ಸಾರ್ವಜನಿಕರು ಬೆಂಬಲ ಮತ್ತು ಮೆಚ್ಚುಗೆಯನ್ನು ಸೂಚಿಸಲು ಮೀಸಲಾದ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥಾಪಕ ಕನ್ನಡಿಗ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹಾಗೂ ಹಿಂದಿ ಸಾಹಿತಿ, ನೀಶಿ ಸಂಸ್ಕೃತಿಯ ಹಾಗೂ ಸಮುದಾಯದ ಪ್ರತಿನಿಧಿ ಅರುಣಾಚಲ ಪ್ರದೇಶದ ಡಾ ಜೋರಾಮ್ ಅನಿಯಾ ತಾನಾ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆಲಮೂಲ ಅನುಭವದ ತಜ್ಞತೆಯುಳ್ಳ ಉಭಯರನ್ನು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಶುಭ ಕೋರಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹೊಸದಿಲ್ಲಿಯಿಂದ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನೀತಿ ಆಯೋಗಕ್ಕೆ ಸದಸ್ಯರಾಗಿ ಆಯ್ಕೆ ಆಗಿರೋದು ಬಹಳ ಸಂತೋಷ ತಂದಿದೆ, ಹೆಮ್ಮೆಯ ವಿಚಾರ. ಪ್ರಧಾನ ಮಂತ್ರಿಗಳು ಸ್ವಯಂ ಸೇವಾ ಕ್ಷೇತ್ರದಿಂದ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ಕೆಲಸ ಮಾಡಿರೋ ನನ್ನ ಹಿನ್ನೆಲೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಅವರು ಈಸ್ ಆಫ್ ಲಿವಿಂಗ್ ಅನ್ನ ಹೇಗೆ ವಿಕಸಿತ ಭಾರತದಲ್ಲಿ ನಮ್ಮ ನಾಗರಿಕರಿಗೆ ತರಬಹುದು ಅನ್ನೋ ಸದಾ ಯೋಚನೆ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಇದ್ರ ಕಡೆಗೆ ಗ್ರಾಸ್ ರೂಟ್ ಧ್ವನಿಯನ್ನ, ದೊಡ್ಡಮಟ್ಟದ ಧ್ವನಿಯನ್ನ ರಾಷ್ಟ್ರ ಹಂತದಲ್ಲೂ ರಾಷ್ಟ್ರೀಯ ನೀತಿಗಳಲ್ಲೂ ತರುವಂತ ಒಂದು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯವಾಗಿ ಭಾವಿಸ್ತೇನೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30 ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತಗಳ ಎಣಿಕೆ ನಡೆಯಲಿದೆ. ಇಂದು ಮಧ್ಯಾಹ್ನ 12 ಸುಮಾರಿಗೆ ಉಪಚುನಾವಣೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆಯಿದೆ.

ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಡ್ಯಾನ್ಸಿಂಗ್ ಪ್ಲೇಯರ್ನ ಎರಡು ಬೋಗಿಗಳು ನಿನ್ನೆ ರಾತ್ರಿ ಕಳಚಿಬಿದ್ದ ಪರಿಣಾಮ 18 ಜನ ಗಾಯಗೊಂಡು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಗದಗ್ ಜಿಲ್ಲಾ ಆಸ್ಪತ್ರೆ ಹಾಗೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತ ಸಂಘದ ಅಧ್ಯಕ್ಷ ಡಾ ಪುರುಷೋತ್ತಮಗೌಡ, ಜಲಾಶಯದಲ್ಲಿ ಸಂಗ್ರಹವಾಗಿರುವ 33 ಟಿಎಂಸಿ ಅಡಿ ಹೂಳನ್ನು ತೆಗೆಸಲು ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008 ಅರಿವು ಕಾರ್ಯಾಗಾರ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಾಮೂಹಿಕ ವಿವಾಹ ಆಯೋಜಕರು, ಆಮಂತ್ರಣ ಮುದ್ರಕರು, ದೇವಸ್ಥಾನಗಳ ಸಮಿತಿ ವಿಶ್ವಸ್ಥರು ಹಾಗೂ ಮೌಲ್ವಿಗಳಿಗೆ ಬಳ್ಳಾರಿಯಲ್ಲಿ

0: ತಿಳಿಸಿದ್ದಾರೆ. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತ ಸಂಘದ ಅಧ್ಯಕ್ಷ ಡಾ ಪುರುಷೋತ್ತಮಗೌಡ, ಜಲಾಶಯದಲ್ಲಿ ಸಂಗ್ರಹವಾಗಿರುವ 33 ಟಿಎಂಸಿ ಅಡಿ ಹೂಳನ್ನು ತೆಗೆಸಲು ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008 ಅರಿವು ಕಾರ್ಯಾಗಾರ. ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಾಮೂಹಿಕ ವಿವಾಹ ಆಯೋಜಕರು, ಆಮಂತ್ರಣ ಮುದ್ರಕರು, ದೇವಸ್ಥಾನಗಳ ಸಮಿತಿ ವಿಶ್ವಸ್ಥರು ಹಾಗೂ ಮೌಲ್ವಿಗಳಿಗೆ ಬಳ್ಳಾರಿಯಲ್ಲಿ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7ನೇ ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಸುಗಮ ಸಂಗೀತ. ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಬಿ ಕೃಷ್ಣಕಾರಂತ್ ಮತ್ತು ಮಾಲಿನಿ ಕೇಶವ ಪ್ರಸಾದ್ ಹಾಡಿರುವ ಹಿತೇಶ್ ಕುಮಾರ್ ನೀರ್ಜಾಲ್ ಅವರ ರಚನೆ ಎತ್ತ ಓಡಿ ಹೋದೆ ನೀನು ಇಳೆಯ ದಾಹ ನೀಗದೆ.

ಉಳಿಸಿ ಪರಿಸರವ ನೆಟ್ಟು ಸಸಿಗಳನ್ನು ಟಿ ದಿನಕರ್ ಅವರ ರಚನೆ, ಹಾಡಿದ್ದಾರೆ ಬಿ ಕೃಷ್ಣಕಾರಂತ್, ಬಿ ನಟರಾಜ ಶರ್ಮಾ ಮತ್ತು ಸಂಗಡಿಗರು.

ಬಿ ಕೃಷ್ಣಕಾರಂತ್ ಮತ್ತು ಬಿ ನಟರಾಜ ಶರ್ಮಾ ಅವರದೇ ಧ್ವನಿಯಲ್ಲಿ ಇನ್ನೊಂದು ಗೀತೆ, ಉಳಿಸುವ ಬೆಳೆಸುವ ಗಿಡಮರವ ವನದೇವಿಯ, ಮನೋಹರ ಪ್ರಸಾದ್ ಅವರ ರಚನೆ ಇದು.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242 8700014242. ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
3: 100.3 FM ಫೋನ್ ಇನ್ ಟೆಲಿಕ್ವಿಜ್.
1: May 19th ಪ್ರತಿ ಮಂಗಳವಾರ ರಾತ್ರಿ 9:30 10:30
0: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10:00 to 11:30.
1: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
3: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2219999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000.
1: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
0: ನೆನಪಿಡಿ, ಕರೆ ಮಾಡಿ ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10:00 to 11:30.
3: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

ಕೇಳುಗರೆ, ಈ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗಲಿದೆ ಎಸ್ಎಂಎಸ್ ಮೆಲೋಡೀಸ್. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮಿಷ್ಟದ ಚಿತ್ರಗೀತೆಗಳನ್ನು ಕೇಳಬೇಕು ಅಂತ ಅನ್ನಿಸಿದ್ರೆ ನಿಮ್ಮಿಷ್ಟದ ಹಾಡು, ನಿಮ್ಮ ಹೆಸರು, ಊರು ಹಾಗೂ ಆ ಹಾಡು ನಿಮಗೆ ಯಾಕಿಷ್ಟ ಎಂಬುದನ್ನು ನಮ್ಮ ಸಂಖ್ಯೆ 9449926500 ಸಂಖ್ಯೆಗೆ ಸಂದೇಶಗಳನ್ನು ಕಳುಹಿಸಿ ಇಷ್ಟದ ಹಾಡುಗಳನ್ನು ಆಲಿಸಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನಾಲ್ಕು ರಾಜ್ಯ ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕಾದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ ಆರು ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ವಿಧಾನಸಭಾ ಚುನಾವಣೆಗಳ ಹಾಗೂ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಬೆಳಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಪತ್ರಗಳನ್ನು ಎಣಿಕೆ ಮಾಡಲಾಗುತ್ತದೆ. ಬೆಳಗ್ಗೆ 8:30ಕ್ಕೆ ವಿದ್ಯುನ್ಮಾನ ಮತಯಂತ್ರ ಇವಿಎಂಗಳ ಎಣಿಕೆ ಆರಂಭವಾಗಲಿದ್ದು, ಮಧ್ಯಾಹ್ನದ ವೇಳೆಗೆ ಆರಂಭಿಕ ಚಿತ್ರಣ ಲಭ್ಯವಾಗುವ ನಿರೀಕ್ಷೆ ಇದೆ. ಸುಗಮ ಮತ ಎಣಿಕೆಗಾಗಿ ಚುನಾವಣಾ ಆಯೋಗವು ಎಲ್ಲ ರಾಜ್ಯಗಳಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಿದೆ. ಅಸ್ಸಾಂನ 126, ಕೇರಳಂನ 140, ತಮಿಳುನಾಡಿನ 234 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಮತ ಎಣಿಕೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಇಂದು 293 ಸ್ಥಾನಗಳ ಎಣಿಕೆ ನಡೆಯಲಿದ್ದು, ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರು ಮತದಾನವು ಇದೇ 21ರಂದು ನಡೆದು, ಇದೇ 24ರಂದು ಅದರ ಫಲಿತಾಂಶ ಪ್ರಕಟವಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದಾಖಲೆಯ 92.93% ಮತದಾನ ಪ್ರಮಾಣ ದಾಖಲಾಗಿದೆ. ಸ್ಥಾಪಿಸಲಾಗಿರುವ 77 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ತಮಿಳುನಾಡಿನಲ್ಲಿ ಈ ಬಾರಿ 85.10% ದಾಖಲೆಯ ಮತದಾನವಾಗಿದ್ದು, ಚುನಾವಣಾ ಆಯೋಗವು ರಾಜ್ಯದ ಶಾಂತಿಯುತ ಮತದಾನ ಪ್ರಕ್ರಿಯೆಯನ್ನು ಶ್ಲಾಘಿಸಿದೆ. ಪುದುಚೇರಿಯಲ್ಲಿ ಮತ ಎಣಿಕೆಗೆ ಸಿದ್ಧತೆಗಳು ನಡೆದಿದ್ದು, ಇಂದು ವಿವಿಧ ರಾಜಕೀಯ ಪಕ್ಷಗಳು 294 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಕಳೆದ ತಿಂಗಳ 9ರಂದು ಮತದಾನ ನಡೆದ ಕರ್ನಾಟಕದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದಾಗಿ ತೆರವಾದ ಸ್ಥಾನಗಳಿಗಾಗಿ ಉಪಚುನಾವಣೆ ನಡೆದಿದೆ. ಭೂತಾನ್, ಈಜಿಪ್ಟ್, ಶ್ರೀಲಂಕಾ ಸೇರಿದಂತೆ ಸುಮಾರು 20 ದೇಶಗಳ ಪ್ರತಿನಿಧಿಗಳು ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಾಕ್ಷಿಯಾಗಿದ್ದು, ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ 293 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಪ್ರಕ್ರಿಯೆಯ ಮೇಲೆ ನಿಗಾ ಇಡಲು ಚುನಾವಣಾ ಆಯೋಗವು ಒಟ್ಟು 432 ಮತ ಎಣಿಕೆ ವೀಕ್ಷಕರನ್ನು ನೇಮಕ ಮಾಡಿದೆ. ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 49 ವೀಕ್ಷಕರು ಮತ್ತು ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ 45 ವೀಕ್ಷಕರನ್ನು ನಿಯೋಜಿಸಲಾಗಿದೆ. ಅಲಿಪುರ್ದುವಾರ್ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಎಂದರೆ 6 ವೀಕ್ಷಕರು ಕಾರ್ಯನಿರ್ವಹಿಸಲಿದ್ದಾರೆ. ಶಾಂತಿಯುತ ಮತ ಎಣಿಕೆಗಾಗಿ 77 ಪೊಲೀಸ್ ವೀಕ್ಷಕರನ್ನು ಸಹ ನೇಮಿಸಲಾಗಿದ್ದು, ಇವರು ಮತ ಎಣಿಕೆ ಕೇಂದ್ರಗಳಲ್ಲಿ ಹೊರಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯ ಉಸ್ತುವಾರಿ

0: ಜಾರಿವಹಿಸಲಿದ್ದಾರೆ. ಕೇವಲ ಕ್ಯೂಆರ್ ಕೋಡ್ ಹೊಂದಿರುವ ಗುರುತಿನ ಚೀಟಿ ಇರುವವರಿಗೆ ಮಾತ್ರ ಕೇಂದ್ರದೊಳಗೆ ಪ್ರವೇಶ ನೀಡಲಾಗಿದ್ದು, ಮೊಬೈಲ್ ಫೋನ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಸಿಆರ್ಪಿಎಫ್ ಮಹಾನಿರ್ದೇಶಕ ಜಿಪಿ ಸಿಂಗ್ ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದು, ಕೇಂದ್ರ ಪಡೆಗಳು ಮತ್ತು ರಾಜ್ಯ ಪೊಲೀಸರ ನಡುವೆ ಸಮನ್ವಯ ಸಾಧಿಸುವ ಮೂಲಕ ಪಾರದರ್ಶಕ ಎಣಿಕೆಗೆ ಕ್ರಮ ಕೈಗೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಸುಮಾರು 280ಕ್ಕೂ ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಲಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರಾಚ್ಯದ ಸಂಘರ್ಷದ ಹಿನ್ನೆಲೆಯಲ್ಲಿ ಹಾರ್ಮೂಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಎಂಬ ಮಿಲಿಟರಿ ಕಾರ್ಯಾಚರಣೆ ಘೋಷಿಸಿದ್ದಾರೆ. ಹಲವು ರಾಷ್ಟಗಳ ಮನವಿಯ ಮೇರೆಗೆ ಈ ಮಾನವೀಯ ಕ್ರಮ ಕೈಗೊಳ್ಳಲಾಗಿದ್ದು, ಹಡಗುಗಳಲ್ಲಿನ ಸಿಬ್ಬಂದಿಗೆ ಅಗತ್ಯ ಸಾಮಗ್ರಿಗಳ ಪೂರೈಕೆ ಮತ್ತು ಮುಕ್ತ ಸಂಚಾರವನ್ನು ಖಚಿತಪಡಿಸುವುದು ಇದರ ಉದ್ದೇಶವಾಗಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ಕಾರ್ಯಾಚರಣೆಗಾಗಿ 15,000 ಸೈನಿಕರು, 100ಕ್ಕೂ ಹೆಚ್ಚು ಯುದ್ದ ವಿಮಾನಗಳು ಮತ್ತು ಕ್ಷಿಪಣಿ ಧ್ವಂಸಕ ನೌಕೆಗಳನ್ನು ನಿಯೋಜಿಸಿದೆ. ಇರಾನ್ ಜೊತೆ ರಾಜತಾಂತ್ರಿಕ ಮಾತುಕತೆಗಳು ನಡೆಯುತ್ತಿದ್ದರೂ ಈ ಪ್ರಕ್ರಿಯೆಗೆ ಅಡ್ಡಿಪಡಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಜಾಗತಿಕ ತೈಲ ವ್ಯಾಪಾರದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಈ ಜಲಸಂಧಿಯಲ್ಲಿ ಭದ್ರತೆ ಕಾಯ್ದುಕೊಳ್ಳುವುದು ಈ ಕಾರ್ಯಾಚರಣೆಯ ಪ್ರಮುಖ ಗುರಿಯಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ದವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಇರಾನ್ ಸಲ್ಲಿಸಿದ 14 ಅಂಶಗಳ ಮಾರ್ಗಸೂಚಿಯನ್ನು ಅಮೆರಿಕ ತಿರಸ್ಕರಿಸಿದ್ದು, ಉಭಯ ದೇಶಗಳ ನಡುವಿನ ಬಿಕ್ಕಟ್ಟು ಮುಂದುವರಿಯುವ ಲಕ್ಷಣಗಳು ಕಾಣುತ್ತಿವೆ. ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ನೀಡಿದ್ದ ಪ್ರಸ್ತಾವನೆಗೆ ಅಮೆರಿಕ ಪ್ರತಿಕ್ರಿಯೆ ನೀಡಿದ್ದು, ಅದನ್ನು ಪ್ರಸ್ತುತ ಪರಿಶೀಲಿಸಲಾಗುತ್ತಿದೆ ಎಂದು ಇರಾನ್ ಸರ್ಕಾರದ ವಕ್ತಾರ ಇಸ್ಮಾಯಿಲ್ ಬಗಾಹಿ ತಿಳಿಸಿದ್ದಾರೆ. ಇಸ್ರೇಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ನೀಡಿರುವ ಪ್ರಸ್ತಾವನೆಯನ್ನು ತಾವು ಪರಿಶೀಲಿಸಿದ್ದು, ಇದು ಸ್ವೀಕಾರಾರ್ಹವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಈವರೆಗೆ ತನ್ನ ಕೃತ್ಯಗಳಿಗೆ ದೊಡ್ಡ ಮಟ್ಟದ ಬೆಲೆ ತೆತ್ತಿಲ್ಲ ಎಂದು ಹೇಳುವ ಮೂಲಕ ಅಧ್ಯಕ್ಷ ಟ್ರಂಪ್ ಅಮೆರಿಕದ ಕಠಿಣ ನಿಲುವನ್ನು ಪುನರುಚ್ಚರಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ಮಾತುಕತೆಗಳು ಮಧ್ಯಸ್ಥಿಕೆದಾರರ ಮೂಲಕ ಪರೋಕ್ಷವಾಗಿ ನಡೆಯುತ್ತಿದ್ದು, ಕದನ ವಿರಾಮದ ಪ್ರಯತ್ನಗಳು ಇನ್ನೂ ಅನಿಶ್ಚಿತತೆಯಲ್ಲೇ ಮುಂದುವರೆದಿದೆ. ಅರ್ಜೆಂಟೀನಾದಿಂದ ಕೇಪ್ ವಾರ್ಡ್ಗೆ ಪ್ರಯಾಣಿಸುತ್ತಿದ್ದ ಎಂವಿ ಹೊಂಡಿಯಾಸ್ ಪ್ರವಾಸಿ ಹಡಗಿನಲ್ಲಿ ಹಂತ ವೈರಸ್ ಸೋಂಕು ಹರಡಿರುವ ಶಂಕೆಯಿದ್ದು, 3 ಸಾವನ್ನಪ್ಪಿದ್ದಾರೆ ಮತ್ತು 3 ಅಸ್ವಸ್ಥರಾಗಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಮೃತಪಟ್ಟವರಲ್ಲಿ 2 ಡಚ್ ಪ್ರಜೆಗಳಾಗಿದ್ದಾರೆ. ಹಂತ ವೈರಸ್ ಪ್ರಮುಖವಾಗಿ ಇಲಿಗಳಂತಹ ಪ್ರಾಣಿಗಳಿಂದ ಹರಡುವ ಸೋಂಕಾಗಿದ್ದು, ಇದು ಮಾರಣಾಂತಿಕ ಉಸಿರಾಟದ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಸುಮಾರು 150 ಪ್ರಯಾಣಿಕರಿದ್ದ ಈ ಹಡಗು ಪ್ರಸ್ತುತ ಆಫ್ರಿಕಾದ ಕೇಪ್ ವಾರ್ಡ್ ದ್ವೀಪದ ಸಮೀಪವಿದ್ದು, ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಆರಂಭಿಕ ಲಕ್ಷಣಗಳಲ್ಲಿ ಜ್ವರ ಮತ್ತು ಸ್ನಾಯು ನೋವು ಕಂಡುಬರುತ್ತದೆಯಾದರೂ, ಇದು ಶ್ವಾಸಕೋಶದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ನಿನ್ನೆ ರಾಂಚಿಯಲ್ಲಿ ನಡೆದ

0: ಉಚ್ಚ ನ್ಯಾಯಾಲಯದ ವಕೀಲರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಸವಾಲುಗಳು, ಸುಧಾರಣೆಗಳು ಮತ್ತು ವಕೀಲರ ಪಾತ್ರದ ಕುರಿತು ಚರ್ಚೆಗಳು ನಡೆದವು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡ 4 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 163 ರನ್ ಗಳಿಸಿತ್ತು. ಪ್ರತಿಯಾಗಿ ಗುಜರಾತ್ ತಂಡ 19.5 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 167 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತ್ತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಲ್ಕು ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕಿರಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ. ಜಗದೇಕ ವೀರನ ಕಥೆ ಚಿತ್ರಕ್ಕಾಗಿ ಘಂಟಸಾಲ ಹಾಡಿರುವ ಗೀತೆ. ಜಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪೆಂಡ್ಯಾಲ ನಾಗೇಶ್ವರರಾವ್.

0: in Ahmedabad last night. And with that, we end the morning news. Have a nice day.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ ಸರಿಯಾಗಿ 8:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ 1942 ಎ ಲವ್ ಸ್ಟೋರಿ ಚಿತ್ರಕ್ಕಾಗಿ ಕುಮಾರ್ ಸಾನು ಹಾಡಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಟಿ ಬರ್ಮನ್.

ಅಮಿತ್ ಮಿಶ್ರಾ ಅವರ ಧ್ವನಿಯಲ್ಲಿ ಕೇಳಿ 1920 ಈವಿಲ್ ರಿಟರ್ನ್ಸ್ ಚಿತ್ರದ ಗೀತೆ. ಗೀತರಚನೆ ಮನೋಜ್ ಯಾದವ್, ಸಂಗೀತ ಚಿರಂತನ್ ಭಟ್.

ಇದೀಗ ಕೇಳಿ ಅಮಿತಾಬ್ ಬಚ್ಚನ್ ಅವರು ಸಾಹಿತ್ಯ ರಚಿಸಿ ಸಂಗೀತ ನೀಡಿ ರಿಷಿ ಕಪೂರ್ ಅವರೊಂದಿಗೆ ಹಾಡಿರುವ 102 ನಾಟ್ ಔಟ್ ಚಿತ್ರದ ಗೀತೆ.

0: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
1: 100.3 ಎಫ್ಎಂ ಫೋನ್ ಇನ್ ಟೆಲಿಕ್ವಿಜ್.
0: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ ಸರಿಯುತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
1: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
3: ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆ ಟೂ ಸ್ಟೇಟ್ಸ್ ಚಿತ್ರದ್ದು. ಹಾಡಿರುವ ಗಾಯಕರು ಕೆ ಮೋಹನ್ ಮತ್ತು ಯಶಿತಾ ಶರ್ಮಾ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಶಂಕರ್ ರೆಹಶಾನ್ ಲಾಯ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು

0: ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.
1: ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ಕೆಳಗರೆ ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ ಇಂದಿನ ಪ್ರಸ್ತುತಿ ದೇವಿಪ್ರಸಾದ್ ದೇವಂದಬೆಟ್ಟು ಬಂಟ್ವಾಳ, ಆಕಾಶವಾಣಿ ಮಂಗಳೂರು. ಸುಗಮ ಸಂಗೀತ ವೃಂದಗಾನದಲ್ಲಿ ಭಾವಗೀತೆಗಳು. ಮೊದಲಿಗೆ ಪೂತಿ ನರಸಿಂಹಾಚಾರ್ ಅವರ ರಚನೆ ಗಳಿಗೆ ಗಳಿಗೆಗೂ.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವೃಂದಗಾನದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಏಕ್ ಲವ್ಯ ಚಿತ್ರಕ್ಕಾಗಿ ಪ್ರೇಮ್ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ. ಮಂಜುನಾಥ್ ಬಿಎಸ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯಾ.

ಅನುರಾಧ ಭಟ್ ಮತ್ತು ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿ ಕೇಳಿ ಗರುಡಾಕ್ಷ ಚಿತ್ರದ ಗೀತೆ. ಅರಸು ಅಂತರೆ ಅವರ ಸಾಹಿತ್ಯಕ್ಕೆ ಸಂಗೀತ ಶ್ರೀವತ್ಸ.

ಲವ್ 360 ಚಿತ್ರಕ್ಕಾಗಿ ಸಿದ್ಧ ಶ್ರೀರಾಮ್ ಹಾಡಿರುವ ಗೀತೆ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಅರ್ಜುನ್ ಜನ್ಯ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆ ಕಡುವ ಚಿತ್ರದ್ದು. ಹಾಡಿದ್ದಾರೆ ಯದುಕೃಷ್ಣನ್ ಕೆ, ಶಿವು ಭಿರ್ಗೆಯವರ ಸಾಹಿತ್ಯಕ್ಕೆ ಸಂಗೀತ ಜಾಕ್ಸ್ ಬಿಜಾಯ್.

0: ಲೇಖನ
1: ಕಥಾಲೇಖನ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಮತ್ತು ನಾದಪ್ರಿಯ ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸತ್ಯರತ್ನಂ ಅವರ ಸಾಹಿತ್ಯಕ್ಕೆ ಕರಣಂ ಅವರ ಸಂಗೀತವಿತ್ತು. ಇದೀಗ ಸಚಿನ್ ಬಾಲು ಅವರು ಸಂಗೀತ ನೀಡಿ ಅನುರಾಧ ಭಟ್ ಅವರೊಂದಿಗೆ ಹಾಡಿರುವ ಮೋಕ್ಷ ಚಿತ್ರದ ಗೀತೆ, ಸಾಹಿತ್ಯ ಜಯಂತ ಕಾಯ್ಕಿಣಿ.

ಕರ್ಮಣ್ಯೇವಾಧಿಕಾರಸ್ಥೆ ಚಿತ್ರದ ಗೀತೆ ಹಾಡಿರುವ ಗಾಯಕ ಜೋಡಿ ಸಂಜಿತ್ ಹೆಗಡೆ ಮತ್ತು ಅಶ್ವಿನಿ ಜೋಶಿ, ನಿಶ್ಚಲ್ ದಂಬೆಕೋಡಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಿತ್ವಿಕ್ ಮುರಳೀಧರ್.

ಟ್ರಿಪಲ್ ರೈಡಿಂಗ್ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಸರಸ್ ಚಂದ್ರಿಕಾ ಹಾಡಿರುವ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಾಯಿ ಕಾರ್ತಿಕ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ದೋಸ್ತೋ ನಮಸ್ತೆ. ದೋಸ್ತೋ, ಕಿಸಿ ಜಂಗಲ್ ಮೇ ಏಕ್ ಬಂದರ್ ರಹತಾ ಥಾ. ವೋ ಬಂದರ್ ಬಡಾ ಶೈತಾನ್ ಥಾ. ಹಾ, ನಾ ಕಾಮ್ ನಾ ಧಾಮ್, ಸಾರೇ ದಿನ್ ಕೂದತಾ ಫಿರ್ತಾ, ಇಸ್ ಪೇಡ್ ಸೇ ಉಸ್ ಪೇಡ್ ಪರ್, ಉಸ್ ಪೇಡ್ ಸೇ ಇಸ್ ಪೇಡ್ ಪರ್.

ಸಂಗೀತ ಚಿತ್ರಗೀತೆಗಳ ಕೋರಿಕೆಯ ಎಸ್ಎಂಎಸ್ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಹಾರ್ದಿಕ ಸ್ವಾಗತ. ನಿಮ್ಮ ಸಂದೇಶಗಳನ್ನು ಓದಿ ನಿಮ್ಮಿಷ್ಟದ ಗೀತೆಗಳನ್ನು ಪ್ರಸಾರಿಸಲು ನಿಮ್ಮೊಂದಿಗಿದ್ದೇನೆ ನಾನು ನಾಗರತ್ನ. ಕಾರ್ಯಕ್ರಮದ ಮೊದಲ ಗೀತೆ ಯಾವುದು, ಯಾರ ಸಂದೇಶದ್ದು ಅಂತ ಕಾಯ್ತಾ ಇದ್ದೀರಾ? ಹಾಗಾದರೆ ಸರಿ ನೋಡೋಣ. ದಾವಣಗೆರೆಯ ಸರಸ್ವತಿ ನಗರದ ವರ್ಷಾ, ಗಣೇಶ್, ರಕ್ಷಿತ್, ಸಾವಿತ್ರಿ, ಉಮೇಶ್, ಭರತ್ ಮತ್ತು ಶರತ್ ಇವರ ಸಂದೇಶ, ಗೆಳೆಯ ಚಿತ್ರದ ಕನಸಲ್ಲೇ ಮಾತಾಡುವೆ ಎಂಬ ಮನಸ್ಪಂದಿಸುವ ಗೀತೆ ಪ್ರಸಾರಿಸಿ. ಕಾರಣ ಹೀಗೆ ಬರೆದಿದ್ದಾರೆ, ಮನಸ್ಪಂದಿಸುವ ಅಪರೂಪದ ಸುಮಧುರ ಗೀತೆ ಕೇಳುವ ಆಸೆ ಅಂತ. ಈ ಗೀತೆಯ ಸಾಹಿತ್ಯ ಜಯಂತ್ ಕಾಯಿಕಿಣಿ ಅವರದು, ಸಂಗೀತ ಮನೋಮೂರ್ತಿ ಅವರದು, ಗಾಯಕಿ ಶ್ರೇಯಾ ಘೋಷಾಳ್. ಕೇಳಿ ನಿಮ್ಮಿಷ್ಟದ ಗೀತೆ ಇದೀಗ.

ಮುಂದಿನ ಸಂದೇಶ ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರದು. ಇವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ಪಿ ಶೈಲಜಾ ಹಾಡಿರುವ ಸೌಭಾಗ್ಯಲಕ್ಷ್ಮಿ ಚಿತ್ರದ ಗೀತೆ ಪ್ರಸಾರ ಮಾಡಲು ಕೋರಿದ್ದಾರೆ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಸ್ವರ ಸಂಯೋಜಿಸಿರುವ ಈ ಗೀತೆ ಸುಮಧುರ ಪ್ರೇಮಗೀತೆ ಅಂತ ಸಂದೇಶ ಕಳುಹಿಸಿದ್ದಾರೆ. ಕೇಳಿ ನಿಮ್ಮ ಅಪೇಕ್ಷೆಯ ಗೀತೆ.

ಮುಂದಿನ ಗೀತೆ ಏಕಲವ್ಯ ಚಿತ್ರದಿಂದ ಮಳೆಬಿಲ್ಲು ಅಂದವಿಲ್ಲ. ಈ ಗೀತೆಗಾಗಿ ಸಂದೇಶ ಕಳುಹಿಸಿದವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣಿ ಮತ್ತು ಕುಟುಂಬದವರು. ಈ ಚಿತ್ರದಲ್ಲಿ ಅಂಬರೀಶ್ ಸರ್ ಮತ್ತು ಜಯಪ್ರದಾ ಅವರ ನಟನೆ ಅದ್ಭುತವಾಗಿ ಮನೋಜ್ಞವಾಗಿ ಮೂಡಿಬಂದಿದೆ. ಈ ಗೀತೆ ಕೂಡ ಅಷ್ಟೇ ಮೆಲೋಡಿ ಆಗಿದೆ. ಗೀತೆಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅಂತ ಬರೆದಿದ್ದಾರೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಈ ಗೀತೆಯನ್ನ ಬರೆದವರು ಚಿ ಉದಯಶಂಕರ್, ಸ್ವರ ಸಂಯೋಜಿಸಿದ್ದಾರೆ ಸಂಗೀತರಾಜ. ಕೇಳಿ, ನಿಮ್ಮ ನಿರೀಕ್ಷೆಯ ಗೀತೆ ಪ್ರಸಾರವಾಗ್ತಾ ಇದೆ.

ಹೊಸಕೋಟೆಯ ಲತಾ ಸುಹಾಸ್ ಅವರಿಗೆ ಚೆಲ್ಲಿದ ರಕ್ತ ಚಿತ್ರದಿಂದ ಶಿವನೊಲಿದರೆ ಭಯವಿಲ್ಲ ಎಂಬ ಗೀತೆ ಆಕಾಶವಾಣಿಯಲ್ಲಿ ಕೇಳುವ ಆಸೆಯಿಂದ ಸಂದೇಶ ಕಳುಹಿಸಿದ್ದಾರೆ. ಇವರು ಹೀಗೆ ಬರೆಯುತ್ತಾರೆ, ಸೋಮವಾರ ಇಂತಹ ಶಿವಭಕ್ತಿ ಹೊರಹೊಮ್ಮಿಸುವ ಗೀತೆ ಕೇಳುವ ಬಯಕೆ, ಗೀತೆ ಕೂಡ ತುಂಬ ಚೆನ್ನಾಗಿದೆಯೇ ಅಂತ ಸಂದೇಶದಲ್ಲಿ ಬರೆದಿದ್ದಾರೆ. ಲತಾ ಸುಹಾಸ್ ಅವರ ಬಯಕೆಯ ಗೀತೆ ಚೆಲ್ಲಿದ ರಕ್ತ ಚಿತ್ರದಿಂದ ಇದೀಗ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರು ಸಂಗೀತ ಸಂಯೋಜಿಸಿದ್ದಾರೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ಎಂಎಸ್ ಮೆಲೋಡಿಸ್ ಕಾರ್ಯಕ್ರಮದ ಕೊನೆಯ ಗೀತೆ ಉಪಾಸನೆ ಚಿತ್ರದ ಭಾರತ ಭೂಷಿರ ಮಂದಿರ ಸುಂದರಿ ಎಂಬ ಗೀತೆ. ಈ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಉಡುಪಿಯ ಬೆಳ್ಳೆಯಿಂದ ಸೀತಾಲಕ್ಷ್ಮಿ ವಸಂತ ಭಟ್ ಮತ್ತು ಉಮಾರಾವ್. ಇವರು ಈ ಗೀತೆ ಕೇಳಲು ಕಾರಣ ಹೀಗೆ ಬರೆದಿದ್ದಾರೆ: ಈ ಗೀತೆಯಲ್ಲಿ ಕನ್ಯಾಕುಮಾರಿ ಭೂಷಿರದ ಸೌಂದರ್ಯ ಮತ್ತು ದೈವಿಕತೆಯನ್ನು ವರ್ಣಿಸಲಾಗಿದೆ. ಅವರ ಆರ್ ಎನ್ ಜಯಗೋಪಾಲ್ ಅವರ ಅರ್ಥಗರ್ಭಿತ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸುಮಧುರ ಸಂಗೀತ ಮತ್ತು ಎಸ್ ಜಾನಕಿಯವರ ದಿವ್ಯ ಕಂಠದಿಂದಾಗಿ ಕನ್ಯಾಕುಮಾರಿ ಎಂಬ ಪ್ರೇಕ್ಷಣೀಯ ಸ್ಥಳವು ಕಣ್ಣಿಗೆ ಕಟ್ಟುವಂತಿದೆ ಅಂತ ಬರೆದಿದ್ದಾರೆ. ಸಾಹಿತ್ಯ ಸಂಗೀತ ಎಲ್ಲ ವಿವರಗಳನ್ನು ಇವರೇ ಬರೆದು ಬಿಟ್ಟಿರುವುದರಿಂದ ನನಗೆ ಸುಲಭವಾಯಿತು. ಇದೀಗ ಗೀತೆಯನ್ನು ಪ್ರಸಾರಿಸುತ್ತಿದ್ದೇವೆ. ಉಡುಪಿಯ ಬೆಳ್ಳೆಯ ನಮ್ಮ ಕೇಳುಗರ ಇಷ್ಟದ ಗೀತೆ ಇದೀಗ.

ಎಸ್ಎಂಎಸ್ ಮೆಲೋಡಿಸ್ ಕಾರ್ಯಕ್ರಮ ಮುಕ್ತಾಯದ ಸಮಯದಲ್ಲಿ ಸಂದೇಶ ಕಳುಹಿಸಿದ, ಕಾರ್ಯಕ್ರಮ ಕೇಳಿದ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಜಿಶಾ ಮತ್ತು ಚಂದ್ರಶೇಖರ ಪಾಣಾಜೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸ್ವರಚಿತ ಕವನ ವಾಚನ ಹಾಗೂ ಜನಪದ ಗೀತೆಯನ್ನು ಕೇಳಬಹುದು. ಮೊದಲಿಗೆ ಕೇಳಿ ಸ್ವರಚಿತ ಕವನ ವಾಚನ. ಪ್ರಸ್ತುತಪಡಿಸುವವರು ಎಚ್ ಶಕುಂತಲಾ ಭಟ್.
1: ಶೀರ್ಷಿಕೆ ಕಾಲಚಕ್ರ. ನಮ್ಮೂರ ಸಂತೆ ಅಂದು ಸುತ್ತಮುತ್ತ ಹತ್ತೂರ ಆತ್ಮ. ನಮ್ಮೂರ ಸಂತೆ ಅಂದು ಸುತ್ತಮುತ್ತ ಹತ್ತೂರ ಆತ್ಮ. ಸದಾ ಗಿಜಿಗುಟ್ಟುವ ವಿಶಾಲ ತಾಣ, ಹೊರಗೆ ಊರ ತೇರ ಸಂಭ್ರಮ. ನಮ್ಮೂರ ಸಂತೆಯದು ಸುತ್ತಮುತ್ತ ಹತ್ತೂರ ಆತ್ಮ. ನಮ್ಮೂರ ಸಂತೆಯದು ಸುತ್ತಮುತ್ತ ಹತ್ತೂರ ಆತ್ಮ. ಸದಾ ಗಿಜಿಗುಟ್ಟುವ ವಿಶಾಲ ತಾಣ, ಒಳ ಹೊರಗೆ ಊರ ತೇರ ಸಂಭ್ರಮ. ಒಳ ಹೊರಗೆ ಊರ ತೇರ ಸಂಭ್ರಮ. ನಿಗದಿತ ರೇಖೆ ಬಂಧನದ ಸೂತ್ರದಲ್ಲಿ, ನಿಗದಿತ ರೇಖೆ ಬಂಧನದ ಸೂತ್ರದಲ್ಲಿ ಸೊಪ್ಪು ತರಕಾರಿ ದವಸ ಸರಕುಗಳ ಕ್ರಮದಿ ಜೋಡಿಸಿಡುವ ಕಲೆ ಅದು ಬಹಳ ಕೌತುಕ. ಚಕ್ರವ್ಯೂಹದೊಳು ನುಸುಳೆ ಬಹುಮುಖ ವಿಷಯ ಸಂಗ್ರಹ. ಕೊಳ್ಳು ಮಾರು ಕಾಯಕದೆಡೆ ಕಿವಿ ತೆರೆದರೆ ರಸಮಯ. ಕೊಳ್ಳು ಮಾರು ಕಾಯಕದೆಡೆ ಕಿವಿ ತೆರೆದರೆ ರಸಮಯ. ನೇಗಿಲ ಯೋಗ ತಲೆಯಲ್ಲಿ ಹೊರ ಹೊತ್ತರೆ ಸಾಕು. ನೇಗಿಲ ಯೋಗಿ ತಲೆಯಲ್ಲಿ ಹೊರ ಹೊತ್ತರೆ ಸಾಕು. ಮನೆ ಮಂದಿಯ ಮೊಗ ಮೊರದಗಲ ಆಸೆಗಳಿಗೆ ಕಾಲುಬೇರು. ಮನೆ ಮಂದಿಯ ಮೊಗ ಮೊರದಗಲ ಆಸೆಗೆ ಕಾಲುಬೇರು. ಬಣ್ಣದ ತುತ್ತುರಿ ಬುಗುರಿ ಚೆಂಡು ಪಳಪಳ ಹೊಳೆವ ಮಣಿಸರಕು. ಗೊಂಬೆ ಚೆಂಡು ಪತ್ತಲ ಲಂಗ ಚಿತ್ತಾರ ಹಿರಿಯೊಳಗಿನ ಸೀರೆ. ಜಾಗರ ಕುಳಿತ ಮನೆ ಮಂದಿಯ ಕನಸು. ಜಾಗರ ಕುಳಿತ ಮನೆ ಮಂದಿಯ ಕನಸು. ಸಂತೆ ಎಂದರೆ ಅದೊಂದು ಅದ್ಭುತ ಲೋಕ. ಸಂತೆ ಎಂದರೆ ಅದೊಂದು ಅದ್ಭುತ ಲೋಕ. ಸತ್ತ ಹೆತ್ತ ಕಳು ಕಪಟದ ಸುದ್ದಿಯ ಮಾಯಾಲೋಕ. ಸತ್ತ ಹೆತ್ತ ಕಳು ಕಪಟದ ಸುದ್ದಿಯ ಮಾಯಾಲೋಕ. ಅಂತ್ಯಗಂತ್ಯಗಳ ಸಿಹಿ ಊರಣ ಜಾಣ್ಮೆಯಲ್ಲಿ ಹೆಣೆದ ಸುದ್ದಿಯ ಮಾಲೆಗೆ ಕಲಬೆರಕೆ ಬೆರೆಸಿ ಸುದ್ದಿಯ ಬೆಟ್ಟವಾಗಿಸುವ ಬಾನುಲಿ. ಕಲಬೆರಕೆ ಬೆರೆಸಿ ಸುದ್ದಿಯ ಬೆಟ್ಟವಾಗಿಸುವ ಬಾನುಲಿ ಅಂದಿನ ಸಂತೆ. ವಧುವರರ ಬೇಟೆಗೆ ಸೂಕ್ತ ವೇದಿಕೆ. ವಧುವರರ ಬೇಟೆಗೆ ಸೂಕ್ತ ವೇದಿಕೆ. ಮೂಲೆಯಲ್ಲಿ ರಾಸುಗಳ ಹಿಂಡು ಪಡ್ಡೆ ಹುಡುಗರ ದಂಡು. ಹೆಂಡ ತುಂಡು ಕೇಕೆ ಕಲರವ ಕೋಲಾಹಲ. ಹೆಂಡ ತುಂಡು ಕೇಕೆ ಕಲರವದ ಕೋಲಾಹಲ. ಶುಭ ಶಕುನಕ್ಕೆ ಅರಸಿನ ತೆಂಗು ಕುಂಕುಮ ವೀಳ್ಯ ಹಣ್ಣು. ಶುಭ ಶಕುನಕ್ಕೆ ಅರಸಿನ ತೆಂಗು ಕುಂಕುಮ ವೀಳ್ಯ ಹಣ್ಣು. ಎಡಬದಿಯಲ್ಲಿ ಕಂಚು ಹಿತ್ತಾಳೆ ಪಾತ್ರೆ ಪಡಗ. ಬಳಿಕ ರೈತನ ಹಾರೆ ಗುದ್ದಲಿ ಕತ್ತಿ ಕೊಡಲಿ ಕುಕ್ಕೆ ಮೊರ ಉಳುಮೆಯ ಸೊತ್ತು. ಸಿಹಿ ಮಿಠಾಯಿ ಗೋಪುರಕ್ಕೆ ಕಂಡವರ ನಾಲಿಗೆಲಿ ಜೊಲ್ಲು. ಸಿಹಿ ಮಿಠಾಯಿ ಗೋಪುರಕ್ಕೆ ಕಂಡವರ ನಾಲಿಗೆಲಿ ಜೊಲ್ಲು. ಮೂಗರಳುವ ಕಾರ ಮಂಡಕ್ಕಿ ಸೇವು ಬಜೆ ಪಕೋಡಗಳ ಗಮಲು. ಮೂಗರಳಿಸುವ ಕಾರ ಮಂಡಕ್ಕಿ ಸೇವು ಬಜ್ಜಿ ಪಕೋಡಗಳ ಗಮಲು. ಮಡಿಕೆ ಕುಡಿಕೆಗಳ ಲಯದೆ ಬಡಿಯುವ ಘಟವಾದಕರು. ಸಂತೆಯ ನೆಪದಿ ಕದ್ದು ಮುಚ್ಚಿ ಹದಿಹರೆಯದ ಕಣ್ಣು ಸನ್ನೆಯ ಸಂಭಾಷಣೆಗಳು. ಸಂತೆಯ ನೆಪದಿ ಕದ್ದು ಮುಚ್ಚಿ ಹದಿಹರೆಯದ ಕಣ್ಣು ಸನ್ನೆಯ ಸಂಭಾಷಣೆಗಳು. ಸೂಜಿ ಗಂಜಿ ಕಬ್ಬಿನ ಹಾಲು ಅಣ್ಣ ಅಕ್ಕ ಕೊಳ್ಳಿ ಬನ್ನಿರೆಂಬ ಅಹಾವಾಲುಗಳು. ಕತ್ತಲ ಸೆರಗು ಬಾನಿಗೆ ಕೌಚುವ ತವಕಕ್ಕೆ. ಕತ್ತಲ ಸೆರಗು ಬಾನಿಗೆ ಕೌಚವ ತವಕಕ್ಕೆ. ಹೊಟ್ಟೆ ಕರಗಿಸಿದ ಬುಟ್ಟಿ ಗೋಣಿ ತಾಟು. ಹೊಟ್ಟೆ ಕರಗಿದ ಬುಟ್ಟಿ ಗೋಣಿ ತಾಟು. ಸಂತೆಯ ಅಂತ್ಯಕ್ಕೆ ಕಾದು ಬರುವ ಗ್ರಾಹಕರ ದಂಡು. ಸಂತೆಯ ಅಂತ್ಯಕ್ಕೆ ಕಾದು ಬರುವ ಗ್ರಾಹಕ ದಂಡು. ಇದೀಗ ನಾಗರಿಕತೆಯ ವಿಶ್ವರೂಪವ ಮಾಲು ನುಂಗೀತ. ಇದೀಗ ನಾಗರಿಕತೆಯ ವಿಶ್ವರೂಪವ ಮಾಲು ನುಂಗಿತ್ತ. ಮೋಹಕ ಕರೆಯಲ್ಲಿ ಕರೆಯುವವರಿಲ್ಲ. ಮೋಹಕ ಕರೆಯಲ್ಲಿ ಕರೆಯುವವರಿಲ್ಲ. ಚರ್ಚೆವಾದ ವಿವಾದಕ್ಕೆ ಎಡೆಯಿಲ್ಲ. ಚರ್ಚೆವಾದ ವಿವಾದಕ್ಕೆ ಎಡೆಯಿಲ್ಲ. ತಳ್ಳುಗಾಡಿಯ ಪಿಡಿದು ಯಂತ್ರದಂತೆ ಸುಳಿವರು ಅತ್ತ ಇತ್ತ. ತಳ್ಳುಗಾಡಿ ಪಿಡಿದು ಯಂತ್ರದಂತೆ ಸುಳಿವರು ಅತ್ತ ಇತ್ತ. ವಾಸ್ತವದಿ ಅಂಗೈ ಎತ್ತರಕ್ಕೆ ಗುಂಡಿ ಒತ್ತಿದರೆ ಸಾಕು ಕ್ಷಣದಲ್ಲಿ ಮಾಲು ಸಮೇತ. ವಾಸ್ತವದಿ ಅಂಗೈ ಯಂತ್ರಕ್ಕೆ ಗುಂಡಿ ಒತ್ತಿದರೆ ಸಾಕು ಕ್ಷಣದಲ್ಲಿ ಮಾಲು ನಮ್ಮತ್ತ. ಮಾಲ ಕಂಪನಿ ನುಂಗಿತ್ತ.

ಮಾಲ ಕಂಪನಿ ನುಂಗಿತ್ತ. ಎಲ್ಲಿಂದ ಬಂದವರು, ಎಲ್ಲಿಂದ ಬಂದವರು ಈ ನೂರಾರು ಮನಸ್ಸುಗಳು, ಎಲ್ಲಿಂದ ಬಂದವರು ಈ ನೂರಾರು ಮನಸ್ಸುಗಳು, ಏನೆಲ್ಲ ಕನಸು ಹೆಣೆದವರು, ಎಲ್ಲಿಂದ ಬಂದವರು ನಲ್ಲ ನಲ್ಲೆಯರ ಮಧುರ ಸ್ಪರ್ಶಕ್ಕೆ ಕಾತರಿಸಿ ಬಂದವರು, ನಲ್ಲ ನಲ್ಲೆಯರ ಮಧುರ ಸ್ಪರ್ಶಕ್ಕೆ ಕಾತರಿಸಿ ಬಂದವರು, ನೂರಾರು ಹರಕೆಯಲ್ಲಿ ಹರಸಿದ ಕರುಳುಗಳು, ನೂರಾರು ಹರಕೆಯಲ್ಲಿ ಹರಸಿದ ಕರುಳುಗಳು, ಸ್ವಂತ ಗೂಡಿಗೆ ಸಂಸಾರ ಕಟ್ಟ ಹೊರಟವರು, ಸ್ವಂತ ಗೂಡಿಗೆ ಸಂಸಾರ ಕಟ್ಟ ಹೊರಟವರು, ಸೋತು ಸುಣ್ಣವಾಗಿ ಮರಳಿ ಯತ್ನದ ಬೀಜ ಬಿತ್ತಲು ಹೊರಟವರು, ಸೋತು ಸುಣ್ಣವಾಗಿ ಮರಳಿ ಯತ್ನದ ಬೀಜ ಬಿತ್ತಲು ಹೊರಟವರು, ಎಲ್ಲಿಂದ ಬಂದವರು ಈ ನೂರಾರು ಮನಸ್ಸುಗಳು, ಏನೆಲ್ಲ ಕನಸು ಹೆಣೆದವರು, ಎಲ್ಲಿಂದ ಬಂದವರು ಜ್ಞಾನ ವಿಜ್ಞಾನವರು, ಹಳದಿ ಗಮಲಾರದ ಮರುಚಂದ್ರಕ್ಕೆ ಹೊರಟವರು, ಜ್ಞಾನ ವಿಜ್ಞಾನ ಅರಸ ಹೊರಟವರು, ಹಳದಿ ಗಮಲಾದ ಮಧುಚಂದ್ರಕ್ಕೆ ಹೊರಟವರು, ಜ್ಞಾನ ವಿಜ್ಞಾನ ಅರಸ ಹೊರಟವರು, ಹಳದಿ ಗಮಲಾರದ ಮಧುಚಂದ್ರಕ್ಕೆ ಹೊರಟವರು, ನೂರೆಂಟು ಸವಾಲುಗಳ ಎದುರಿಸಲು ಹೊರಟವರು, ನೂರೆಂಟು ಸವಾಲುಗಳ ಎದುರಿಸಲು ಹೊರಟವರು, ಎಲ್ಲಿಂದ ಬಂದವರು ಈ ನೂರಾರು ಮನಸ್ಸುಗಳು. ನಗುಮಗದಿ ಸ್ವಾಗತಿಸಿದ ಮೊಗ್ಗಿನ ಕರಗಳು, ನಗುಮಗದಿ ಸ್ವಾಗತಿಸಿದ ಮೊಗ್ಗಿನ ಕರಗಳು, ಮಡದಿ ಮಕ್ಕಳ ಗುಂಗಿನಲ್ಲಿ ಸಾರಥ್ಯ ವಹಿಸಿದವರು, ಮಡದಿ ಮಕ್ಕಳ ಗುಂಗಿನಲ್ಲಿ ಸಾರಥ್ಯ ವಹಿಸಿದವರು, ಹಸಿವು ತಣಿಸುವ ತಾಟಿನ ಮುಂದೆ ಹರಟುತ್ತ ಕುಳಿತವರು, ಹಸಿವು ತಣಿಸುವ ತಾಟಿನ ಮುಂದೆ ಹರಟುತ್ತ ಕುಳಿತವರು, ಬೀಳ್ಕೊಟ್ಟ ಬಿಸಿ ಸ್ಪರ್ಶ ಆರದ ಮುನ್ನ ದಗದಗ ಉರಿವ ಹಾರ ಹಕ್ಕಿಯ ಕಂಡವರು, ಬೀಳ್ಕೊಟ್ಟ ಬಿಸಿ ಸ್ಪರ್ಶ ಆರದ ಮುನ್ನ ದಗದಗ ಉರಿವ ಹಾರು ಹಕ್ಕಿಯ ಕಂಡವರು, ಎಲ್ಲಿಂದ ಬಂದವರು ಈ ನೂರಾರು ಮನಸ್ಸುಗಳು, ಏನೆಲ್ಲ ಕನಸು ಹೆಣೆದವರು, ಎಲ್ಲಿಂದ ಬಂದವರು ಮತ್ತಿಲ್ಲಿ ಒಂದಾಗಿ ಜ್ವಾಲೆಯಲ್ಲಿ ಬೆಂದವರು, ಮತ್ತಿಲ್ಲಿ ಒಂದಾಗಿ ಜ್ವಾಲೆಯಲ್ಲಿ ಬೆಂದವರು. ಬೇಕಾಗಿದೆ ಈ ಮನೆಗೆ ಮಂದಿ ನಿನ್ನೆ ಬಂದವರೆಷ್ಟು, ಈ ಮನೆಗೆ ಮಂದಿ ನಿನ್ನೆ ಬಂದವರೆಷ್ಟು, ನಾಳೆ ಬರೋವರೆಷ್ಟು, ಕೇಳಿದೊಡನೆ ಕಂಡ ಕಂಡವರಿಗೆ ಬಾಡಿಗೆಗೆ ಕೊಡುವ ಮನೆ ಬೇಕಾಗಿಲ್ಲ, ಕೇಳಿದೊಡನೆ ಕಂಡ ಕಂಡವರಿಗೆ ಬಾಡಿಗೆಗೆ ಕೊಡುವ ಮನೆ ಬೇಕಾಗಿಲ್ಲ. ಜಾತಿ ನೀತಿ ಅಂತಸ್ತುಗಳ ಎಡೆಯಲಿ, ಜಾತಿ ನೀತಿ ಅಂತಸ್ತುಗಳ ಎಡೆಯಲಿ, ದಕ್ಷಿಣಯಾಸೆ ಮತ್ತಿನಲ್ಲಿ ಗತ್ತಿನಲಿ, ದಕ್ಷಿಣಯಾಸೆಗೆ ಮತ್ತಿನಲ್ಲಿ ಗತ್ತಿನಲಿ, ಪ್ರದಕ್ಷಿಣೆ ಬರುವ ಅಂತೆ ಕಂತೆ ಸಂತೆಯಲ್ಲಿರುವ ಮನೆ ಬೇಕಾಗಿಲ್ಲ, ಪ್ರದಕ್ಷಿಣೆ ಬರುವ ಅಂತೆ ಕಂತೆ ಸಂತೆಯಲ್ಲಿರುವ ಮನೆ ಬೇಕಾಗಿಲ್ಲ. ಅಲ್ಲಲ್ಲಿ ಕೊರೆದ ತೂತಿಗೆ ತೇಪೆ ಹಾಕಿದರೂ ಬಿರುಕು ಬಿಟ್ಟ ಗೋಡೆ, ಅಲ್ಲಲ್ಲಿ ಕೊರೆದ ತೂತಿಗೆ ತೇಪೆ ಹಾಕಿದರೂ ಬಿರುಕು ಬಿಟ್ಟ ಗೋಡೆ, ಈಗಲೋ ಆಗಲೋ ಕುಸಿಯುತ್ತಿರುವ ಮನೆ ಬೇಕಾಗಿಲ್ಲ, ಈಗಲೋ ಆಗಲೋ ಕುಸಿಯುತ್ತಿರುವ ಮನೆ ಬೇಕಾಗಿಲ್ಲ. ನನ್ನ ವೇದನೆಗಳ ಅರ್ಥೈಸುವ, ನನ್ನ ವೇದನೆಗಳ ಅರ್ಥೈಸುವ ಅಶಾಂತಿ ಹೊಂಡಕ್ಕೆ ನೆಮ್ಮದಿ ಬೀರುವ, ಅಶಾಂತಿ ಹೊಂಡಕ್ಕೆ ನೆಮ್ಮದಿ ಬೀರುವ, ಅರಳುವ ಭಾವನೆಗಳಿಗೆ ಆಕಾರ ಕೊಡುವ, ಅರಳುವ ಭಾವನೆಗಳಿಗೆ ಆಕಾರ ಕೊಡುವ ತಾಜಮಹಲಿನ ನೆನಪು ಹಾಲಿನ ಬಿಳುಪು, ತಾಜಮಹಲಿನ ನೆನಪು ಹಾಲಿನ ಬಿಳುಪು, ಪವಿತ್ರ ಗರ್ಭಗುಡಿಯಲ್ಲಿ ವಿಚಿತ್ರ ರಂಗುರಂಗಿನ ರಂಗವಲ್ಲಿ, ಪವಿತ್ರ ಗರ್ಭಗುಡಿಯಲ್ಲಿ ವಿಚಿತ್ರ ರಂಗರಂಗಿನ ರಂಗವಲ್ಲಿ ಇಕ್ಕಲು ಸ್ಥಳ ಬೇಕಾಗಿದೆ ಬಾಡಿಗೆಗಲ್ಲ ಸ್ವಂತಕ್ಕೆ, ರಂಗವಲ್ಲಿ ಇಕ್ಕಲು ಸ್ಥಳ ಬೇಕಾಗಿದೆ ಬಾಡಿಗೆಗಲ್ಲ ಸ್ವಂತಕ್ಕೆ. ಕುಂಟಬಿಲ್ಲೆ ಎಳಸು ಕರಗಳು ಉತ್ಸಾಹದಲ್ಲಿ ಎಳೆದಿಟ್ಟ, ಎಳಸು ಕರಗಳು ಉತ್ಸಾಹದಲ್ಲಿ ಎಳೆದಿಟ್ಟ, ಅಡ್ಡಡ್ಡ ಉದ್ದಗೆದ ಚೌಕಗಳ ನಡುವೆ, ಅಡ್ಡಡ್ಡ ಉದ್ದಗೆದ ಚೌಕಗಳ ನಡುವೆ ಗುರಿ ಇಟ್ಟು ಚಪ್ಪಟೆ ಕಲ್ಲೆಸುವ ಎಳೆ ಮನಸ್ಸದ ಕೌತುಕ, ಗುರಿ ಇಟ್ಟು ಚಪ್ಪಟ ಕಲ್ಲೆಸುವ ಎಳೆ ಮನಸ್ಸು ಅದು ಕೌತುಕ. ಒಂಟಿ ಕಾಲಲ್ಲಿ ಕುಂಟುವ ಪರಿ, ಒಂಟಿ ಕಾಲಲ್ಲಿ ಕುಂಟುವ ಪರಿ ಅದು ತನ್ಮತೆಗೆ ಗರಿ, ಅದು ತನ್ಮತೆಯ ಗರಿ. ಚೌಕದಿಂದ ಚೌಕಕ್ಕೆ ಕಲ್ಲ ಚಲಿಸುವಂತಹ ನಿಪುಣ ತಂತ್ರದ ಯಂತ್ರ, ಚೌಕದಿಂದ ಚೌಕಕ್ಕೆ ಕಲ್ಲ ಚಲಿಸುವಂತಹ ನಿಪುಣ ತಂತ್ರದ ಯಂತ್ರ. ಗೆರೆಯಲ್ಲಿ ಕಲ್ಲು ಮರ ಕಟ್ಟಿದರೆ ಮತ್ತೆ ಆಟದಿಂದ ಹೊರಗಲ್ಲವೇ, ಗೆರೆಯಲ್ಲಿ ಕಲ್ಲು ಮರ ಕಟ್ಟಿದರೆ ಮತ್ತೆ ಆಟದಿಂದ ಹೊರಗಲ್ಲವೇ, ಹಣ್ಣಾದ ಮನೆ ಅರಮನೆ ತಟ್ಟಿದರೆ ವಿಶ್ವ ಗೆದ್ದ ಸಂಭ್ರಮ, ಹಣ್ಣಾದ ಮನೆ ಅರಮನೆ ತಟ್ಟಿದರೆ ವಿಶ್ವ ಗೆದ್ದ ಸಂಭ್ರಮ. ಅದರೆದುರು ಕ್ರಿಕೆಟ್ ಫುಟ್ಬಾಲ್ ನಾಖುಷಿ, ಅದರೆದುರು ಕ್ರಿಕೆಟ್ ಫುಟ್ಬಾಲ್ ನಾಖುಷಿ. ಪುಟ್ಟ ಪುಟ್ಟ ಕರಗಳಲ್ಲಿ ಉದ್ದ ಲಂಗದ ನೆರೆಗೆ
ಪುಟ್ಟ ಪುಟ್ಟ ಕರಗಳಲ್ಲಿ ಉದ್ದ

ತಂಗದ ನೆರಿಗೆ ಮುದಿರಿ ಹಿಡಿದ ವಿವಿಧ ಭಂಗಿ, ಪುಟ್ಟ ಪುಟ್ಟ ಕರಗಳಲ್ಲಿ ಉದ್ದ ಲಂಗದ ನೀರಿಗೆ ಮುದಿರಿ ಹಿಡಿದ ವಿವಿಧ ಭಂಗಿ, ನಾನಾ ಕಸರತ್ತಿನಲ್ಲಿ ಗಡಿಗಳ ದಾಟಿಸುವ ಏಕಾಗ್ರತೆ, ನಾನಾ ಕಸರತ್ತಿನಲ್ಲಿ ಗಡಿಗಳ ದಾಟಿಸುವ ಏಕಾಗ್ರತೆ, ಮತ್ತೆ ಹಣ್ಣ ಅರಮನೆಗೆ ಚಿತ್ತಾರ ಬಿಡಿಸುವ ಸಡಗರ, ಮತ್ತೆ ಹಣ್ಣ ಅರಮನೆಗೆ ಚಿತ್ತಾರ ಬಿಡಿಸುವ ದೇವರು ಕೆಳಗೆ ಬೀಳದಂತೆ ಕತ್ತ ವಾಲಿಸಿ ಸೊಂಟ ಪಳುಕಿಸಿ ಕುಂಟ ಹೆಜ್ಜೆಗಳ ಕಿತ್ತಿಡದೆ ಲಯಬದ್ಧ ಚಲನೆಯ ನಿಧಾನಗತಿ, ತಲೆಗಿರಿಸಿದ ದೇವರ ಕೆಳಗೆ ಬೀಳದಂತೆ ಕತ್ತ ವಾಲಿಸಿ ಸೊಂಟ ಬಳುಕಿಸಿ ಕುಂಟ ಹೆಜ್ಜೆಗಳ ಕಿತ್ತಿಡದೆ ಲಯಬದ್ಧ ಚಲನೆಯ ನಿಧಾನಗತಿ, ಅದಲ್ಲವೇ ಮುಂದೆ ಬದುಕೋ ಸವಿಸುವ ಬಾಳುವ ರೀತಿಗೆ ಬಾಲ್ಯದ ಕುಂಟಬಲ್ಲೆ ಜಾಣ್ಮೆ ಕಸರತ್ತು, ಅದಲ್ಲವೇ ಮುಂದೆ ಬದುಕ ಸವೆಸುವ ಬಾಳುವ ರೀತಿ ನೀತಿಗೆ ಬಾಲ್ಯದ ಕುಂಟು ಬೆಲ್ಲೆ ಜಾಣ್ಮೆ ಕಸರತ್ತು. ಸೋಲದಿರು ನೋವುಗಳ ಕಂಬನಿಯಾಗಿಸಿ ಎದೆನೆಲವ ತೋಯಿಸಿದರು ನೀನು ಸೋಲದಿರು, ನೀನು ಸೋಲದಿರು. ನೋವುಗಳು ಕಂಬನಿಯಾಗಿಸಿ ಎದೆ ನೆಲವ ತೋಯಿಸಿದರು ನೀ ಸೋಲದಿರು. ವಿಷಾದ ಸ್ಥಾಯಿಯಾಗಿ ವಿಷದ ಮೊನೆಯಾಗಿ ಕುಕ್ಕಿ ಕುಕ್ಕಿ ಮಾಸಲ ಹರಡಿದರು ನೀನು ಸೋಲದಿರು. ವಿಷಾದ ಸ್ಥಾಯಿಯಾಗಿ ವಿಷದ ಮೊನೆಯಾಗಿ ಕುಕ್ಕಿ ಕುಕ್ಕಿ ಮಾಸಲ ಹರಡಿದರು ನೀನು ಸೋಲದಿರು. ಸಾಲು ಸಾಲು ಕಷ್ಟ ನಷ್ಟಗಳು ಬೆನ್ನು ಬಿಡದೆ ಬೇತಾಳವಾಗಿ ಕಾಡಿದರೂ ನೀನು ಸೋಲದಿರು. ಸಾಲು ಸಾಲು ಕಷ್ಟ ನಷ್ಟಗಳು ಬೆನ್ನು ಬಿಡದೆ ಬೇತಾಳವಾಗಿ ಕಾಡಿದರೂ ನೀ ಸೋಲದಿರು. ಕನಸುಗಳು ಕತ್ತಲಲ್ಲಿ ಕರಗಿ ನನಸಾಗಲು ಮುಳ್ಳು ದಾರಿಯಲ್ಲಿ ನಡೆಸಿದರೂ ನೀ ಸೋಲದಿರು. ಕನಸುಗಳು ಕತ್ತಲಲ್ಲಿ ಕರಗಿ ನನಸಾಗಲು ಮುಳ್ಳು ದಾರಿಯಲ್ಲಿ ನಡೆದರೂ ನೀ ಸೋಲದಿರು. ಕಹಿ ನೆನಪುಗಳು ತ್ರಿವಿಕ್ರಮನಾಗಿ ಹುಣ್ಣಾಗಿ ರಸಕ್ಕೆ ಸೋರುವ ವೃಣವಾದರೂ ನೀನು ಸೋಲದಿರು. ಕಹಿ ನೆನಪುಗಳು ತ್ರಿವಿಕ್ರಮನಾಗಿ ಹುಣ್ಣಾಗಿ ರಸಕ್ಕೆ ಸೋರುವ ವೃಣವಾದರೂ ನೀನು ಸೋಲದಿರು. ಉಸಿರಿಗಾಗಿ ಕೆಸರಲ್ಲಿ ಅರಳಿ ಅಡಿಗಡಿಗೆ ಜಾರಿ ಪ್ರಪಾತ ಸೇರಿದರೂ ನೀನು ಸೋಲದಿರು. ಉಸಿರಿಗಾಗಿ ಕೆಸರಲ್ಲಿ ಅರಳಿ ಅಡಿಗಡಿಗೆ ಜರಿ ಉಸಿರಿಗಾಗಿ ಕೆಸರಲ್ಲಿ ಅರಳಿ ಅಡಿಗಡಿಗೆ ಜಾರಿ ಪ್ರಪಾತ ಸೇರಿದರೂ ನೀನು ಸೋಲದಿರು. ನಿನ್ನೆಗಳು ಅವ್ಯಕ್ತ ನೋವುಗಳ ಅಭಿವ್ಯಕ್ತಿಯಾಗಿ ಹಿಡಿದು ನಿನ್ನೆಗಳು ಅವ್ಯಕ್ತ ನೋವುಗಳ ಅಭಿವ್ಯಕ್ತಿಯಾಗಿ ಸಿಡಿದು ಚೂರು ಚೂರಾದರೂ ಮರಳಿ ನಿನಗೆ ನೂರು ನಾಳೆಗಳುಂಟು ಸೋಲದಿರು. ಚೂರು ಚೂರಾದರೂ ಮರಳಿ ನಿನಗೆ ನೂರು ನಾಳೆಗಳುಂಟು ಸೋಲದಿರು. ಸೋತರೂ ನೀನು ನಿರಾಶಳಾಗದಿರು, ಸೋತರೂ ನೀನು ನಿರಾಶಳಾಗದಿರು. ಕಡಲ ತೀರದ ನಡುವೆ ಎದ್ದೆದ್ದು ಕುಣಿಯುತ್ತ ಬರುವ ಅಲೆಗಳಂತೆ, ಕಡಲ ತೀರದ ನಡುವೆ ಎದ್ದೆದ್ದು ಕುಣಿಯುತ್ತ ಬರುವ ಅಲೆಗಳಂತೆ ಸುಖದ ಸುಗ್ಗಿ ಬರಲುಂಟು ನೀ ಸೋಲದಿರು. ಸುಖದ ಸುಗ್ಗಿ ಬರಲುಂಟು ನೀನು ಸೋಲದಿರು. ರಸ್ತೆಯಂಚಿನ ಬೆಡಗಿಯರು ರಸ್ತೆಗಳ ಅಂಚಿನಲ್ಲಿ ವಯ್ಯಾರದೆ ನಿಂತು ನಿತ್ಯ ಸುಮಂಗಲಿಗಳಾಗುತ್ತಾರೆ ಆ ಈ ನಾರಿಯರು ನಿತ್ಯ ತಾರೆಯರು. ರಸ್ತೆಗಳಂಚಿನಲ್ಲಿ ವಯ್ಯಾರದೆ ನಿಂತು ನಿತ್ಯ ಸುಮಂಗಲಿಗಳಾಗುತ್ತಾರೆ ಆ ಈ ನಾರಿಯರು ನಿತ್ಯ ತಾರೆಯರು. ಮೈ ಉಡುಪು ಕಳಚಿ ಮೈ ಮೂಳೆ ಕಟಕಟಿಸಿ, ಮೈ ಉಡುಪು ಕಳಚಿ ಮೈ ಮೂಳೆ ಕಟಕಟಿಸಿ, ಕೊರೆವ ಹೇಮಂತನ ಉಪಟಳಕ್ಕೆ ತಟಪಟಿಸಿ, ಕೊರೆವ ಹೇಮಂತನ ಉಪಟಳಕ್ಕೆ ತಟಪಟಿಸಿ, ಮೈದಾನವಾಗುತ್ತಾಳೆ ನಾಳೆ, ಮೈದಾನವಾಗುತ್ತಾಳೆ ನಾಳೆಯೂ ಹಾಗೆ ಅದೇ ವೇಳೆ, ಮೈದಾನವಾಗುತ್ತಾಳೆ ನಾಳೆಯೂ ಹಾಗೆ ಅದೇ ವೇಳೆ. ಚಿಗುರಿ ಬಣ್ಣ ಬಣ್ಣದ ಪತ್ತಲ ತೊಟ್ಟಂತೆ, ಚಿಗುರಿ ಬಣ್ಣ ಬಣ್ಣದ ಪತ್ತಲ ತೊಟ್ಟಂತೆ ಹೂವಾಗಿ ಅರಳಿ ಸುವಸಂತನ ಸ್ವಾಗತಕ್ಕೆ, ಹೂವಾಗಿ ಅರಳಿ ವಸಂತನ ಸ್ವಾಗತಕ್ಕೆ ನರಳಿ ರಂಗ ಪ್ರವೇಶಿಸುವ ವಿಶ್ವಸುಂದರಿಯರು ಇವರು. ರಂಗ ಪ್ರವೇಶಿಸುವ ವಿಶ್ವಸುಂದರಿಯರು ಇವರು ಆಗುತ್ತಾರೆ ರಸ್ತೆ ಅಂಚಿನ ಸುರಸುಂದರಿಯರು. ವಿಶ್ವಸುಂದರಿಯರು ಆಗುತ್ತಾರೆ ರಸ್ತೆ ಅಂಚಿನ ಸುರಸುಂದರಿಯರು. ಹೂವಾಗಿ ಪರಾಗ ಹರಡಿ ಕಾಯಾಗಿ ಹಣ್ಣಾಗಿ ಪರಿಪಕ್ವವಾಗಿ, ಹೂವಾಗಿ ಪರಾಗ ಹರಡಿ ಕಾಯಾಗಿ ಹಣ್ಣಾಗಿ ಪರಿಪಕ್ವವಾಗಿ ಮಾಗಿ ಸದ್ದುಗದ್ದಲವಿಲ್ಲದೆ ಬಾಲೆಯರಿವರು. ಸದ್ದುಗದ್ದಲವಿಲ್ಲದ ಬಾಲೆಯರಿವರು ಭೂಗತ ಫಲವಂತೆಯರು. ರಸ್ತೆ ಅಂಚಿನ ಈ ಸುಮಂಗಲೆಯರು ಭೂಗತ ಫಲವಂತೆಯರು, ರಸ್ತೆ ಅಂಚಿನ ಸುಮಂಗಲೆಯರು. ಅಂತರಾಳ ಪಕ್ಕನೆ ನೀನು ಬಂದದ್ದೇನೋ ಸರಿ, ಪಕ್ಕನೆ ನೀನು ಬಂದದ್ದೇನೋ ಸರಿ, ಈ ಸಂಜೆ ಹೊತ್ತಿಗೆ ಬಂದೆ ಏಕೆ ಹೇಳು. ಪಕ್ಕನೆ ನೀನು ಬಂದದ್ದೇನೋ ಸರಿ, ಈ ಸಂಜೆ ಹೊತ್ತಿಗೆ ಬಂದೆ ಏಕೆ ಹೇಳು.
ಹೃದಯದ ಮೂಲೆ ಎಲ್ಲೆಲ್ಲೋ ಅವಿತುಕೊಳಿತು. ಜೀವಭಾವದಲ್ಲಿ

ತಳತಳಿಸುವ ನಿನ್ನ ನಗೆ ಮಿಂಚು ಹೃದಯದ ಮೂಲೆಯಲ್ಲಿ ಅವಿತು ಕುಳಿತು ಜೀವಭಾವದಲ್ಲಿ ತಳತಳಿಸುವ ನಿನ್ನ ನಗೆ ಮಿಂಚು ಖಂಡ ಖಂಡ ಕಡೆ ಕೊಳ್ಳಿ ಇಕ್ಕಿ ಗಹಗೈಸಿ ನಕ್ಕು ಖಂಡ ಖಂಡ ಕಡೆ ಕೊಳ್ಳಿ ಇಕ್ಕಿ ಗಹಗೈಸಿ ನಕ್ಕು ಈಗ ನೀನು ಬಂದದೇಕೆ ಹೇಳು. ಹನುಮಂತಾವತಾರದ ಲಂಕಾದಹನ ಹೊಂಚು ಸಂಚು ಹನುಮನ ಅವತಾರದ ಲಂಕಾದಹನ ಹೊಂಚು ಸಂಚು ಬೇಡ ದಮ್ಮಯ್ಯ ಎಂದೆಷ್ಟು ಬೇಡಿಕೊಂಡರು ಬೇಡ ದಮ್ಮಯ್ಯ ಎಂದೆಷ್ಟೇ ಬೇಡಿಕೊಂಡರು

ಒಳಾಗುವ ಶಾಪವಿದೆ ನನಗೆ. ನೀನು ಬಂದದ್ದೇಕೆ ಹೇಳು? ಬಗೆ ಬಗೆಯ ದ್ವಂದ್ವಗಳ ಸುಳಿಯಲಿ, ಬಗೆ ಬಗೆಯ ದ್ವಂದ್ವಗಳ ಸುಳಿಯಲಿ, ಇರುವೇನೆ ಹಗಲಿರುಳು ಎಡೆಬಿಡದೆ, ಇರುವೇನೆ ಹಗಲಿರುಳು ಎಡೆಬಿಡದೆ. ಕಿಟಕಿ ಗಾಡಿನಾಚೆಗೆ ಪಟಪಟಿಸುವ ಪತಂಗವೇ, ಕಿಟಕಿ ಗಾಜಿನಾಚೆಗೆ ಪಟಪಟಿಸುವ ಪತಂಗವೇ, ಬಳಿ ಸಾರದಿರು ನನ್ನ ಬಳಿಗೆ. ಕಿಟಕಿ ಬಾಗಿನಾಚೆಗೆ ಪಟಪಟಿಸುವ ಪತಂಗವೇ, ಬಳಿ ಸಾರದಿರು ನನ್ನ ಬಳಿಗೆ. ಈಗ ಬಂದಿರುವೆ ಎಂದರೆ ಅದೇ ತೊಂದರೆ, ಈಗ ಬಂದಿರುವೆ ಎಂದರೆ ಅದೇ ತೊಂದರೆ. ಬಿಟ್ಟು ಬಿಡು ನನ್ನನ್ನು ನನ್ನ ಪಾಡಿಗೆ, ಬಿಟ್ಟು ಬಿಡು ನನ್ನನ್ನು ನನ್ನ ಪಾಡಿಗೆ. ನೀನು ಬಂದದ್ದೇನು ಸರಿ, ಈ ಸಂಜೆ ಹೊತ್ತಿಗೆ ಬಂದೆ ಹೇಗೆ ಹೇಳು? ಆಶಾವಾದಿಗಳಾಗುವ ಬಾರೆ ಹಕ್ಕಿ ಹಾರುತ್ತ ಹೊಸ ಶತಮಾನದ ಹೊಸ್ತಿಲಿಗೆ ಬಂದರೂ ಬದಲಾಗದು ನಾರಿಯರ ಪಾಡು. ಹಕ್ಕಿ ಹಾರುತ್ತ ಹೊಸ ಶತಮಾನದ ಹೊಸ್ತಿಲಿಗೆ ಬಂದರೂ ಬದಲಾಗದು ನಾರಿಯರ ಪಾಡು. ದ್ರೌಪದಿ ತ್ರೇತ್ರಾಯುಗದಲ್ಲಿ ಬದುಕಿದ್ದು ಸತ್ತ ಪಂಚಕನ್ಯೆಯರ ನಾ ಮರೆಯಲಾರೆ. ದ್ರೌಪದಿ ತ್ರೇತ್ರಾಯುಗದಲ್ಲಿ ಬದುಕಿದ್ದು ಸತ್ತ ಪಂಚಕನ್ಯೆಯರ ಮರೆಯಲಾರೆ ನಾನು. ಸೀತೆ ಅಗ್ನಿ ಪರೀಕ್ಷೆಗೆ ಪಣ ತೊಟ್ಟಳೇಕೆ? ಸೀತೆ ಅಗ್ನಿ ಪರೀಕ್ಷೆಗೆ ಪಣ ತೊಟ್ಟಳೇಕೆ? ಅಹಲ್ಯ ಕಲ್ಲಾಗಿ ಮರಗಟ್ಟಬೇಕೆ? ಅಹಲ್ಯ ಕಲ್ಲಾಗಿ ಮರಗಟ್ಟಬೇಕೆ? ಪಂಚಪತಿಯರಿದ್ದು ದ್ರೌಪದಿ ಬತ್ತಲಾದಳು ಏಕೆ? ಪಂಚಪತಿಯರಿದ್ದು ದ್ರೌಪದಿ ಬತ್ತಲಾದಳು ಏಕೆ? ಶಾಕುಂತಲ ದಮಯಂತಿ ಏನಿವರ ದಾಂಪತ್ಯ? ಶಾಕುಂತಲ ದಮಯಂತಿ ಏನಿವರ ದಾಂಪತ್ಯ? ವರವಾಗುವುದಕ್ಕೆ ಶಾಪವೇ ಅನಗತ್ಯ, ವರವಾಗುವುದಕ್ಕೆ ಶಾಪವೇ ಅನಗತ್ಯ. ತಾರ ಮಂಡೋದರಿ ಕೂಗು ಕೇಳಿಸುತ್ತೆ ನಿಮಗೆ, ತಾರ ಮಂಡೋದರಿಯರ ಕೂಗು ಕೇಳಿಸುತ್ತೆ ನಿಮಗೆ. ಅದೆಲ್ಲ ಬರಿಸೋಗು, ಅದೆಲ್ಲ ಬರಿಸೋಗು. ಖರ್ಚು ವೆಚ್ಚವಿಲ್ಲದೆ ಕಟ್ಟೋಣ ಬಾರೆ ಕನಸಿನ ಸೌಧ, ಖರ್ಚು ವೆಚ್ಚವಿಲ್ಲದೆ ಕಟ್ಟೋಣ ಬಾರೆ ಕನಸಿನ ಸೌಧ. ಬಿದ್ದು ಹೋದರೂ ನಷ್ಟವೇ ಇಲ್ಲ, ಬಿದ್ದು ಹೋದರೂ ನಷ್ಟವೇ ಇಲ್ಲ, ಬರೀ ವಿನೋದ. ಬಿದ್ದು ಹೋದರೂ ನಷ್ಟವೇ ಇಲ್ಲ, ಬರೀ ವಿನೋದ. ಭಿನ್ನಹ ನನ್ನನ್ನೇ ಆಶ್ರಯಿಸಿ ನನ್ನಡಿಗೆ ವಿಶ್ರಮಿಸಿ, ನನ್ನನ್ನೇ ಆಶ್ರಯಿಸಿ ನನ್ನಡಿಗೆ ವಿಶ್ರಮಿಸಿ. ಕೊಲೆ ಮಾಡದಿರು ಓ ಮನುಜ ಕೇಳೆನ್ನ ಪ್ರಾರ್ಥನೆಯ, ಕೊಲೆ ಮಾಡದಿರು ಓ ಮನುಜ ಕೇಳೆನ್ನ ಪ್ರಾರ್ಥನೆಯ. ನೀನು ಕೊಡಲಿ ಹಿಡಿಯುವ ಮುನ್ನ, ನೀನು ಕೊಡಲಿ ಹಿಡಿಯುವ ಮುನ್ನ, ಹುಟ್ಟಿನಿಂದ ಚಟ್ಟ ಏರುವ ತನಕ ನಿನಗೆ ಮಾಡಿಯೇ ಉಪಕಾರವನ್ನ, ಹುಟ್ಟಿನಿಂದ ಚಟ್ಟ ಏರುವ ತನಕ ನಿನಗೆ ಮಾಡಿಯೇ ಉಪಕಾರವನ್ನ. ನಿನ್ನ ಮಗು ಮಲಗಿಯ ತೊಟ್ಟಿಲು, ನಿನ್ನ ಮಗು ಮಲಗಿದ ತೊಟ್ಟಿಲು, ನೀನುಣ್ಣುವ ಬಟ್ಟಲು, ನೀನುಣ್ಣುವ ಬಟ್ಟಲು, ಮಾಡು ಬಾಗಿಲು ಕಿಟಕಿ ಇವು ನನ್ನ ದೇಹದ ಭಾಗ, ಮಾಡು ಬಾಗಿಲು ಕಿಟಕಿ ಇವು ನನ್ನ ದೇಹದ ಭಾಗ. ನನ್ನನ್ನೇ ಆಶ್ರಯಿಸಿ ನನ್ನಡೆಯ ವಿಶ್ರಮಿಸಿ. ಕೊಲೆ ಮಾಡದಿರು ಓ ಮನುಜ ನೀನು ಕೊಡಲಿ ಹಿಡಿಯುವ ಮುನ್ನ. ನೀ ಮೀಟಿ ಪಯಣಿಸುವ ತೇಲು ದೋಣಿ, ನೀ ಮೀಟಿ ಪಯಣಿಸುವ ತೇಲು ದೋಣಿ, ನೀ ದಿನವೂ ಅಟ್ಟವೇರುವ ಉಪ್ಪರಿಗೆ ಏಣಿ, ನೀ ದಿನವೂ ಅಟ್ಟವೇರುವ ಉಪ್ಪರಿಗೆ ಏಣಿ. ತಿರುಗಾಡುವ ಗಾಡಿ ಮಲಗುವ ಮಂಚ, ತಿರುಗಾಡುವ ಗಾಡಿ ಮಲಗುವ ಮಂಚ. ಹಣದ ತಿಜೋರಿ ಕುರ್ಚಿ ಮೇಜು ಕವಾಟು, ಹಣದ ತಿಜೋರಿ ಕುರ್ಚಿ ಮೇಜು ಕವಾಟು. ಯೋಚಿಸಿ ನೋಡು, ಯೋಚಿಸಿ ನೋಡು ನಾನಿರದೆ ನೀನಿಲ್ಲ, ಯೋಚಿಸಿ ನೋಡು ನಾನಿರದೆ ನೀನಿಲ್ಲ. ನಿನಗೆ ನಾನಾದರೆ ಹಲವು ಬಗೆ, ನಿನಗೆ ನಾನಾದರೆ ಹಲವು ಬಗೆ, ನೀನಾದೆ ಏಕೆ ನನಗೆ ಹಾಗೆ? ನಿನಗೆ ನಾನಾದರೆ ಹಲವು ಬಗೆ, ನೀನಾದೆ ಏಕೆ ನನಗೆ ಹಾಗೆ? ಹಸಿವೆ ಇಂಗಲು ಹೂ ಹಣ್ಣು, ಬಿಸಿಲ ಬೇಗೆಗೆ ಗಾಳಿ ನೆರಳು. ಹಸಿವೆ ಇಂಗಲು ಹೂ ಹರಣು, ಬಿಸಿಲ ಬೇಗೆಗೆ ಗಾಳಿ ನೆರಳು. ಮೃದುವಾಗಿಸುವೆ ನೆಲದ ಮಣ್ಣು, ಮೃದುವಾಗಿಸುವೆ ನೆಲದ ಮಣ್ಣು. ಹಸಿರ ಮೇವು ಗಿಡ ಮೂಲಿಕೆ ರೋಗ ನಿರೋಧಕ ಮದ್ದು, ಹಸಿರ ಮೇವು ಗಿಡ ಮೂಲಿಕೆ ರೋಗ ನಿರೋಧಕ ಮದ್ದು. ರಸಪಾಕಕ್ಕೆ ಉರುವಾಗುವೆ ಕೊರಡು, ರಸಪಾಕಕ್ಕೆ ಉರುವಲಾಗುವೆ ಕೊರಡು. ತೇದರೆ ಗಮಲಿಸುವ ಪರಿ ನಾನು, ತೇದರೆ ಗಮಲಿಸುವ ಪರಿ ನಾನು. ಬರಡು ಗಬ್ಬದೊಳಗೆ ಜೀವ ಸೆಲೆಯಾಗಿ, ಬರಡು ಗಬ್ಬದೊಳಗೆ ಜೀವ ಸೆಲೆಯಾಗಿ. ಸ್ವಚ್ಛ ಗಾಳಿಯಾಗಿ ನಿಸ್ಪಾರ್ಥಿಯಾಗಿ, ಸ್ವಚ್ಛ ಗಾಳಿಯಾಗಿ ನಿಸ್ಪಾರ್ಥಿಯಾಗಿ. ಬಂಡೆಗಲ್ಲ ನಡೆಯುವೆ, ಬಂಡೆಗಲ್ಲ ನಡುವೆಯೂ ಎದೆ ಸೆಟೆದು. ಸ್ವಚ್ಛ ಗಾಳಿಯಾಗಿ ನಿಸ್ವಾರ್ಥಿಯಾಗಿ, ಬಂಡೆಗಲ್ಲ ನಡುವೆಯೂ ಎದೆ ಸೆಟೆದು. ತಲೆ ಎತ್ತಿ ಮೆರೆವ ಹೆಣ್ಣ ಕರುಳು ನಾನು, ಬಂಡೆಗಲ್ಲ ನಡೆಯುವು ಎದೆ ಸೆಟೆದು.
ತಲೆ ಎತ್ತಿ ಮೆರೆವ ಹೆಣ್ಣ ಕರುಳು ನಾನು.

0: ನೀರು ಗೊಬ್ಬರ ಸುರಿಸದ ಕೊಲೆಗಾರನೇ ನಿಲ್ಲು, ನೀರು ಗೊಬ್ಬರ ಸುರಿಸದ ಕೊಲೆಗಾರನೇ ನಿಲ್ಲು. ಸ್ಮರಿಸು ಒಂದು ಕ್ಷಣ ನನ್ನ ಉಪಕಾರಗಳ, ಸ್ಮರಿಸು ಒಂದು ಕ್ಷಣ ನನ್ನ ಉಪಕಾರಗಳ. ನನ್ನ ಕುಲವ ಕೊಂದು ಮತ್ತೆ ನಿನ್ನ ಸಮಾಧಿ ತೋಡುವ ಮುನ್ನ, ನನ್ನ ಕುಲವ ಕೊಂದು ಮತ್ತೆ ನಿನ್ನ ಸಮಾಧಿ ತೋಡುವ ಮುನ್ನ ಕ್ಷಣ ಯೋಚಿಸು ನನ್ನ ಉಪಕಾರವನ್ನು, ಕ್ಷಣ ಯೋಚಿಸು ನನ್ನ ಉಪಕಾರವನ್ನು.
1: ಇದುವರೆಗೆ ಸ್ವರಚಿತ ಕವನ ವಾಚನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಚ್ ಶಕುಂತಲಾ.

0: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
1: 100.3 FM ಫೋನ್ ಇನ್ ಟೆಲಿಕ್ವಿಜ್.
0: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿ ಕ್ವಿಜ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ, ಸರಿ ಉತ್ತರ ನೀಡಿ, ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2219999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
1: 100.3 FM ಫೋನ್ ಇನ್ ಟೆಲಿ ಕ್ವಿಜ್. ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.
5: ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ನನ್ನ ರಾಗತಾನ ಪಲ್ಲವಿ
2: ಕೇಳಿ. ನನ್ನ ರಾಗತಾನ ಪಲ್ಲವಿ.
6: ಆಕಾಶವಾಣಿ ಮಂಗಳೂರು, ಸಮಯ 11:30. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಬಿವಿ ರಾಮನ್ ಮತ್ತು ಬಿವಿ ಲಕ್ಷ್ಮಣನ್ ಅವರ ದ್ವಂದ್ವ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಾಯಲಿನ್ ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರ ಕೆ ಹರಿಶ್ಚಂದ್ರನ್. ಬಿವಿ ರಾಮನ್ ಮತ್ತು ಬಿವಿ ಲಕ್ಷ್ಮಣನ್ ಅವರ ದ್ವಂದ್ವ ಹಾಡುಗಾರಿಕೆಯ ಆರಂಭದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿ ಶ್ರೀ ಮಹಾಗಣಪತಿಂ ಭಜೇಹಂ ಅಠಾಣಾರಾಗ ಆದಿತಾಳ.

0: ಇದುವರೆಗೂ ಬಿವಿ ರಾಮನ್ ಮತ್ತು ಬಿವಿ ಲಕ್ಷ್ಮಣನ್ ಅವರ ದ್ವಂದ್ವ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರ ಕೆ ಹರಿಶ್ಚಂದ್ರನ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ರಾತ್ರಿ 10 ಗಂಟೆಗೆ ಶಾಸ್ತ್ರೀಯ ಸಂಗೀತದಲ್ಲಿ ಪಪ್ಪು ಸೋಮೇಶ್ವರ ರಾವ್ ಅವರ ವೀಣಾವಾದನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು. ಸಮಯ 12 ಗಂಟೆ ಆಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಪ್ರಸ್ತುತ ಪ್ರಗತಿಯಲ್ಲಿದೆ. ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮುಂದುವರೆದಿದ್ದು, 16ನೇ ಸುತ್ತಿನ ಮತ ಎಣಿಕೆ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಹುಲ್ಲಪ್ಪ ಮೇಟಿ 10,764 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿದ್ದು, ಇತ್ತೀಚಿನ ವರದಿ ಬಂದಾಗ 7ನೇ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರು ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಸಮರ್ಥ್ ಶಾಮನೂರ್ ಎದುರು 3,925 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವಿಂದು. ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳ ಸಿಬ್ಬಂದಿ ದಿನ. ಈ ದಿನದ ಮಹತ್ವ ಹಾಗೂ

0: ಅಗ್ನಿಶಾಮಕ ದಳದ ತುರ್ತು ಕಾರ್ಯಾಚರಣೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಯಚೂರು ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ರವೀಂದ್ರ ಘಾಟಗೆ.
1: ಅಂತಾರಾಷ್ಟ್ರೀಯ ಅಗ್ನಿಶಾಮಕ ಸಿಬ್ಬಂದಿ ದಿನವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ. December 2, 1998 ಆಸ್ಟ್ರೇಲಿಯಾದ ಲಿಂಟನ್ನಲ್ಲಿ ಕಾಡ್ಗಿಚ್ಚು ಸಂಭವಿಸಿ 5 ಅಗ್ನಿಶಾಮಕರು ಸಾವನ್ನಪ್ಪುತ್ತಾರೆ. ಅವರ ಸ್ಮರಣಾರ್ಥಕ್ಕಾಗಿ 1999 ಈ ದಿನವನ್ನು ಫೈರ್ ಫೈಟರ್ಸ್ ಡೇ ಅಂತ ಆಚರಿಸ್ತಾ ಬರ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಂದ್ರೆ ಸಾರ್ವಜನಿಕರಲ್ಲಿ ಅಗ್ನಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಈ ಒಂದು ವಾರದಲ್ಲಿ ಆಸ್ಪತ್ರೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಮತ್ತೆ ಹಳ್ಳಿ ಪ್ರದೇಶಗಳಲ್ಲಿ ಈ ಅಗ್ನಿ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಮುಖಾಂತರ ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ.
0: ನಾಳೆ ರಾಯಚೂರು ನವೋದಯ ಇಂಜಿನಿಯರಿಂಗ್ ಕಾಲೇಜು ಪರಿಸರದಲ್ಲಿ ಅಗ್ನಿಶಾಮಕ ದಳದಿಂದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅಣಕು ಕಾರ್ಯಾಚರಣೆ ಆಯೋಜಿತವಾಗಿದೆ. ವಿಜಯಪುರ ಜಿಲ್ಲೆ ರಾಷ್ಟೀಯ ಹೆದ್ದಾರಿ 34 ಯಕ್ಕುಂಡಿ ಖಾಖಂಡ್ಕಿ ರಸ್ತೆಯನ್ನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ವಿಜಯಪುರ ತಾಲೂಕಿನ ರಾಷ್ಟೀಯ ಹೆದ್ದಾರಿ 34 ಹರಳೆಯನ್ನಗುಂಡ ರಸ್ತೆವರೆಗಿನ ಸುಧಾರಣಾ ಕಾಮಗಾರಿಗೆ ಯಕ್ಕುಂಡಿ ಗ್ರಾಮದಲ್ಲಿ ಸಚಿವರು ಭೂಮಿಪೂಜೆ ನೆರವೇರಿಸಿದರು. ಗದಗ ತಾಲೂಕು ಮೊಳಗುಂದ ಗ್ರಾಮದಲ್ಲಿ 14 ಕೋಟಿ ರೂಪಾಯಿ ವೆಚ್ಚದ ಕೆಇಬಿ ಗ್ರಿಡ್ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಕೋಲಾರ ತಾಲೂಕು ಕ್ಯಾಲನೂರು ಬಳಿ 6 ಕೋಟಿ ರೂಪಾಯಿ ಹಾಗೂ ಛತ್ರಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆಗಳ ನಿರ್ಮಾಣವಾಗಲಿದೆ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಬಿಡನಾಳದ ಶ್ರೀ ಆರ್ಕೆ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ಮಹಾವಿದ್ಯಾಲಯವಾಗಿ ಉನ್ನತೀಕರಿಸಿದ್ದು ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳಾದ ತೇಜಸ್ವಿನಿ ನಾರಾಯಣ್ಕರ್ ಹಾಗೂ ಉಮೇಶ್ ಬೊಮ್ಮಕ್ಕನವರ್ ಪಾಲ್ಗೊಂಡಿದ್ದರು. ಐಟಿಎಫ್ ವಿಮೆನ್ಸ್ 35 ಟೆನಿಸ್ ಕ್ರೀಡಾಕೂಟ ಇಂದಿನಿಂದ ತುಮಕೂರಿನಲ್ಲಿ ಪ್ರಾರಂಭವಾಗಲಿದ್ದು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಜೇತರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಜೋರಾದ ಗಾಳಿಯೊಂದಿಗೆ ಹಗುರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿ ಬೆಂಗಳೂರಿನ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆಯವರೆಗೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಬಿಸಿಗಾಳಿ ಹಾಗೂ ಉಷ್ಣಾಘಾತ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಮಧ್ಯಾಹ್ನ 12 ಸಂಜೆ 4 ಗಂಟೆಯವರೆಗೆ ಮನೆಯಿಂದ ಹೊರಹೋಗದಂತೆ, ಬಿಸಿಲಿನಲ್ಲಿ ಶ್ರಮದಾಯಕ ಕೆಲಸ ಮಾಡದಂತೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಆತ್ಮೀಯ ಗೆಳೆಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾರ್ಥಕ ಬದುಕಿನ ಅನನ್ಯ ಸಾಧಿ ಚೀನಾ ಮಂಗಳ, ಇವರ ಕುರಿತು ಮಾತನಾಡುತ್ತಾರೆ ವಿದ್ಯಾಶಿರಹಟ್ಟಿ. ನಂತರ ಭಾವಗೀತೆಯೊಂದನ್ನು ಕೇಳೋಣ. ಮೊದಲಿಗೆ ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ, ಮಾತನಾಡುತ್ತಾರೆ ವಿದ್ಯಾಶಿರಹಟ್ಟಿ.
1: ಶಾಲಾ ಕಾಲೇಜು ದಿನಗಳಿಂದ

ಮೊದಲು ಚೀನಾ ಮಂಗಳ ಅವರ ಹೆಸರನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿದ್ದೆ. 10/4/1938 ಬೆಂಗಳೂರಿನ ಶ್ರೀ ನರಸಿಂಹಮೂರ್ತಿ ಹಾಗೂ ಶ್ರೀಮತಿ ರಾಜೇಶ್ವರಿ ದಂಪತಿಗಳ ಸುಸಂಸ್ಕೃತ ಮನೆತನದಲ್ಲಿ ಕನ್ಯಾರತ್ನವೊಂದರ ಜನನ. ಮನೆಗೆ ಮಂಗಳ ತರುವವಳು ಎಂದು ತಮ್ಮ ಈ ಹಿರಿಯ ಪುತ್ರಿಗೆ ಮಂಗಳ ಎಂದು ನಾಮಕರಣ ಮಾಡಿದರು ತಾಯ್ತಂದೆಗಳು. ತಾಯ್ತಂದೆಗಳ ಆಶಯವನ್ನು ಅರ್ಥಪೂರ್ಣವಾಗಿ ಸತ್ಯವಾಗಿಸಿದ್ದ ಮಗಳು ಈ ಮಂಗಳ. ತಂದೆ ವಿದ್ಯಾಪಾರಂಗತರು, ಪ್ರತಿಭಾವಂತರು, ಅದಕ್ಕಿಂತ ಮುಖ್ಯವಾಗಿ ಹೃದಯವಂತರು. ಸೆಂಟ್ರಲ್ ಎಕ್ಸೈಸ್ ವಿಭಾಗದಲ್ಲಿ ಕಮಿಷನರ್ ಆಗಿದ್ದವರು. ಬಹುದೊಡ್ಡ ಸರ್ಕಾರಿ ಹುದ್ದೆ, ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬ. ಆದರೆ ವಿಧವೆಯರನ್ನು ದೂರವಿಟ್ಟು ತುಚ್ಛೀಕರಿಸುವ ಆ ಕಾಲದಲ್ಲಿಯೇ ಒಬ್ಬ ವಿಧವೆಯನ್ನು ಮದುವೆಯಾಗಿ ದಿಟ್ಟ ಹೆಜ್ಜೆಯನ್ನಿಟ್ಟವರು. ಅವರ ಈ ದಿಟ್ಟ ನಿಲುವು, ಮಾನವೀಯ ಸಂವೇದನೆಗಳು ಮಂಗಳ ಅವರಿಗೆ ತಾಯಿಯಿಂದಲೇ ದೊರೆತ ಬಳುವಳಿಗಳು. ತಾಯಿ ರಾಜೇಶ್ವರಿಯವರು ಬಹಳ ಸಂಸ್ಕಾರವಂತೆ, ತಾವು ವಿಧವೆಯಾಗಿದ್ದವರು ಎಂಬ ಯಾವುದೇ ಕೀಳರಿಮೆ ಇಲ್ಲದೆ ಕೈ ಹಿಡಿದವರನ್ನು ಅರ್ಥ ಮಾಡಿಕೊಂಡು ಸತ್ವಯುತವಾದ ಬಾಳನ್ನು ಕಟ್ಟಿಕೊಂಡವರು. ದೈವಭಕ್ತೆ, ಪ್ರಕೃತಿ ಪ್ರೇಮಿ, ಪ್ರತಿಭಾವಂತೆ, ಸಂಗೀತ ಹಾಗೂ ವಯಲಿನ್ ವಾದನದಲ್ಲಿ ಪ್ರವೀಣೆ, ಅಚ್ಚರಿ ಎನಿಸುವಂತೆ ಆ ಕಾಲದಲ್ಲಿಯೇ ಚೆನ್ನಾಗಿ ಟೆನಿಸ್ ಆಡುತ್ತಲಿದ್ದ ಕ್ರೀಡಾ ಪ್ರೇಮಿ. ತಾಯಿಯವರ ಈ ಸಂಗೀತ ಪ್ರೇಮ, ಸೃಷ್ಟಿಯತ್ತ ಒಲವು, ದೈವಭಕ್ತಿ ಅಂಥ ಗುಣಗಳು ರಕ್ತಗತವಾಗಿ ಬಂದಿದ್ದವು ಮಂಗಳ ಅವರಿಗೆ. ತಂಗಿಯರ ಲಕ್ಷ್ಮಿ, ವಾಣಿ ಹಾಗೂ ತಮ್ಮ ಚಂದ್ರಶೇಖರರೊಂದಿಗಿನ ಭದ್ರವಾದ ಸಮೃದ್ಧ ಬಾಲ್ಯ ಮಂಗಳಾರದ್ದು. ಮಂಗಳ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಆರಂಭವಾದದ್ದು ಬೆಂಗಳೂರಿನ ನ್ಯಾಷನಲ್ ಮಿಡಲ್ ಸ್ಕೂಲ್ನಲ್ಲಿ. ಎಸ್ಎಸ್ಎಲ್ಸಿವರೆಗಿನ ಶಿಕ್ಷಣ ಪೂರೈಸಿದ್ದು ಮಂಡ್ಯ ಹಾಗೂ ಕೊಡಗುಗಳಲ್ಲಿ. ಮೈಸೂರಿನ ಮಹಾರಾಣಿ ಕಾಲೇಜ್ನಲ್ಲಿ ವಿಜ್ಞಾನದಲ್ಲಿ ಪಿಯುಸಿ ಪೂರೈಸಿದ ಮಂಗಳ ಅವರಿಗೆ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಪದವಿ ಪಡೆಯಲು ಇಂಗ್ಲಿಷ್ ಆನರ್ಸ್ ಮಾಡಬೇಕಾದ ಅನಿವಾರ್ಯತೆ. ಆಗಿನ ಕೆಲ ಅನುಭವಗಳು ಅವರ ನೇರ ಮಾತು, ಸರಳ ಜೀವನ ತತ್ವಗಳನ್ನು ರೂಪಿಸಿದವು. ಅಲ್ಲಿ ಪಾಠ ಮಾಡುತ್ತಲಿದ್ದ ಅನಂತರಾಮಯ್ಯನವರು ಇವರಲ್ಲಿ ಮಹಿಳಾಪರ ಚಿಂತನೆಯನ್ನು ಹುಟ್ಟುಹಾಕಿದರು. ಇವರು ತಮ್ಮ ಎಂಎ ಇಂಗ್ಲಿಷ್ ಅನ್ನು ಮದ್ರಾಸಿನಲ್ಲಿ ಪೂರೈಸಬೇಕಾಯಿತು. ಈ ಸ್ಥಳ ಬದಲಾವಣೆಗಳಿಗೆ ಕಾರಣ ತಂದೆಯ ವರ್ಗಾವಣೆಗಳು, ಆಗಿನ ಶೈಕ್ಷಣಿಕ ನಿಯಮಗಳು ಹಾಗೂ ಕೆಲವು ವೈಯಕ್ತಿಕ ವೈಫಲ್ಯಗಳು. ಮೊದಲಿನಿಂದಲೂ ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರಗಳಲ್ಲಿ ಹೆಚ್ಚು ಪ್ರೀತಿ, ಅಜ್ಜನಂತೆ ವೈದ್ಯರಾಗಬೇಕೆಂಬ ಹಂಬಲ. ಆದರೂ ಭವಿಷ್ಯ ಅಧ್ಯಾಪನದತ್ತ ಕೊಂಡೊಯ್ದಿತು ಅವರನ್ನು. ಸ್ನಾತಕೋತ್ತರ ಪದವಿ ಪೂರೈಸಿ ಹೊರಬಂದ ಮೇಲೆ ಮನದಲ್ಲೊಂದು ಪ್ರಶ್ನೆ ಚಿಹ್ನೆ, ಮುಂದೇನು? ಪತ್ರಿಕೋದ್ಯಮದಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಮಂಗಳ ಮೊದಲು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಮಾನ್ಯ ರಂಗನಾಥ್ ದಿವಾಕರರನ್ನು ಭೇಟಿಯಾದರು. ಅಲ್ಲಿ ಎಡಿಟೋರಿಯಲ್ ವಿಭಾಗದಲ್ಲಿ ಆಯ್ಕೆಯೂ ಆಯಿತು. ಸಂತೋಷದಿಂದ ಈ ವಿಷಯವನ್ನು ತಿಳಿಸಲು ತಮ್ಮ ಆತ್ಮೀಯ ಗುರುಗಳಾದ ಕೆ ಅನಂತರಾಮಯ್ಯನವರಲ್ಲಿ ಹೋದದ್ದು ಇವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಅವರ ಸಲಹೆಯಂತೆ ಆಚಾರ್ಯ ಪಾಠಶಾಲಾ ಕಾಲೇಜಿನ ಅಧ್ಯಾಪಕಿಯಾದರು ಚೀನಾ ಮಂಗಳ. ಅವರ ಅಧ್ಯಾಪನ ವೃತ್ತಿ ಆರಂಭವಾದದ್ದು ವಿದ್ಯಾರ್ಥಿಗಳನ್ನು ಅರಿತುಕೊಳ್ಳುವುದರೊಂದಿಗೆ. ಆಚಾರ್ಯ ಪಾಠಶಾಲೆ ಉದ್ಯೋಗಸ್ಥ ಪುರುಷರಿಗಾಗಿ ನಡೆಸಿದ್ದ ಬೆಳಗಿನ ತರಗತಿಗಳು, ಆಂಗ್ಲ ಸಾಹಿತ್ಯವನ್ನು ಬೋಧಿಸುವುದರೊಂದಿಗೆ ವಾಣಿಜ್ಯ ಶಿಕ್ಷಣವನ್ನು ಅವರು ಕಲಿಸಬೇಕಾಗಿತ್ತು. ಈ ವಾಣಿಜ್ಯ ಇಂಗ್ಲಿಷ್ ಅನ್ನು ಅವರಿಗೆ ಕಲಿಸಿದವರು ಆಫೀಸು, ಫ್ಯಾಕ್ಟರಿ ಮುಂತಾದೆಡೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಅವರ ಈ ಶಿಷ್ಯರುಗಳೇ. ಅದೇ ಸಮಯದಲ್ಲಿ ಅವರಿಗೆ ಪರಿಚಯವಾದವರು ನ್ಯಾಷನಲ್ ಕಾಲೇಜಿನ ಎಚ್ಎನ್ ನರಸಿಂಹಯ್ಯನವರು. ಚೀನಾ ಮಂಗಳ ಅವರ ಮೇಲೆ ಅಪಾರ ಪ್ರಭಾವ ಬೀರಿದ್ದ ಇನ್ನೊಬ್ಬ ವ್ಯಕ್ತಿ, ಅವರ ಮನೆಯ ಪಕ್ಕದ ನ್ಯಾಷನಲ್ ಕಾಲೇಜಿನ ಪ್ರಿನ್ಸಿಪಲ್ರಾಗಿದ್ದ ಎಚ್ ನರಸಿಂಹಯ್ಯನವರ ಸೇವಾಪರತೆಯ ದೃಷ್ಟಾಂತಗಳು, ಅವರ ಜನಪ್ರಿಯತೆ ಮಂಗಳ ಅವರನ್ನು ಆಯಸ್ಕಾಂತದಂತೆ ಸೆಳೆದವು. ಆಚಾರ್ಯ ಪಾಠಶಾಲೆಯಿಂದ ಹೊರಡುವಾಗ ಅವರ ಕರುಳು ಕಿತ್ತು ಬಂದರೂ ಇನ್ನೂ ಹೆಚ್ಚಿನ ಸೇವೆಯ, ಇನ್ನೂ ಹೊಸ ಅನುಭವಗಳ ಅಪೇಕ್ಷೆಯೊಂದಿಗೆ 1963 ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಅಧ್ಯಾಪಕಿಯಾದರು. ಶಿಕ್ಷಣ ಕ್ಷೇತ್ರದ ಹೊಸ ಹೊಸ ಆಯಾಮಗಳ ಪರಿಚಯ ಇವರಿಗಾದದ್ದೇ ಅಲ್ಲಿ. ಅಲ್ಲಿಯ ಶಿಸ್ತು, ಅದಮ್ಯ ಉತ್ಸಾಹ, ಪ್ರಯೋಗಶೀಲತೆಗಳು ಎಲ್ಲವನ್ನೂ ಆಳವಾಗಿ ಮನದಲ್ಲಿ ಇಳಿಸಿಕೊಂಡರು ಮಂಗಳ. ಈ ಕಾಲೇಜಿನ ಒಂದು ಅಲಿಖಿತ ನಿಯಮದಂತೆ ಮುಂದೆ ಸಿಎನ್ಎಂ ಎಂದೇ ಹೆಸರಾದರು. ನ್ಯಾಷನಲ್ ಕಾಲೇಜಿನಿಂದ ಅವರು ಕಲಿತದ್ದು ಅಪಾರವಾದ. ಈ ಕಾಲೇಜು ಬಹಳಷ್ಟು ಕಹಿ ಅನುಭವಗಳನ್ನು ನೀಡಿತು ಅವರಿಗೆ. ಅದೇ ಸಮಯದಲ್ಲಿ ತಂದೆಯವರ ಆಕಸ್ಮಿಕ ಸಾವು ಮಂಗಳ ಅವರಿಗೆ ಇನ್ನೊಂದು ಆಘಾತ. ಇವರ ತಂಗಿ ತಮ್ಮಂದಿರು ಇನ್ನೂ ಓದುತ್ತಲಿದ್ದರು. ಮನೆಯ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಇದೆಲ್ಲ ಏನೇ ಇದ್ದರೂ ಕಾಲೇಜು ಬಿಡುವ ನಿರ್ಧಾರ ಮಾಡುವಷ್ಟು ವಿಚಲಿತವಾಗಿ ಹೋಗಿತ್ತು ಅವರ ಮನಸ್ಸು. ರಾಜೀನಾಮೆ ನೀಡಿ ಮೆಚ್ಚಿಕೊಂಡಿದ್ದ ನ್ಯಾಷನಲ್ ಕಾಲೇಜಿನಿಂದ

ಯಿಂದ ಹೊರಬಂದರು. ಆದರೆ ಎಚ್ಎನ್ ಅವರೊಂದಿಗೆ ಕೊನೆಯವರೆಗೂ ಅದೇ ವಿಶ್ವಾಸ ಗೌರವ. ನಂತರದ ಒಂದು ವರ್ಷ ಖ್ಯಾತ ಸಾಹಿತಿಗಳಾಗಿದ್ದ, ಶಿಸ್ತು ಶ್ರದ್ಧೆಗೆ ಹೆಸರಾದ ನಿರಂಜನರ ಮಾರ್ಗದರ್ಶನದಲ್ಲಿ ಜ್ಞಾನಗಂಗೋತ್ರಿ ಕಿರಿಯರ ವಿಶ್ವಕೋಶದ ಕಾರ್ಯದಲ್ಲಿ ಸಹಾಯಕ ಸಂಪಾದಕಿಯಾಗಿ ಪಾಲ್ಗೊಂಡರು. ನಂತರ ಮಂಗಳ ನಿರ್ಧರಿಸಿದ್ದು ಇನ್ನು ಪೂರ್ಣಾವಧಿ ಬರಹಗಾರ್ತಿಯಾಗಿ ತಮ್ಮ ತಂದೆಯವರ ಹೆಸರಿನಲ್ಲಿ ನಡೆಸುತ್ತಲಿದ್ದ ಸಾಹಿತ್ಯ ಸಂಸ್ಕೃತಿ ಕಲಾ ಕೇಂದ್ರ ಕಲಾಭಾರತೀಯ ಸಂಪೂರ್ಣ ಅಭಿವೃದ್ಧಿಯಲ್ಲಿ ತೊಡಗಿಕೊಳ್ಳಬೇಕು ಎಂದು. ಆದರೆ ವಿಧಿ ಅವರಿಗಾಗಿ ಅಧ್ಯಾಪಕ ವೃತ್ತಿಯ ದಾರಿಯನ್ನೇ ನಿಯೋಜಿಸಿತ್ತು. ಖ್ಯಾತ ಶಿಕ್ಷಣ ಸಂಸ್ಥೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಮಹಿಳೆಯರಿಗಾಗಿ ಒಂದು ಕಾಲೇಜನ್ನು ಸ್ಥಾಪಿಸಲು ನಿರ್ಧರಿಸಿತ್ತು. ಡಾಕ್ಟರ್ ಎಚ್ ನರಸಿಂಹಯ್ಯನವರೇ ಈ ಕಾಲೇಜಿನ ಪ್ರಾಂಶುಪಾಲೆಯ ಸ್ಥಾನಕ್ಕೆ ಚೀನಾ ಮಂಗಳ ಅವರ ಹೆಸರನ್ನು ಸೂಚಿಸಿದ್ದರು. ಅವರ ಸೂಚನೆಯನ್ನು ಕೂಡಲೇ ಒಪ್ಪಿಕೊಂಡಿದ್ದರು ಈ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ದಿವಂಗತ್ ಮೀಡಾ ಕಸ್ತೂರಿ ರಂಗ್ ಶೆಟ್ಟರು ಮತ್ತು ಆಡಳಿತ ವರ್ಗ. ತದನಂತರ ಮಂಗಳ ಹಿಂದಿರುಗಿ ನೋಡಲಿಲ್ಲ. ಮುಂದಣ 20 ದಶಕಗಳಿಗಿಂತಲೂ ಹೆಚ್ಚು ಕಾಲ NMKRV ನಾಗರತ್ನಮ್ಮ ಮೀಡಾ ಕಸ್ತೂರಿ ರಂಗಶೆಟ್ಟಿ ರಾಷ್ಟ್ರೀಯ ವಿದ್ಯಾಲಯ ಮಂಗಳ ಅವರ ಜೀವನವೇ ಆಯಿತು. ತಮ್ಮ ವಿವಾಹದ ಬಗ್ಗೆ ಯೋಚನೆ ಮಾಡುವಷ್ಟು ವ್ಯವಧಾನ ಇರದಂತೆ ಕಾಲೇಜಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ತೊಡಗಿಕೊಂಡರು. ವಿದ್ಯಾರ್ಥಿನಿಯ ಆಯ್ಕೆಗೆ ಅವರ ಅಂಕಗಳನ್ನಷ್ಟೇ ಅಲ್ಲ, ಆತ್ಮವಿಶ್ವಾಸವನ್ನು ಅಳತೆಗೋಲು ಮಾಡಿಕೊಳ್ಳಲಾಯಿತು. ಕಡಿಮೆ ಅಂಕ ಬಂದವರಿದ್ದರೂ ತಮ್ಮ ಕಾಲೇಜ್ನಲ್ಲಿ ಸೀಟು ಕೊಡುತ್ತೇವೆ ಎಂದು ಪಶುಪಾಲೆಯಾದ ಮೊದಲ ವರ್ಷವೇ ಪತ್ರಿಕಾ ಹೇಳಿಕೆ ನೀಡಿ ಅದರಂತೆ ನಡೆದ ಎದೆಗಾರಿಕೆ ಮಂಗಳಾರದ್ದು. ವಿದ್ಯಾರ್ಥಿನಿಯರ ಸರ್ವತೋಮುಖ ಬೆಳವಣಿಗೆ ಮಂಗಳ ಅವರ ಪರಧ್ಯೇಯವಾಗಿತ್ತು. ಅದಕ್ಕಾಗಿ 1973ರಿಂದಲೇ ಅವರು ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜಿಸಲು ಆರಂಭಿಸಿದ್ದರು. ವಿದ್ಯಾರ್ಥಿನಿಯರ ತಂಡವನ್ನು ಕಟ್ಟಿ ಕೊಳಚೆ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ, ಶುಚಿತ್ವ, ಆರೋಗ್ಯ ಮತ್ತು ಕುಟುಂಬ ಯೋಜನೆ ಮುಂತಾದ ವಿಚಾರಗಳ ಕುರಿತು ಅರಿವು ಮೂಡಿಸುವ ಶಿಬಿರಗಳನ್ನು ಏರ್ಪಡಿಸಿದ ಅಸಂಖ್ಯಾತ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿನಿಯರನ್ನು ತೊಡಗಿಸುತ್ತಲೇ ಇದ್ದರು. ತಾವು ನಿರಂತರ ಅವರ ಜೊತೆಗಿದ್ದು ಪ್ರತಿ ಚಟುವಟಿಕೆಯನ್ನು ಹಬ್ಬದಂತೆ ಆಚರಿಸುತ್ತಾ ಅವರಿಗೆ ಸ್ಫೂರ್ತಿಯಾಗಿದ್ದರು. ಒಬ್ಬ ಶಿಕ್ಷಕಿಯಾಗಿ ಸಿಎನ್ಎಂ ಯಾವಾಗಲೂ ವಿದ್ಯಾರ್ಥಿಗಳ ನೆಚ್ಚಿನ ಅಧ್ಯಾಪಕಿ. ಆಂಗ್ಲ ಸಾಹಿತ್ಯದ ಮೇಲಣ ಅವರ ಪ್ರಭುತ್ವ ಅನ್ಯಾದೃಶ. ಕಲಿಸುವ ರೀತಿ ಬಲು ಆಕರ್ಷಕ. ಪ್ರಾಂಶುಪಾಲೆಯಾಗಿ ಅವರ ಸಾಧನೆಗಳು ಅಸಂಖ್ಯ. ಮೊದಲಿನಿಂದಲೂ ಸ್ನೇಹಜೀವಿಯಾಗಿದ್ದ ಮಂಗಳ ಅವರ ಜನಸಂಪರ್ಕ ಜಾ ಬಹಳೇ ವಿಸ್ತಾರವಾದುದು. ಕನ್ನಡದ ಹೆಚ್ಚು ಕಡಿಮೆ ಎಲ್ಲ ಖ್ಯಾತ ಸಾಹಿತಿಗಳು, ಸುವಿಖ್ಯಾತ ಸಮಾಜ ಸುಧಾರಕರು, ಚಿತ್ರರಂಗ ಸಂಗೀತ ಕ್ಷೇತ್ರದ ದಿಗ್ಗಜರು, ಸುಪ್ರಸಿದ್ಧ ವಿಜ್ಞಾನಿಗಳು, ಧೀಮಂತ ಪತ್ರಿಕೋದ್ಯಮಿಗಳು, ಪರಮ ಪೂಜ್ಯರಾದ ಆಧ್ಯಾತ್ಮಿಕ ಗುರುಗಳು, ಆಗಿನ ಜನಪ್ರಿಯ ರಾಜಕಾರಣಿಗಳು, ಕ್ರೀಡಾಪಟುಗಳು ಎಲ್ಲರೂ ಈ ಕಾಲೇಜಿಗೆ ಭೇಟಿ ನೀಡಿ ಉಪನ್ಯಾಸ ನೀಡಿದ್ದಾರೆ. ಅಲ್ಲಿಯ ವಿದ್ಯಾರ್ಥಿನಿಯರೊಡನೆ ಸಂವಾದ ನಡೆಸಿದ್ದಾರೆ. ಇವೆಲ್ಲ ಆ ವಿದ್ಯಾರ್ಥಿನಿಯರ ಬದುಕಿನ ರಸಘಳಿಗಳು, ಸುವರ್ಣಾವಕಾಶಗಳು. ಪ್ರಾಂಶುಪಾಲೆಯಾದ ಮಂಗಳ ಅವರು ಹಲವು ಪ್ರಥಮಗಳ ಹರಿಕಾರರಾದರು. ಹೋಮ್ ಸೈನ್ಸ್, ಆಹಾರ ಕ್ರಮ, ಇತಿಹಾಸ, ಸಾಹಿತ್ಯ, ಆರೋಗ್ಯ, ವಿಜ್ಞಾನ, ಸಮಾಜಶಾಸ್ತ್ರ, ರಾಜಕಾರಣ, ಮನೋವಿಜ್ಞಾನ, ಕಾನೂನು, ಹೀಗೆ ಎಲ್ಲ ವಿಭಾಗಗಳಿಂದ ಸೂಕ್ತ ವಿಷಯಗಳನ್ನು ಆಯ್ದು ಸೇರಿಸಿ ಒಂದು ಸಂಕೀರ್ಣ ಅಭ್ಯಾಸ ಕ್ರಮವನ್ನು ತಯಾರಿಸಿ ಭಾರತದಲ್ಲೇ ಮೊದಲ ಬಾರಿ ಮಹಿಳಾ ಅಧ್ಯಯನದಲ್ಲಿ ಪದವಿ ಪಡೆಯುವಂತೆ ಪಠ್ಯಕ್ರಮವನ್ನು ತಮ್ಮ ಕಾಲೇಜಿನಲ್ಲಿಯೇ ಆರಂಭಿಸಿದ್ದ ಹೆಗ್ಗಳಿಕೆ ಇವರದ್ದು. ದೇಶದ ಯಾವ ಕಾಲೇಜಿನಲ್ಲಿಯೂ ಇಲ್ಲದ ಮಹಿಳಾ ಅಧ್ಯಯನದ ಸ್ನಾತಕೋತ್ತರ ಅಧ್ಯಯನ ಸಹ ಆರಂಭಿಸಿದ್ದ ಕೀರ್ತಿಗೆ ಪಾತ್ರರಾದರು. ಜೊತೆಗೆ ಪತ್ರಿಕೋದ್ಯಮ, ಪ್ರವಾಸೋದ್ಯಮ ಇಂಥ ವಿಷಯಗಳ ಪದವಿ ಪಠ್ಯಕ್ರಮವನ್ನು ಮೊದಲ ಬಾರಿ ತಮ್ಮ ಕಾಲೇಜಿನಲ್ಲಿ ಪರಿಚಯಿಸಿದ್ದ ಅಗ್ಗಳಿಕೆಯೂ ಇವರದ್ದ. ಈ ಕಾಲೇಜಿನ ಎದುರಿನ ಉದ್ಯಾನವನ್ನು ಕಟ್ಟಡದ ಆರಂಭದೊಂದಿಗೆಯೇ ಬೆಳೆಸಿ ನಿಲ್ಲಿಸಿದ್ದವರು ಮಂಗಳ. ಅವರ ವಿಶೇಷ ಕಾಳಜಿಯಿಂದಾಗಿ ಕೆಲವೇ ವರ್ಷಗಳಲ್ಲಿ ಕಾಲೇಜು ಹಸಿನ ಮಡಿಲಿನಲ್ಲಿ ಶೋಭಾಯಮಾನವಾಯಿತು. ಲಾಲ್ಬಾಗ್ನವರು ನಡೆಸುವ ಉದ್ಯಾನ ಸ್ಪರ್ಧೆಯಲ್ಲಿ ಕಾಲೇಜಿನ ತೋಟಕ್ಕೆ ಹಲವಾರು ಬಹುಮಾನಗಳು ಪ್ರಾಪ್ತವಾಗಿವೆ, ಆಗುತ್ತಲೂ ಇವೆ.
ಕಾಲೇಜಿನ ದಶಮಾನೋತ್ಸವ, ದ್ವಿದಶಮಾನೋತ್ಸವಗಳನ್ನೆಲ್ಲ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದ ಖ್ಯಾತಿ ಇವರದ್ದು. ಆ ಸಮಯದಲ್ಲಿ ಸುಶೋಭಿತ, ಸೌಪರ್ಣಿಕ ಇಂಥ ವಿಶೇಷ ಹಂಚಿಕೆಗಳನ್ನು ಹೊರತಂದು ಕಾಲೇಜಿನ ಚರಿತ್ರೆಯನ್ನೇ ದಾಖಲಿಸಿದ್ದು ಇವರ ಒಂದು ಸಾಧನೆಯೇ. ಅವರ ಪ್ರಾಂಶುಪಾಲತ್ವದಲ್ಲಿ ಈ ಕಾಲೇಜು ಬೃಹದಾಕಾರವಾಗಿ ಬೆಳೆಯಿತು. ಆಗಲೇ ಇದು 2,500 ವಿದ್ಯಾರ್ಥಿನಿಯರನ್ನು ಹೊಂದಿತ್ತು. 100 ಹೆಚ್ಚು ಜನ ಅಧ್ಯಾಪಕರಿದ್ದರು.

ಇವತ್ತಿಗೂ ಬಸವನಗುಡಿಯ ಹೃದಯ ಭಾಗದಲ್ಲಿ ಭವ್ಯವಾಗಿ ತಲೆಯೆತ್ತಿಕೊಂಡು ನಿಂತು ಸಹಸ್ರಾರು ವಿದ್ಯಾರ್ಥಿನಿಯರಿಗೆ ಮಾರ್ಗದರ್ಶನ ಮಾಡುತ್ತಲಿದ್ದ ಈ ಕಾಲೇಜಿನ ಈ ಏಳಿಗೆಯ ಹಿಂದೆ ಚೀನಾ ಮಂಗಳಾ ಅವರ ಕನಸುಗಳಿವೆ. ಶ್ರಮವಿದೆ, ಸಮರ್ಪಣೆ ಇದೆ, ಛಲವಿದೆ, ಸಂಘಟನಾ ಶಕ್ತಿ ಇದೆ, ಅಂತಃಕರಣವಿದೆ, ಮುತ್ಸದ್ದಿತನವೂ ಇದೆ. ತಮ್ಮ ಈ ವೃತ್ತಿ ಜೀವನದುದ್ದಕ್ಕೂ ಅದಕ್ಕಾಗಿಯೇ ವಿದೇಶ ಪ್ರವಾಸ ಮಾಡುವ ಅನೇಕ ಅವಕಾಶಗಳನ್ನು ಪಡೆಯುತ್ತಲೇ ಇದ್ದರು. ಸಿಎಂಎಂ ಮಲೇಷಿಯಾದ ಪೆನಾ

ಉದ್ದಕ್ಕೂ ಅದಕ್ಕಾಗಿಯೇ ವಿದೇಶ ಪ್ರವಾಸ ಮಾಡುವ ಅನೇಕ ಅವಕಾಶಗಳನ್ನು ಪಡೆಯುತ್ತಲೇ ಇದ್ದರು ಸಿಎಂಎಂ. ಮಲೇಷಿಯಾದ ಪೆನಾಂಗ್, ಅಂತಾರಾಷ್ಟ್ರೀಯ ವಿದ್ಯಾಭ್ಯಾಸ ಪದ್ಧತಿಯನ್ನು ಅಧ್ಯಯನ ಮಾಡಿ ಬರಲು ಆರಿಸಿದ್ದ 5 ಜನ ಭಾರತೀಯ ಶಿಕ್ಷಕರಲ್ಲಿ ಒಬ್ಬರಾಗಿ ಆಯ್ಕೆಯಾಗಿ ಅಮೆರಿಕೆ ಹಾಗೂ ಯುರೋಪ್ನ ಅನೇಕ ದೇಶಗಳಿಗೆ ಭೇಟಿ, ಕೆನಡಾಕ್ಕೆ ಹೋಗಿ ಅಲ್ಲಿಯ ಮಹಿಳೆಯರ ವಿದ್ಯಾಸಂಸ್ಥೆಗಳ ಅಧ್ಯಯನ, ಹೀಗೆ ಹಲವು ಪ್ರವಾಸಗಳೊಂದಿಗೆ ನಮ್ಮ ಶಿಕ್ಷಣ, ಸಮಾಜ, ಜನಜೀವನದಲ್ಲಿ ಅನೇಕ ಸುಧಾರಣೆಗಳ ಕನಸುಗಳು, ಹಂಬಲಗಳನ್ನು ಮನದ ತುಂಬ ಹೊತ್ತು ತಂದರು. ಇಂಥದ್ದೇ ತುಡಿತದಿಂದಾಗಿ ಅವರು ಒತ್ತು ನೀಡಿದ್ದ ಕೆಲ ಸಂಗತಿಗಳು ಕಾಲೇಜುಗಳಿಗೆ ಸ್ವಾಯತ್ತತೆ, ಆಟಾನಮಿ, ಕಾಲೇಜುಗಳಲ್ಲಿ ವೃತ್ತಿ ಶಿಕ್ಷಣ ತರಬೇತಿ, ಕಾಲೇಜಿನ ಶಿಕ್ಷಕರಲ್ಲಿ ಇರಬೇಕಾದ ಸಮಯ ಪ್ರಜ್ಞೆ, ಬದ್ಧತೆ, ಪ್ರಾಮಾಣಿಕತೆ, ನಿರಂತರ ಅಧ್ಯಯನದ ಪ್ರಜ್ಞೆ, ಇಂಥವುಗಳ ಪ್ರತಿಪಾದನೆ. ಈ ಎಲ್ಲವನ್ನೂ ಈಗ 50 ವರ್ಷಗಳ ಹಿಂದೆಯೇ ವಿಶದೀಕರಿಸಿದ್ದ ಸೂಕ್ಷ್ಮ ಅವಲೋಕನ ಮುಂದಾಲೋಚನೆ ಮಂಗಳಾವರದ್ದು. ಮಂಗಳಾವರ ಕಾರ್ಯವೈಖರಿಯೇ ಇತರರಿಗೊಂದು ಆದರ್ಶ. ದಣಿವು ಕಾಣದ ಜೀವ ಅವರದ್ದು. ಬಹಳಷ್ಟು ಸಂಘ ಸಂಸ್ಥೆಗಳ ಸದಸ್ಯೆಯಾದರೂ ಎಲ್ಲದರಲ್ಲಿಯೂ ಸಕ್ರಿಯವಾದ ಪಾತ್ರ. ಎಂತಹ ಸಂದರ್ಭದಲ್ಲಿಯೂ ಸೋಲೋದ ದೃಢತೆ, ಹಿಡಿದ ಕೆಲಸವನ್ನು ಶತಾಯ ಗತಾಯ ಸಾಧಿಸುವ ಛಲ, ಇವೆಲ್ಲ ಹುಟ್ಟುಗುಣಗಳೇ. ಮುಂಗೋಪಿಯಾಗಿದ್ದಷ್ಟೇ ಮಾರ್ಧವತೆಯೂ ಇತ್ತು. ಇತರರ ಪ್ರತಿಭೆಯನ್ನು ಗುರುತಿಸುವ, ಗೌರವಿಸುವ ಹಿರಿತನವಿತ್ತು. ಬಲು ಆಪ್ಯಾಯಮಾನ ಎನಿಸುವುದು ಅವರ ಸಂಘಟನಾ ಶಕ್ತಿ. ಅವರ ಸಹೋದ್ಯೋಗಿಗಳು, ವಿದ್ಯಾರ್ಥಿನಿಯರು ಅವರಿಗೆ ಹೆದರುವಷ್ಟೇ ಪ್ರೀತಿಸುತ್ತಲೂ ಇದ್ದರು. ಬಹುಮುಖ ಪ್ರತಿಭೆಯ ಅಪರೂಪದ ವ್ಯಕ್ತಿ ಚೀನಾ ಮಂಗಳ. ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲಿಯೂ ಅಪಾರ ಪ್ರಭುತ್ವ. ಸಭಿಕರನ್ನು ಮೋಡಿಗೊಳಿಸುವ ವಕ್ತೃತ್ವ, ಸತತ ಓದು, ಸಂಗೀತ ಅವರ ಹವ್ಯಾಸಗಳು. ಶ್ಲೋಕಗಳನ್ನು, ದಾಸರ ಪದಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ತುಂಬಾ ಚೆನ್ನಾಗಿ ವೀಣೆ ನುಡಿಸುತ್ತಿದ್ದರು. ರಾಮಕೃಷ್ಣ ಪರಮಹಂಸರಂಥವರ ಆಧ್ಯಾತ್ಮಿಕ ಕೃತಿಗಳನ್ನು ಓದುವ ಹವ್ಯಾಸದಿಂದ ಸಾಕಷ್ಟು ಧಾರ್ಮಿಕ ಜ್ಞಾನವನ್ನೂ ಬೆಳೆಸಿಕೊಂಡಿದ್ದರು. ಅವರ ಮತ್ತೊಂದು ವಿಶೇಷತೆ ನಾಟಕರಂಗ. ಕಾಲೇಜಿನಲ್ಲಿರುವಾಗ ನಾಟಕಗಳಲ್ಲಿ ಅಭಿನಯಿಸುವ ಗುಂಗು. ನಂತರ ಕಾಲೇಜ್ ಅಧ್ಯಾಪಕಿಯಾದ ನಂತರ ನಾಟಕ ನಿರ್ದೇಶನದಲ್ಲಿ ತೊಡಗಿಕೊಂಡು ಅಪಾರ ಯಶಸ್ಸನ್ನು ಪಡೆದವರು. ಆಟೋಟಗಳಲ್ಲಿಯೂ ಆಸ್ತಿ. ಆ ಸಮಯದಲ್ಲಿಯೇ ಕಾರು ಓಡಿಸುತ್ತಿದ್ದ ಛಲಗಾತಿ. ಮೊದಲಿನಿಂದಲೂ ಮಹಿಳಾ ಸಮಾನತೆಗಾಗಿ ದನಿಯೆತ್ತಿದ್ದವರು ಮಂಗಳ. ಅವರ ಸ್ತ್ರೀವಾದ ಪುರುಷದ್ವೇಷಿಯಲ್ಲ. ಇಬ್ಬರೂ ಸೇರಿ ಸ್ವಸ್ಥ ಸಮಾಜದ ನಿರ್ಮಾಣ ಆಗಬೇಕು, ಇಬ್ಬರೂ ಬೆಳೆಯಬೇಕು, ಒಬ್ಬರನ್ನೊಬ್ಬರು ಬೆಳೆಸಬೇಕು ಎಂಬ ಆರೋಗ್ಯಕರ ಸಿದ್ಧಾಂತ ಅವರದ್ದು. ಇದೇ ಆಶಯದಿಂದ ಸಾಧ್ಯದಲ್ಲೆಲ್ಲ ಮಹಿಳೆಯರನ್ನು ಸ್ವಾವಲಂಬಿಯಾಗಿಸಲು, ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಲು, ಅವರನ್ನು ಸಮಾಜದ ಮುಂಚೂಣಿಗೆ ತರಲು ಸಾಕಷ್ಟು ಶ್ರಮಿಸಿದರು. ಸ್ತ್ರೀ ಸಮಾಜದ ಪ್ರಗತಿಗಾಗಿ ಹಲವು ಚಟುವಟಿಕೆಗಳನ್ನು ರೂಪಿಸಿದರು. ಆಗಲೇ ಅವರ ಇನ್ನೊಂದು ಕನಸಿನ ಕೂಸಾಗಿ ರೂಪುದಳೆದದ್ದು ಶಾಶ್ವತಿ. ಶಾಶ್ವತಿ ಮಂಗಳಾರ ಬಾಳಿನ ಮಹತ್ತರ ಸಾಧನೆ. ಅಲ್ಲಿ ಅವರು ಸತತ 2 ದಶಕಗಳ ಕಾಲ ನಡೆಸಿದ್ದ ಮಹಿಳಾ ವಸ್ತು ಸಂಗ್ರಹಾಲಯ, ಸ್ತ್ರೀಯರ ವಿವಿಧ ಚಟುವಟಿಕೆಗಳು, ಅಂತಾರಾಜ್ಯ ಸಾಹಿತ್ಯಿಕ ಚಟುವಟಿಕೆಗಳು ಅಪರೂಪದವು. ಆದರೆ ಅವರು ತೀರಿಕೊಂಡ 2 ವರ್ಷಗಳಲ್ಲಿ ಶಾಶ್ವತಿ ಸಂಸ್ಥೆ ಹಾಗೂ ಅದರ ಚಟುವಟಿಕೆಗಳು ಶಾಶ್ವತವಾಗಿ ನಿಂತು ಹೋದದ್ದು ನಮ್ಮಲ್ಲಿನ ದುರಂತ. ಚೀನಾ ಮಂಗಳ ಕನ್ನಡ ನಾಡು ಕಂಡ ಉತ್ತಮ ಸಾಹಿತಿ. ತಮ್ಮ ಅಸಂಖ್ಯ ವಿಭಿನ್ನ ಚಟುವಟಿಕೆಗಳ ಮಧ್ಯೆಯೂ ಬರವಣಿಗೆಯಲ್ಲಿ ತನ್ಮಯತೆಯಿಂದ ತೊಡಗಿಕೊಂಡವರು ಚೀನಾ ಮಂಗಳ. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿಯೂ ಸಮೃದ್ಧವಾಗಿ ಬರೆದಿದ್ದಾರೆ. ಅವರ ಅನೇಕ ಲೇಖನಗಳು ದಿನ ಹಾಗೂ ವಾರಪತ್ರಿಕೆಗಳಲ್ಲಿ ಪ್ರಕಟವಾಗಿ ಅಪಾರ ಓದುಗರ ಮೆಚ್ಚುಗೆಯನ್ನು ಪಡೆದಿವೆ. ಅವರ ಪ್ರಕಟಿತ ಕೃತಿಗಳು 25. ಅಭಾಗಿನಿ, ಮಾರ್ಗದರ್ಶಿ ಕಾದಂಬರಿಗಳು, ಒಂದು ಸ್ವತಂತ್ರ ಕಾದಂಬರಿ, ಇನ್ನೊಂದು ಆರ್.ಕೆ. ನಾರಾಯಣ್ ಅವರ ಆಂಗ್ಲ ಕಂಬರಿದ ಅನುವಾದ. ಕಾವ್ಯ ಕಲ್ಪನೆ, ವಿವಿಧ ಕವಿಗಳ ಕಾವ್ಯ ವಿಮರ್ಶೆಯ ಲೇಖನಗಳ ಸಂಕಲನ. ಹೆಲೆನ್ ಕೆಲರ್, ತೋರು ದತ್, ಫ್ಲಾರೆನ್ಸ್ ನೈಟಿಂಗೇಲ್, ಈ 3 ಜೀವನ ಚರಿತ್ರೆಗಳು. ಎಚ್ಚೆತ್ತ ಹಾದಿಯಲ್ಲಿ ಮಹಿಳೆ, ಅವರ ಮಹಿಳಾಪರ ಲೇಖನಗಳ ಸಂಗ್ರಹ. ಸ್ಮೃತಿ ಹಾಗೂ ನಮನ, ತಾಯಿ ತಂದೆಯರ ನೆನಪಲ್ಲಿ ಹೊರತಂದ ಅಭಿನಂದನಾ ಗ್ರಂಥಗಳು. ಫಾರ್ ಅಕ್ರಾಸ್ ದ ಸೀ, ಇವರ ಪ್ರವಾಸ ಕಥನ. ಸರಸ್ವತಿ ಹಾಗೂ ಮಾತೃ ಪೂಜೆ, ಇವರ ಸಾಂಸ್ಕೃತಿಕ ನಂಬಿಕೆಯ ಕಿರು ಪುಸ್ತಕಗಳು. ಅವರು ರಚಿಸಿದ್ದ ಏಕೈಕ ನಾಟಕ ಎಲ್ಲರೂ ನನ್ನವರು. ಅವರ ಏಕೈಕ ಕವನ ಸಂಕಲನ ಕೆನಡಾ ಕವನಗಳು. ತಮ್ಮ 51ನೇ ವಯಸ್ಸಿನಲ್ಲಿ ಮಾಗು ಮನದಿಂದ ಕವನ ರಚನೆಗೆ ಅವರು ಕೈ ಹಾಕಿದ್ದು ಇವು ಬರೆಯಿಸಿಕೊಂಡ ಕವನಗಳು ಎಂದು ಕರೆದಿದ್ದ ಗೋಕಾಕರು. ಆವಿಷ್ಕರಣ, ವೀಕ್ರ ಗೋಕಾಕರ 80ನೆಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕನ್ನಡದ ಮೇರು ಸಾಹಿತಿಗಳಿಂದ ಲೇಖನಗಳನ್ನು ಪಡೆದು ಮಂಗಳ ಸಂಪಾದಿಸಿದ್ದ ವಿದ್ವತ್ಪೂರ್ಣ ಕೃತಿ. ಇದಲ್ಲದೆ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದು, ಸಹ ಸಂಪಾದಿಸಿದ್ದು ಅವರ ಸಾಧನೆ.

0: ದಿ ವಂಡ್ರಿಂಗ್ ಹಾರ್ಟ್ ಜೇಮ್ಸ್ ಎಚ್ ಕಜಿನ್ಸ್ ಸ್ಟಡಿ ಮಂಗಳಾ ಅವರಿಗೆ PhD ಪದವಿಯನ್ನು ತಂದಿತ್ತ ಅವರ ಸಂಶೋಧನಾ ಪ್ರಬಂಧ. ಮಂಗಳಾ ಅವರು ತಮ್ಮ ಟೀಮ್ನೊಂದಿಗೆ ಕೈಗೊಂಡ ಸಂಶೋಧನೆಯ ಫಲವಾಗಿ ಹೊರಬಂದ ಅದ್ಭುತ ಕೈಪಿಡಿ ಕರ್ನಾಟಕದ ಮಹಿಳೆಯರು ಲೇಖಕಿಯರು. ಇನ್ನು ಮಂಗಳಾ ಅವರ ಎರಡು ಮಹತ್ವದ ಕೃತಿಗಳು ಅಧ್ಯಾಪಕಿಯಾಗಿ 25 ವರ್ಷಗಳು ಹಾಗೂ ಪ್ರಾಂಶುಪಾಲರಾಗಿ 20 ವರ್ಷ. ಕೈಕೊಂಡ ಪ್ರತಿ ಕೆಲಸದಲ್ಲಿಯೂ ಮಾದರಿಯಾಗಿ ನಿಂದ ಚೀನಾ ಮಂಗಳಾ ಅವರು ಕರ್ನಾಟಕದ ಬಹು ಗೌರವಾನ್ವಿತ ಮಹಿಳೆಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಅಂತೆಯೇ ಅನೇಕ ಗೌರವ ಸನ್ಮಾನಗಳಿಗೆ ಪಾತ್ರರೂ ಆಗಿದ್ದಾರೆ. ಖ್ಯಾತ ಟೆಲಿವಿಷನ್ ಚಾನೆಲ್ ಸ್ಟಾರ್ ಪ್ಲಸ್ನ ಕಾರ್ಯಕ್ರಮ ರಾಷ್ಟ್ರದ ಮುಖ್ಯ ವ್ಯಕ್ತಿಗಳು ಫೇಸ್ ಇನ್ ಕ್ರೌಡ್ ಮಾಲಿಕೆಯಲ್ಲಿ ಮಂಗಳಾರನ್ನು ರಾಷ್ಟ್ರದ ಮುಖ್ಯ ವ್ಯಕ್ತಿಯಾಗಿ ತೋರಿಸಲಾಯಿತು. ತಮ್ಮ ಬೇರೆ ಬೇರೆ ಕೃತಿಗಳಿಗಾಗಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಪ್ರಶಸ್ತಿ, ರತ್ನಮ್ಮ ಹೆಗಡೆ ಮಲ್ಲಿಕಾ ಪ್ರಶಸ್ತಿಗಳು ದೊರೆತಿವೆ. ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್, ರೋಟರಿ ಇಂಟರ್ನ್ಯಾಷನಲ್ನ ಪಾಲ್ ಹ್ಯಾರಿಸ್ ಫೆಲೋ ಗೌರವ, ಯುನೈಟೆಡ್ ಸ್ಟೇಟ್ಸ್ ಎಜುಕೇಷನ್ ಫೌಂಡೇಶನ್ ಇಂಡಿಯಾ ಮತ್ತು ಅಮೆರಿಕನ್ ವಾಷಿಂಗ್ಟನ್ನ ಕೌನ್ಸಿಲ್ ಫಾರ್ ಎಕ್ಸ್ಚೇಂಜ್ ಆಫ್ ಸ್ಕಾಲರ್ಸ್ ವತಿಯಿಂದ ಫುಲ್ ಬ್ರೈಟ್ ಸ್ಕಾಲರ್ ಆಗಿ ಆಯ್ಕೆ, ಕರ್ನಾಟಕ ನಾಗರಿಕ ಒಕ್ಕೂಟ ಸಮಿತಿಯಿಂದ ಶ್ರೇಷ್ಠ ಕನ್ನಡಿಗ ಗೌರವ, ಇಂಡೋ ಅರಬ್ನ ಕೈಪಿಡಿ ಹೂ ಈಸ್ ಹೂ ಅದರಲ್ಲಿ ಮಂಗಳಾ ಅವರ ಹೆಸರಿನ ಸೇರ್ಪಡೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಇವೆಲ್ಲ ಮಂಗಳಾ ಅವರ ಕಿರೀಟದಲ್ಲಿನ ಪ್ರಶಸ್ತಿ ರತ್ನಗಳು. NMKRV ಕಾಲೇಜು ಅವರ ಹೆಸರಿನಲ್ಲಿ ಮಂಗಳಾ ಮಂಟಪ ಸಭಾಂಗಣವನ್ನು ಸ್ಥಾಪಿಸಿದೆ. ಶಿಕ್ಷಣ ತಜ್ಞೆ, ಸಂಗಕಿ, ಅಧ್ಯಾತ್ಮಕಿ, ಪ್ರಾಂಶುಪಾಲೆ, ಲೇಖಕಿ, ಸಂಪಾದಕಿ, ವಾಗ್ಮಿ, ಅಂಕಣಗಾರ್ತಿ, ಹಲವು ಅಪರೂಪದ ಸಾಧನೆಗಳಿಗೆ ಶಕ್ತಿ ಮಂಗಳಾ ಮೇಡಂ. ಇವತ್ತು ಅವರು ಹಚ್ಚಿಟ್ಟ ಹಣತೆಗಳು ಹಲವು ಮನೆಗಳನ್ನು ಬೆಳಗುತ್ತಲಿವೆ. ಅವರು ಅಣಿಗೊಳಿಸಿದ್ದ ದೀಪ ಧಾರಿಣಿಯರು ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಬೆಳಕು ನೀಡುತ್ತಾ ಮುನ್ನಡೆದಿದ್ದಾರೆ. ಈ ಬೆಳಕಿಗೆ ಕಾರಣರಾದ ಮಂಗಳಾ ಅವರಿಗೆ ನಾವು ನೀಡಬಹುದಾದುದು ಒಂದೇ, ಅವರು ಕೊರೆದಿಟ್ಟ ದಾರಿ ಸವೆದು ಹೋಗದಂತೆ ನೋಡಿಕೊಳ್ಳುವುದು, ಅವರ ಧ್ಯೇಯಗಳಲ್ಲಿ ಒಂದನ್ನಾದರೂ ನಮ್ಮದಾಗಿಸಿಕೊಂಡು ಸಾಧಿಸಲು ಪ್ರಯತ್ನಿಸುವುದು. ಮಾಡಬಲ್ಲೆವೇ ಏನಾದರೂ?
1: ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳಾ. ಮಾತನಾಡಿದವರು ವಿದ್ಯಾ ಶಿರಹಟ್ಟಿ. ಈಗ ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದ ಗೀತೆಯನ್ನ ಸುಲೋಚನಾ ಅವರ ಧ್ವನಿಯಲ್ಲಿ ಕೇಳೋಣ.

0: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ 11:30
2: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
3: ಕರೆ ಮಾಡಿ, ಸರಿ ಉತ್ತರ ನೀಡಿ, ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
2: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
1: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ 11:30
3: 100.3 FM ಫೋನ್ ಇನ್ ಟೆಲಿ ಕ್ವಿಜ್. ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
4: ಇದೊಂದು ಕಾಣೆಯಾದವರ ಕುರಿತ ಪ್ರಕಟಣೆ. ವೆಂಕಟೇಶ ರಾವ್ ಎಂಬ 78 ವರ್ಷದ ವ್ಯಕ್ತಿಯು ದಿನಾಂಕ 22/4/2026 ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಸೂರ್ಯ ದೇವಸ್ಥಾನ ಕುಂಬಾರಕೊಪ್ಪ ಗುಬ್ಬಗದ್ದೆಯಿಂದ ತನ್ನ ಮನೆಯವರೊಂದಿಗೆ ಹಳ್ಳಿ ಹೊಳೆಯಲ್ಲಿರುವ ತನ್ನ ಮಗಳ ಮಗನ ಬ್ರಹ್ಮೋಪದೇಶ ಸಮಾರಂಭಕ್ಕೆ ಬಂದವರು. ದಿನಾಂಕ 23/4/2026 ಮಧ್ಯಾಹ್ನ 2:30 ಮನೆಯ ಬಳಿ ಸುತ್ತಾಡಿಕೊಂಡು ಬರುತ್ತೇನೆ.

0: ಎಂದು ಹೇಳಿ ಹೋದವರು ವಾಪಸ್ಸು ಮನೆಗೆ ಬಾರದೆ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ. ಎತ್ತರ 5 ಅಡಿ 5 ಇಂಚು, ಎಣ್ಣೆ ಕಪ್ಪು ಬಣ್ಣ, ಸಾಧಾರಣ ಶರೀರ, ಬಿಳಿ ಕೂದಲು, ಕನ್ನಡ ಮಾತನಾಡುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ವೇಷ್ಟಿ ಧರಿಸಿರುತ್ತಾರೆ. ಈ ಚಹರೆಯ 78 ವರ್ಷದ ವೆಂಕಟೇಶರಾವ್ ಎಂಬವರ ಕುರಿತು ತಿಳಿದುಬಂದಲ್ಲಿ ಶಂಕರನಾರಾಯಣ ಪೊಲೀಸ್ ಸ್ಟೇಷನ್ ದೂರವಾಣಿ ಸಂಖ್ಯೆ 28020299, STD ಕೋಡ್ 08259 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದೇಸಿ ಹಸು ಸಾಕಣೆ ಕುರಿತು ಪ್ರವೀಣ್ ಸರಳಾಯ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಪಾಡ್ದನೊಲೆಡ್ ತುಳುನಾಡದ ಬೆನ್ನಿ ಬದುಕದ ಚಿತ್ರಣ, ಈ ಕುರಿತು ಸುಂದರ ಕೇನಾಜೆ ಅವರಿಂದ ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ, ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
5: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಪುರುಷರಲ್ಲಿ ಆಗೋ ಹಾರ್ಟ್ ಅಟ್ಯಾಕ್ಗಿಂತ ಹೇಗೆ ಭಿನ್ನವಾಗಿದೆ? ಇದರ ಲಕ್ಷಣಗಳೇನು? ಚಿಕಿತ್ಸೆ ಏನಿದೆ? ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರು. ಡಾಕ್ಟರ್ ವೀಣಾ ನಂಜಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
5: ಡಾಕ್ಟರ್ ವೀಣಾ ಅವರೇ, ಇತ್ತೀಚೆಗೆ ಮಹಿಳೆಯರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ, ಏನ್ ಕಾರಣಗಳಿರುತ್ತವೆ ಮಹಿಳೆಯರಲ್ಲಿ ಹೃದಯಾಘಾತ ಜಾಸ್ತಿ ಆಗೋದಕ್ಕೆ?
6: ಜನರಲ್ ಆಗಿ ಹೃದಯಾಘಾತ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಪುರುಷರಲ್ಲೂ ಜಾಸ್ತಿ ಆಗ್ತಾ ಇದೆ ಹಾಗೂ ಹೆಂಗಸರಲ್ಲೂ ಜಾಸ್ತಿ ಆಗ್ತಾ ಇದೆ. ನೀವು ವೆಸ್ಟರ್ನ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ 10 ವರ್ಷದ ಹಿಂದೆ ಇಂಡಿಯಾದಲ್ಲಿ ಹೃದ್ರೋಗದ ಅಟ್ಯಾಕ್ಸ್ಗಳು ಜಾಸ್ತಿ ಹೆಚ್ಚು ಕಮ್ಮಿ 50 ವರ್ಷದ ಮೇಲೆ ಇರ್ತಿತ್ತು. ಬಟ್ ಈಗ ಟೆಂಡೆನ್ಸಿ ನಾವು ಕಂಡು ಬರ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ 30% ಶೇಕಡ 30% ಕೇಸ್ಗಳಲ್ಲಿ ಹೃದಯಾಘಾತ ಬೋತ್ ಪುರುಷರಲ್ಲಿ ಹಾಗೂ ಹೆಂಗಸರಲ್ಲಿ ಅರೌಂಡ್ ಪೀಕ್ ಇನ್ಸಿಡೆನ್ಸ್ ಅರೌಂಡ್ 35-45 ಇಯರ್ಸ್ ಕಂಡು ಬರ್ತಾ ಇದೆ. ಸೊ ಶೇಕಡ 30% ಇನ್ಸಿಡೆನ್ಸ್ ಈ ಯಂಗ್ ಏಜ್ ಗ್ರೂಪಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಕಾರಣಕ್ಕೆ ಜನರಲ್ ಶಿಫ್ಟ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಚಿಕ್ಕ ವಯಸ್ಸಲ್ಲಿ ಶುರು ಆಗ್ತಾ ಇದೆ.
5: ಈ ಮಹಿಳೆಯರಲ್ಲಿ ಹೃದಯಾಘಾತ ಆಗೋದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಕಾರಣಗಳಿದೆಯಾ? ಅಂದರೆ ಆಫ್ಟರ್ ಮೆನೋಪಾಸ್ ಇರಬಹುದು, ಅಥವಾ ಅವರು ಗರ್ಭ ಧರಿಸಿದ್ದಾಗ ಇರಬಹುದು, ಅಥವಾ ಅವರು ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದಾರೆ.

0: ಆ ತರ ಏನಾದ್ರೂ ಕಾರಣಗಳಿದೆಯಾ?
1: ನಾವು ಜಯದೇವಿ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದಾಗ ಹಾರ್ಟ್ ಅಟ್ಯಾಕ್ಸ್ ಎಸ್ಪೆಷಲಿ ಹೆಂಗಸರಲ್ಲಿ ಯಾಕೆ ಆಗ್ತದೆ ಅಂತ ಅಂದಾಜು 530 ಪೇಷಂಟ್ಸ್ ಅಲ್ಲಿ ಅಧ್ಯಯನ ಮಾಡಿದ್ವಿ 2-3 ವರ್ಷದ ಹಿಂದೆ. ಆಗ ಕಂಡು ಬಂದಿದ್ದು 50-60% ಪೇಷಂಟ್ಸ್ಗಳಲ್ಲಿ ಡಯಾಬಿಟಿಸ್ ವಾಸ್ ಕಾಮನ್, ನಂತರ BP ರಿಲೇಟೆಡ್ ಇಶ್ಯೂಸ್ ಇತ್ತು, ಅರೌಂಡ್ 4-5% ಟೊಬ್ಯಾಕೋ, ಯಾವುದೇ ರೀತಿ ಟೊಬ್ಯಾಕೋ. ಹೆಂಗಸರಲ್ಲಿ ಸಾಧಾರಣವಾಗಿ ಭಾರತ ದೇಶದಲ್ಲಿ ನಾವು ಸ್ಮೋಕಿಂಗ್ ಜಾಸ್ತಿ ಕಂಡು ಬರೋದಿಲ್ಲ. ಅರ್ಬನ್ ಸಿಟೀಸಲ್ಲಿ, ಮೆಟ್ರೋಸಲ್ಲಿ ಈ ನಡುವೆ ಇತ್ತೀಚೆಗೆ ಡ್ರಗ್ಸ್ ಹಾಗೂ ಸ್ಮೋಕಿಂಗ್ ಎರಡೂ ಕೂಡ ಬೋತ್ ಪುರುಷರಲ್ಲಿ ಹಾಗೂ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ನಾವು ರೂರಲ್ ಏರಿಯಾ ನೋಡಿದಾಗ, ಅಂದರೆ ಹಳ್ಳಿಗಳಲ್ಲೆಲ್ಲ ನೋಡಿದಾಗ, ಈಗಲೂ ಕೂಡ ನಶೆ, ಟೊಬ್ಯಾಕೋ ಇನ್ ದ ಫಾರ್ಮ್ ಆಫ್ ನಶೆ ಯೂಸ್ ಮಾಡ್ತಾರೆ. ಸೊ ಅದು ಕೂಡ ಅರೌಂಡ್ 4% ಕೇಸ್ಗಳಲ್ಲಿ ಕಾರಣವಾಗಿತ್ತು. ಆ್ಯಂಡ್ ಸಾಧಾರಣವಾಗಿ ಹಾರ್ಟ್ ಅಟ್ಯಾಕ್ಸು ಮೆನೋಪಾಸ್ ಆದಮೇಲೆ ಆಗೋದು ಹೆಂಗಸರಲ್ಲಿ ಸಹಜ. ಬಟ್ ಈ ನಡುವೆ ನಾವು ಈವನ್ ಪ್ರೀ ಮೆನೋಪಾಸಲ್, ಅಂದರೆ ಋತುಸ್ರಾವ ನಿಲ್ಲೋಕ್ಕಿಂತ ಮುಂಚೆ ಕೂಡ ನೋಡ್ತಾ ಇದ್ದೀವಿ. ಕಾರಣಗಳು ಇಟ್ ಕುಡ್ ಬಿ ಬಿಕಾಸ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ. ಇಂಡಿಯಾ ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ. ಸೊ ಡಯಾಬಿಟಿಸ್, BP, ಈ ರಕ್ತದೊತ್ತಡ ಎಲ್ಲ ಜಾಸ್ತಿ ಇರಬೇಕಾದ್ರೆ ಹೆಂಗಸರಲ್ಲೂ ಕೂಡ ಹೃದಯಾಘಾತಗಳು ಜಾಸ್ತಿ ಆಗ್ತದೆ. ಹೆಂಗಸರಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವು ಸಾರಿ ಕೆರಿಯರ್ ಫಾಲೋ ಮಾಡ್ತಿರ್ಬೋದು, ಪ್ರೆಗ್ನೆನ್ಸಿ ಲೇಟ್ ಆಗ್ತಾ ಇರ್ಬೋದು. ಆಗ ಗರ್ಭ ಧರಿಸೋದಕ್ಕೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ನ ಸ್ವಲ್ಪ ಹೈಯರ್ ಡೋಸಲ್ಲಿ ಕೊಡ್ತಾರೆ. ಇಲ್ಲ ಕೆಲವು ಸಲ ಇನ್ಫರ್ಟಿಲಿಟಿ, ಅಂದರೆ ಮಕ್ಕಳು ಆಗದಲ್ಲೇ ಇರೋ ಸಂದರ್ಭದಲ್ಲಿ ಇನ್ವಿಟ್ರೋ ಫರ್ಟಿಲೈಸೇಷನ್ IVF ಟ್ರೀಟ್ಮೆಂಟ್ ಕೂಡ ತಗೊಂಡಾಗ ಅದರಲ್ಲ ಸ್ವಲ್ಪ ಹೆವಿ ಡೋಸಸ್ ಆಫ್ ಹಾರ್ಮೋನ್ಸ್ ಇರುತ್ತೆ. ಯಾರು ಆಗಲೇ ಸಸೆಪ್ಟಿಬಲ್, ಜೆನೆಟಿಕಲಿ ಸಸೆಪ್ಟಿಬಲ್ ಇಂಡಿವಿಜುವಲ್ಸ್ ಇರ್ತಾರೋ, ಅಂದರೆ ಅವರ ಪರಿವಾರದಲ್ಲಿ ಜಾಸ್ತಿ ಹೃದಯ ಸಮಸ್ಯೆ ಇರೋರಿಗೆ, ಇಲ್ಲ ಆಗಲೇ BP ಶುಗರ್ ಎಲ್ಲ ಇರೋರಿಗೆ, ಈ ಥರ ಹಾರ್ಮೋನ್ ಹೆವಿ ಡೋಸಸ್ ಅಲ್ಲಿ ತಗೊಂಡಾಗ, ಇಲ್ಲ ಏಜ್ ಸಾಧಾರಣವಾಗಿ IVF ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳೋದು ವಯಸ್ಸು ಮೀರಿ ಪ್ರೆಗ್ನೆನ್ಸಿ ಆಗದಲ್ಲಿ ಇದ್ದ ಸಂದರ್ಭದಲ್ಲಿ, ಆ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡಿದಾಗ ಅವ್ರಿಗೆ ಹೆಚ್ಚಿನ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಈ ರೀತಿ ಹಾರ್ಮೋನ್ ರಿಲೇಟೆಡ್ ಟ್ರೀಟ್ಮೆಂಟ್ ತಗೊಂಡಿರೋರಿಗೆ 3 times ಜಾಸ್ತಿ ಹೃದಯ ಸಂಬಂಧಪಟ್ಟ ಕಾಯಿಲೆ ಬರೋ ಚಾನ್ಸಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುತ್ತೆ.
0: ಅಂದ್ರೆ ಈ ಹಾರ್ಮೋನುಗಳು ಹೃದಯ ಸಂಬಂಧಿ ರೋಗಗಳಿಗೆ ತುಂಬಾ ಹತ್ತಿರವಾಗಿದೆ, ಅಂದ್ರೆ ಅದರ ಏರುಪೇರು ಎಲ್ಲ ತುಂಬಾ.
1: ಹಾರ್ಮೋನ್ಸ್ ರೆಗ್ಯುಲರ್ ಫಿಸಿಯೋಲಾಜಿಕಲ್ ಲೆವೆಲ್ ಅಲ್ಲಿ ಇದ್ದಾಗ, ಅಂದ್ರೆ ಸಾಧಾರಣವಾಗಿ ನಮ್ಮ ದೇಹದಲ್ಲಿ ಇರಬೇಕಾದ್ರೆ ಬ್ಯಾಲೆನ್ಸ್ ಆಗಿರುತ್ತೆ. ಅಷ್ಟು ಮಟ್ಟಿಗೆ ಹಾರ್ಮೋನ್ಸ್ ನಮಗೆ ರಿಕ್ವೈರ್ಡ್ ಆಗಿರುತ್ತೆ ಹೆಂಗಸರಲ್ಲಿ. ಇನ್ಫ್ಯಾಕ್ಟ್ ಹಾರ್ಮೋನ್ಸ್ ಇರೋದ್ರಿಂದ ಋತುಸ್ರಾವ ಕಂಟಿನ್ಯೂ ಆಗಿರೋ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ಸ್ಗಳು ಕಡಿಮೆ. ಋತುಸ್ರಾವ ನಿಂತ ಮೇಲೆ, ಮೆನೋಪಾಸ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ. ಬಟ್ ಈ IVF ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಹಾರ್ಮೋನ್ಸ್ ಡೋಸಸ್ ಎಲ್ಲ ಜಾಸ್ತಿ ಕೊಟ್ಟಾಗ, ಈ ಇನ್ಸಿಡೆನ್ಸ್ ಹಾರ್ಮೋನ್ಸ್ ತಗೊಂಡಾಗ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ಜಾಸ್ತಿ ಆಗೋ ಸಂದರ್ಭ ಇರುತ್ತೆ. ಬಟ್ ಒಂದು ವಿಷಯ ಏನಾಯ್ತು ಅಂದರೆ, ನಾರ್ಮಲ್ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಪ್ರೆಗ್ನೆನ್ಸಿಲಿ ಹಾರ್ಟ್ ಅಟ್ಯಾಕ್ ಆದಾಗ ಅದರದ್ದು ತೀವ್ರತೆ ಜಾಸ್ತಿ ಇರುತ್ತೆ. ಪ್ಲಸ್ ಅದಕ್ಕೆ ಮಾರ್ಟಾಲಿಟಿ ಅಂತ ಹೇಳ್ತೀವಿ, ಉಳಿಯೋದು ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ.
0: ಮತ್ತೆ ಈ ಹೆಂಗಸರು ಒತ್ತಡನ ತುಂಬಾ ತಡೀತಾರೆ, ಆದ್ರೆ ಇದು ಮಿತಿ ಮೀರಿದಾಗನು ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋ ಸಮಸ್ಯೆ ಬರುತ್ತಾ?
1: ಹೌದು, ಸ್ಟ್ರೆಸ್ ಇಂದ ಕೂಡ ಹಾರ್ಟ್ ಅಟ್ಯಾಕ್ ಪ್ರೆಸಿಪಿಟೇಟ್ ಆಗೋ ಚಾನ್ಸಸ್ ಇರುತ್ತೆ. ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗೋದ್ಕಿಂತ ಈಗ ಪ್ರಾಬಬ್ಲಿ ಒಂದು ಪೇಷಂಟ್ಗೆ ನೀವು 40-50% ಒಳಗಡೆ ಬ್ಲಾಕ್ ಇರ್ಬೋದು, ಅದು ಬ್ಲಾಕ್ ತಾನಾಗೆ ಬಿಟ್ಟಿದ್ರೆ ಅದು ಹಾಗೆ ಬಹುಶಃ ಮೇಂಟೈನ್ ಆಗ್ತಿರ್ಬೋದು. ಸೊ ತುಂಬಾ ಸ್ಟ್ರೆಸ್ ತಗೊಂಡಾಗ, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಆ ಬ್ಲಾಕ್ ಇಮಿಡಿಯೇಟ್ ಆಗಿ ಹೊಡ್ಕೊಂಡು ಅಲ್ಲಿ ಸಡನ್ ಆಗಿ ಕ್ಲಾಟ್ ಆಗೋ ಟೆಂಡೆನ್ಸಿ ಇರುತ್ತೆ. ನಾವು ಇಲ್ಲಿ ಏನು ಅರ್ಥೈಸ್ಕೊಳ್ಬೇಕು ಅಂದ್ರೆ, ಒಂದು ಪೇಷಂಟ್ ಅಲ್ಲಿ ಒಳಗಡೆ ಹೃದಯ ರಕ್ತನಾಳಗಳಲ್ಲಿ ಕೊರೋನೊರೀಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಬ್ಲಾಕ್ ಇದ್ದಾಗ, ಸಾಧಾರಣವಾಗಿ ಅದು ಬ್ಲಾಕ್ ಬರೋದು ಒಂದು ರೀತಿ ಕಂಟಿನ್ಯೂಸ್ ಪ್ರೋಸೆಸ್. ಅದು ಹುಡ್ದಾಗ್ಲಿಂದ ಶುರು ಆಗುತ್ತೆ, ಸಣ್ಣ ಸಣ್ಣ ಲಿಪಿಡ್ಸ್ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ ಹೃದಯ ರಕ್ತನಾಳ ಲೈನಿಂಗ್ ಅಲ್ಲಿ ಡೆವಲಪ್ ಆಗುತ್ತೆ, ಅದು ಕ್ರಮೇಣವಾಗಿ ಜಾಸ್ತಿ ಆಗೋದು. ಅದು ನ್ಯಾಚುರಲ್ ಬಿಹೇವಿಯರ್, ಬಹುಶಃ ನೀವೆಲ್ಲರಿಗೂ ಹೃದಯದ ತಪಾಸಣೆ ಮಾಡಿದ್ರೆ, ಅದು ಎಂಜಿಯೋಗ್ರಾಮ್ಸ್ ಮಾಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಆ ಬ್ಲಾಕ್ಸ್ ಬರೋದು ಸಹಜ, ಅದು ಕಂಟಿನ್ಯೂ ಆಗೋದು ಕೂಡ ಸಹಜ. ವಯಸ್ಸಾಗ್ತಾ ಆಗ್ತಾ ಅದು ಜಾಸ್ತಿ ತೀವ್ರತೆ ಆದಾಗ ನಮಗೆ ಅದರದ್ದು ರೋಗ ಲಕ್ಷಣಗಳು ಕಂಡು ಬರುತ್ತೆ. ಸೊ ಈ ಏನು ಅರ್ಥೈಸ್ಕೊಳ್ಬೇಕು ಅಂದರೆ, ಈಗ 30% ಇರೋ ಬ್ಲಾಕು 40 50 60 100 ಆಗಬೇಕು ಆ ಥರ ಇರೋದಿಲ್ಲ. ಈಗ 40-50% ಇರೋ ಬ್ಲಾಕು ಕೂಡ ಅದು ಒಂದು ವಾಲ್ಕಿನೋ ಥರ ಹೊಡ್ಕೊಂಡಾಗ ಅಲ್ಲಿ ಇಮಿಡಿಯೇಟ್ ಆಗಿ ಕ್ಲಾಟ್ ಎಲ್ಲ ಬಂದು, ರಕ್ತದ ಕ್ಲಾಟ್ ಬಂದು, ಪ್ಲೇಟ್ಲೆಟ್ಸ್ ಎಲ್ಲ ಬಂದು, ಇಲ್ಲ ಕ್ಲಾಟ್ ಬಂದು ಕೂತ್ಕೊಂಡಾಗ ಆ 40% ಯಾವಾಗ ಬೇಕಾದ್ರು 100% ಆಗ್ಬೋದು
0: ಸಡನ್.
1: ಹೌದು, ಸೊ ದಟ್ ಇಸ್ ಪ್ರೆಸಿಪಿಟೇಟ್ ಬೆಡ್ ಬೈ ಸ್ಟ್ರೆಸ್. ಸೊ ಸ್ಟ್ರೆಸ್ ಎಲ್ಲ ಸಡನ್ ಆಗಿ ತುಂಬಾ ತೀವ್ರತೆಯಲ್ಲಿ ಜಾಸ್ತಿ ಆದಾಗ ಈ ರೀತಿ ಸಣ್ಣ ಪುಟ್ಟ ಬ್ಲಾಕ್ಗಳು ಕೂಡ ಹೊಡ್ಕೊಂಡು ಆ ಜಾಗದಲ್ಲಿ ಸಡನ್ ಆಗಿ ಹೃದಯ ರಕ್ತನಾಳ ಮುಚ್ಚಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹೃದಯ ರಕ್ತನಾಳಗಳು ಮುಚ್ಚಿದಾಗ ಹಾರ್ಟ್ ಅಟ್ಯಾಕ್ ಆಗೋದು. ಸಾಧಾರಣವಾಗಿ 3 ರಕ್ತನಾಳಗಳು ಇರುತ್ತೆ ಹೃದಯಕ್ಕೆ, ಸ್ನಾಯುಗಳಿಗೆ ಸಪ್ಲೈ ಮಾಡೋದಕ್ಕೆ. ಸೊ ಅದರಲ್ಲಿ ಯಾವುದೇ ರೀತಿ ಬ್ಲಾಕ್, ಕಂಪ್ಲೀಟ್ ಬ್ಲಾಕ್ ಆದಾಗ ಹೃದಯಾಘಾತ ಆಗುತ್ತೆ. ಕಡಿಮೆ ಬ್ಲಾಕ್ ಆದಾಗ ಸ್ವಲ್ಪ ಮುನ್ಸೂಚನೆಗಳು ಸಿಗುತ್ತೆ ನಿಮಗೆ. ಅರೌಂಡ್ 60% ಪೇಷಂಟ್ಸ್ ಅಲ್ಲಿ ಒಂದಲ್ಲ ಎರಡು ರೀತಿ ಮುನ್ಸೂಚನೆಗಳು ಇದ್ದೇ ಇರುತ್ತೆ.
0: ಏನೇನು ಮುನ್ಸೂಚನೆ ಇರುತ್ತೆ?
1: ನಡಿಬೇಕು

0: ಕರೆ ಸ್ವಲ್ಪ ಎದೆನೋ ಬರ್ಬೋದು, ಕೆಲವು ಸಲ ಎಡಗಡೆನೇ ನೋವು ಬರಬೇಕು ಅಂತ ಏನಿರೋದಿಲ್ಲ, ಬರೀ ಹೃದಯದ ಹತ್ರನೇ ನೋವು ಬರಬೇಕು ಅಂತ ಇರೋದಿಲ್ಲ, ಎಡಗೈಯಲ್ಲಿ ನೋವು ಬರ್ಬೋದು, ಇಲ್ಲ ದವಡೆಯಲ್ಲಿ ನೋವು ಬರ್ಬೋದು, ಇಲ್ಲ ಕತ್ತಿನ ಭಾಗದಲ್ಲಿ ನೋವು ಬರ್ಬೋದು, ರೈಟ್ ಹ್ಯಾಂಡಲ್ಲೂ ಪೇನ್ ಬರ್ಬೋದು. ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಯಾವತ್ತೂ ಬರದಲ್ಲೇ ಇರೋ ನೋವು ಸಡನ್ ಆಗಿ ಬಂತು ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು.
1: ಎದೆ ಉರಿನೂ ಬರುತ್ತೆ ಅಂತ ಹೇಳಿ,
0: ಎದೆ ನೋವು ಬರಬೇಕು ಅಂತಿಲ್ಲ, ಎದೆ ಉರಿನೂ ಬರಬೇಕು. ಸೊ ನೀವು ಹೆಂಗಸರಲ್ಲಿ ಹೇಗೆ ಡಿಫ್ರೆಂಟ್ ಅಂತ ಕೇಳ್ತಿರಲ್ಲ, ಈ ತರ ನೋವು ಬರದಲ್ಲೇನು ಇರಬಹುದು ಹೆಂಗಸರಲ್ಲಿ. ಸೈಲೆಂಟ್ ಎಂಐಸ್ ಅಂತ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ವಿತೌಟ್ ಎನಿ ಸಿಂಪ್ಟಮ್ಸ್ ಕೂಡ, ಸಿಂಪ್ಟಮ್ಸ್ ಅಂದ್ರೆ ರೋಗ ಲಕ್ಷಣಗಳು ಇಲ್ದಲೇ ಕೂಡ ಹೃದಯಾಘಾತ ಹೆಂಗಸರಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಹಿಳೆಗೆ ಮಧುಮೇಹ ಇಲ್ಲ ಡಯಾಬಿಟಿಸ್ ಇದ್ರೆ ಈ ರೀತಿ ಸೈಲೆಂಟ್ ಎಂಐಸ್ 5-10% ಕೇಸ್ಗಳಲ್ಲಿ ಆಗಿರೋ ಚಾನ್ಸಸ್ ಇರುತ್ತೆ. ಕೆಲವು ಸಲ ಓಪಿಡಿಗೆ ಪೇಷಂಟ್ಸ್ ಬರ್ತಾರೆ, ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಎಕೋದಲ್ಲಿ ನಿಮ್ಗೆ ಹೃದಯಾಘಾತ ಆಗೋಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ, ಹಾರ್ಟ್ ಪಂಪಿಂಗ್ ವೀಕ್ ಆಗಿರುತ್ತೆ ಹೃದಯಾಘಾತ ಆದ್ರೆ. ಸೊ ಅವಾಗ ನೋಡಿದಾಗ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಆಗಿರುತ್ತೆ ಪೇಷಂಟ್ಸ್ಗಳಿಗೆ, ಅವ್ರಿಗೆ ಅದ್ರ ಬಗ್ಗೆ ಅರಿವೇನೇ ಇರೋದಿಲ್ಲ,
1: ಅವರು ಏನು ಲಕ್ಷಣಗಳು ಇರಲ್ಲ ಅಥವಾ ಲಕ್ಷಣಗಳಿದ್ರು ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ.
0: ಗ್ಯಾಸ್ಟ್ರೈಟಿಸ್ ಅಂತ ಕಾಮನ್ ಆಗಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಯಾವತ್ತು ಇಲ್ದಲೇ ಇರೋ ಹೆದೆ ನೋವು ಬಂತು ಅಂದ್ರೆ ಅದು ಎಲ್ಲಾ ಕಡೆ ನಿಮ್ಗೆ ECG ಇರುತ್ತೆ, ಎಲ್ಲಾ ಕಡೆ ತಪಾಸಣೆ ಕೇಂದ್ರಗಳು ಇರುತ್ತೆ, ಗವರ್ಮೆಂಟ್ ಸೆಂಟರ್ಸ್ ಕೂಡ ಎಲ್ಲಾ ಕಡೆ ಇರುತ್ತೆ,
1: ತಾಲೂಕು ಆಸ್ಪತ್ರೆ ಮತ್ತೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲೂ
0: ಬೇಸಿಕ್
1: ಎಲ್ಲಾ.
0: ಎನಿ ಡೌಟ್ ಇದ್ರೂ ಒಂದು ಬೇಸಿಕ್ ECG ಮಾಡಿಸೋದು ಒಳ್ತು. ಕೆಲವು ಸಲ ECG ನಾರ್ಮಲ್ ಇತ್ತು ಅಂದ್ರೆ ಬಟ್ ಪೇನ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಇನ್ನೊಂದು 3-4 hours ಬಿಟ್ಟು ಇನ್ನೊಂದು ಸೆಕೆಂಡ್ ECG ಮಾಡೋದ್ರಲ್ಲಿ ಬೆಟರ್ ಇರುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಬ್ಲಡ್ ಟೆಸ್ಟ್ ಅವೈಲೇಬಿಲಿಟಿ, ಹಾರ್ಟ್ ಅಟ್ಯಾಕ್ ಬ್ಲಡ್ ಟೆಸ್ಟ್ ಅವೈಲೇಬಿಲಿಟಿ ಇಲ್ಲದೇ ಇರಬಹುದು, ಅಟ್ ಲೀಸ್ಟ್ 2 ECG 3-4 hours ಇಂಟರ್ವಲ್ ಅಲ್ಲಿ ಮಾಡಿದ್ರು ಕೂಡ ಅದು ಪಿಕಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಹೆಂಗಸರಲ್ಲಿ ಈ ರೀತಿ ನೋವಿನಗಿಂತ ಜಾಸ್ತಿ ಉರಿ ಬರೋ ಚಾನ್ಸಸ್ ಇರುತ್ತೆ, ಅದೇ ಉರಿ
1: ಆಗ ನಿರ್ಲಕ್ಷ್ಯ ಮಾಡಬಾರದು ಗ್ಯಾಸ್ಟ್ರೈಟಿಸ್ ಅಂತ.
0: ಈಗ ನಮ್ಮ ಅಧ್ಯಯನದಲ್ಲೇ ಹೆಂಗಸರಿಗೂ ಪುರುಷರು ಕಂಪೇರ್ ಮಾಡಿದಾಗ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಬರೋದಕ್ಕೆ ಸಾಧಾರಣವಾಗಿ ಹೆಂಗಸರು ಬಂದಿರೋ ಟೈಮ್ ಡ್ಯೂರೇಷನ್ ಅನ್ನು ಹೇಳ್ತೀವಿ, 8-10 hours ಆದ್ಮೇಲೆ ಬಂದಿರ್ತಾರೆ ನೋವು ಶುರುವಾಗಿ. ಅಂಡ್ ಹೃದಯಾಘಾತ ಆದಾಗ ನೀವು ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿರೋ ಅಷ್ಟು ಬೇಗ ಹೃದಯದ ಸ್ನಾಯು ಉಳ್ಕೊಳ್ಳುತ್ತೆ. ಈಗ ಏನಾಗುತ್ತೆ ಅಂದ್ರೆ ನೀವು ಈಗ ಒಂದು ಗಿಡಕ್ಕೆ ಟೈಮ್ ಪ್ರಕಾರ ನೀರ್ ಹಾಕ್ದಲ್ಲೆ ಅದು ಒಣಗೋಗದ್ಮೇಲೆ ನೀವು ನೀರ್ ಹಾಕ್ತಿವಿ ಅಂದ್ರು ಅದೇನ್ ಪ್ರಯೋಜನ ಆಗೋದಿಲ್ಲ. ಹಾಗೆ ಹೃದಯಕ್ಕೆ ಕರೆಕ್ಟ್ ಟೈಮ್ ಅಲ್ಲಿ ನೀವು ರಕ್ತ ಸಂಚಾರ ಮೂಡಿಸ್ಬೇಕಾಗುತ್ತೆ. ಅದು ಎಂಜಿಯೋಗ್ರಾಮ್ ಇಲ್ಲ ಸ್ಟೆಂಟ್ ಎಂಜಿಯೋಪ್ಲಾಸ್ಟಿ ಇಲ್ಲ ರಕ್ತ ತೆಳಗಾಗೋ ಮೆಡಿಸಿನ್ ಯಾವ್ದೇ ರೀತಿ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರ್ಬೋದು, ಬಟ್ ಅದು ಇಮಿಡಿಯೇಟ್ ಆಗಿ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟ್ ಮಾಡಕ್ ಸಾಧ್ಯ ಯಾವಾಗ ಆಗೋದು ಅಂದ್ರೆ ಅದು ಪಿಕಪ್ ಆದಾಗ ಮಾತ್ರ. ಡಯಾಗ್ನೋಸಿಸ್ ಪಿಕಪ್ ಆಗಲಿಲ್ಲ ಅಂದ್ರೆ ಪೇಷಂಟ್ಸ್ಗಳು ಕಂಟಿನ್ಯೂ ಆಗ್ತಾರೆ. ಅಂಡ್ ಡೆಸ್ಪೈಟ್ ಎಲ್ಲಾ ರೀತಿ ಹೃದಯಾಘಾತಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆಸ್ಪತ್ರೆಯಲ್ಲಿ ಮೋರ್ಟಾಲಿಟೀಸ್ ಅಂತ ಹೇಳ್ತೀವಲ್ಲ 10% ಇರುತ್ತೆ. ಸೊ ಕೆಲವು ಸಮಯದಲ್ಲಿ ಉಸಿರಾಡಕ್ಕೆ ತೊಂದರೆ ಬರೋ ಚಾನ್ಸಸ್ ಇರುತ್ತೆ, ಇನ್ನು ಕೆಲವು ಸಮಯದಲ್ಲಿ ತಲೆ ಸುತ್ತು ಬರೋ ಚಾನ್ಸಸ್ ಇರುತ್ತೆ, ಇವು ಕೂಡ ಸಿಂಪ್ಟಮ್ಸ್ನ ನಿರ್ಲಕ್ಷ್ಯ ಮಾಡಬಾರ್ದು.
1: ತಲೆ ಸುತ್ತು ಅಂತ ಅಂದ್ರೆ ಅನಿಮಿಯಾ ಆಗಿದೆ ಅಥವಾ ಬೆಳಗ್ಗೆ ಉಪವಾಸ ಮಾಡಿದ್ದೆ ಅದಕ್ಕೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಸಾಮಾನ್ಯವಾಗಿ.
0: ಸೊ ಈ ಸ್ಪೆಸಿಫಿಕ್ ಮೇನ್ ಆಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕು, BP ಕಂಟ್ರೋಲ್ ಇಟ್ಕೊಳ್ಬೇಕು, ಟೈಮ್ ಟೈಮಿಗೆ ಎಕ್ಸಸೈಸ್ ಮಾಡಬೇಕು. ಆಲ್ಮೋಸ್ಟ್ ಅಧ್ಯಯನದಲ್ಲಿ ಅರೌಂಡ್ 30% ಪೇಷಂಟ್ಸ್ ಒಬೆಸಿಟಿಯಿಂದ ಸಫರ್ ಮಾಡ್ತಾರೆ, ಅಂದರೆ ಸ್ಥೂಲಕಾಯ. ಸೊ ಎಸ್ಪೆಷಲಿ ಈಗ ಜಂಕ್ ಫುಡ್ಡು, ಅರ್ಬನೈಸೇಷನ್, ಮನೇಲಿ ಅಡುಗೆ ಮಾಡೋದು ಕಡಿಮೆ ಆಗಿರೋದ್ರಿಂದ, ಆ್ಯಂಡ್ ಪ್ಯಾಕ್ಡ್ ಐಟಮ್ಸ್, ಪ್ಯಾಕೇಜ್ ಐಟಮ್ಸಲ್ಲಿ ನಿಮಗೆ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಂದರೆ ಉಪ್ಪಿನ ಅಂಶ. ಪ್ರತಿ ಸಲ ಯಾರು ಪ್ಯಾಕೇಜ್ ಕಂಟೆಂಟ್ ಓದಕ್ಕೆ ಹೋಗೋದಲ್ಲ. ಪರ್ ಡೇ ನಿಮಗೆ ನಿಯಂತ್ರಿತವಾಗಿ ತೊಗೊಳ್ಬೇಕಾಗಿರೋ ಸೋಡಿಯಂ ಬರೀ 3 grams ಇಡೀ ದಿನ ಸೇರಿ, ಸಾಲ್ಟ್ ಅಂತ ಏನು ಹೇಳ್ತೇವೆ ಉಪ್ಪಿನಾಂಶ. ಈ ಪ್ಯಾಕ್ಡ್ ಐಟಮ್ಸ್ ಅಲ್ಲಿ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಅದರದ್ದು ಉಪ್ಪಿನಾಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಡೈಲಿ ನಮಗೆ ಎಲ್ಲಿಂದ ಈ ಉಪ್ಪಿನಾಂಶ ಬರುತ್ತೆ ಅದ್ರ ಬಗ್ಗೆ ನಾವು ಅರಿವೇ ಇರೋದಿಲ್ಲ.
1: ಜೊತೆಗೆ ಉಪ್ಪಿನಕಾಯಿ, ಉಪ್ಪು ಜಾಸ್ತಿ.
0: ಸೊ ಎನಿಥಿಂಗ್ ನೀವು ಪ್ಯಾಕೇಜ್ಡ್ ಐಟಮ್ಸ್, ಪ್ರಿಸರ್ವ್ಡ್ ಐಟಮ್ಸ್ ನೋಡಿದಾಗ ಅದು ಪ್ರಿಸರ್ವೇಷನ್ ಟೆಕ್ನಿಕೇ ಉಪ್ಪಿನ ಅಂಶ ಎನ್ಕಲ್ಕೇಟ್ ಮಾಡೋದು. ಸೊ ಅದರಿಂದ ಕೂಡ BP ಒತ್ತಡದೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಮೋರ್ ಓವರ್ ಈಗಿನ ಯಂಗ್ ಹಾರ್ಟ್ ಅಟ್ಯಾಕ್ಸ್ ಅಲ್ಲಿ ನಮ್ದೊಂದು ಯೂನಿವರ್ಸಿಟಿ ಆಫ್ ಮೈಸೂರು ಜೊತೆ ಒಂದು ಅಧ್ಯಯನ ನಡೀತಿದೆ, ಅದ್ರ ರಿಸಲ್ಟ್ಸ್ ಇನ್ನ ಬರೋದಿದೆ. ಬಟ್ ಆ ಪ್ಯಾಟರ್ನ್ ಬಗ್ಗೆ ಹೇಳಕ್ ಸಾಧ್ಯ, ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಚಿಕ್ಕ ವಯಸ್ಸಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಅಧ್ಯಯನ ಮಾಡಿದ್ದು. ಇದು ಹೆಂಗಸರು ಪುರುಷರು ಅಂತ ಲೆಕ್ಕ ತಗೊಂಡಿಲ್ಲ, ಇಬ್ರು ಇನ್ಕ್ಲೂಡೆಡ್, less than 45 years ಯಾಕೆ ಈ ತರ ಆಗ್ತಿದೆ ಅಂತ. ಸೊ ಪ್ಯಾಟರ್ನ್, ಅದ್ರದ್ದು ಸ್ಟಡಿ ರಿಸಲ್ಟ್ಸ್ ಇನ್ನ ರಿಲೀಸ್ ಆಗಿಲ್ಲ, ಬಟ್ ಪ್ಯಾಟರ್ನ್ ನೋಡ್ತಿರೋದು ಅಂದ್ರೆ ಅದ್ರದ್ದು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಅಂದ್ರೆ ದೇಹದಲ್ಲಿ
1: ಉರಿಯೂತ.
0: ಹೌದು, ಆ ಇನ್ಫ್ಲಮೇಷನ್ ಸೈನ್ಸ್ ಜಾಸ್ತಿ ಕಂಡು ಬರ್ತದೆ. ಸೊ ಆ ಇನ್ಫ್ಲಮೇಷನ್ ಯಾವ ಕಾರಣಕ್ಕೆ ಇರ್ಬೋದು, ಇಟ್ ಕುಡ್ ಬಿ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್, ಇಲ್ಲಾಂದ್ರೆ ಫುಡ್ ಪೊಲ್ಯೂಷನ್ ಅಂಡ್ ಸಾಯಿಲ್ ಪೊಲ್ಯೂಷನ್. ನೀವು ಅದನ್ನ ನಿಯಂತ್ರಿಸೋಕೆ ತುಂಬಾ ಕಷ್ಟ ಆಗುತ್ತೆ. ನೀವು ಹೊರಗಡೆ ಕಂಡು ಬರ್ತಿರೋ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಕಂಡು ಬಾರದಲ್ಲಿ ಇರೋ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ, ಬಿಕಾಸ್ ಇಟ್ ಇಸ್ ಅ ಪಾಲಿಸಿ. ಡಿಸಿಷನ್ಸ್. ಈಗ ನೀವು ವೆಹಿಕಲ್ಸ್ ನಿಯಂತ್ರಿಸೋಣಕ್ಕೆ ಡಾಕ್ಟರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಪೇಷಂಟ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೊಲ್ಯೂಷನ್ ಇಸ್ ಆನ್ ಅ ಕ್ಲೈಮ್. ಸೊ ಏರ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಡೆಲ್ಲಿಲೆಲ್ಲ ಡೈರೆಕ್ಟ್ಲಿ ರಿಲೇಟೆಡ್ ಟು ಹಾರ್ಟ್ ಅಟ್ಯಾಕ್ಸ್ ಅಂತ ಬಂದಿದೆ. ದಿಸ್ ಇಸ್ ನಾಟ್ ಜೆಂಡರ್ ಸ್ಪೆಸಿಫಿಕ್, ಎನಿ ಜೆಂಡರ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಇದೆ. ಸೇವನೆ ಮಾಡೋ ಗಾಳಿ

0: ನಿಮಗೆ ಪರ್ಟಿಕ್ಯುಲರ್ ಮ್ಯಾಟರ್ಸ್ ಸೈಜ್ ಇರುತ್ತೆ, ಮೋರ್ ದನ್ 150 to 200 ಪರ್ಟಿಕ್ಯುಲರ್ ಮ್ಯಾಟರ್ಸ್ ಸೈಜ್ ಆಯಿತು ಅಂದರೆ ಸೇವನಿಸಿರೋದ್ರಲ್ಲೂ ಅದು ಕೂಡ ಇನ್ಫ್ಲಮೇಷನ್ನ ದೇಹದಲ್ಲಿ ಟ್ರಿಗರ್ ಮಾಡುತ್ತೆ. ಈಗ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೇವೆ ಟು ಗೆಟ್ ಬೆಟರ್ ಕ್ರಾಪ್ ಈಲ್ಡ್, ನೋಡೋಕ್ಕೆ ಚೆನ್ನಾಗಿರುತ್ತೆ, ಫ್ರೂಟ್ಸ್ ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ, ಇವನ್ ವೆಜಿಟೇಬಲ್ಸ್ ಅಂಡ್ ಇವನ್ ಫ್ರೂಟ್ಸ್. ಈಗ ನೋಡಿದ್ರೆ ಎಲ್ಲದಕ್ಕೂ ಮೈಕ್ರೋಪ್ಲಾಸ್ಟಿಕ್ ಕೋಟಿಂಗ್ ಆಗಿರುತ್ತೆ, ದ ಶೈನಿಂಗ್ ಹೌದು. ಅದರ ಬಗ್ಗೆ ಎಲ್ಲ ಅಧ್ಯಯನ ಬಾಕಿ ಇದೆ, ಎಷ್ಟು ಮಟ್ಟಕ್ಕೆ ಅದು ಎಫೆಕ್ಟ್ ಆಗ್ತಾ ಇದೆ ಅಂತ. ಬಟ್ ಒಂದೆರಡು ರಿಪೋರ್ಟ್ಸ್ ರಿಲೀಸ್ ಆಗಿರೋದು ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಹೃದಯ ಬ್ಲಾಕೇಜ್ ಅಲ್ಲಿ ಕೂಡ ಕಂಡು ಬಂದಿದೆ ಅಂತ. ಸೊ ಮೈಕ್ರೋಪ್ಲಾಸ್ಟಿಕ್ಸ್ ಫುಡ್ ಚೈನ್ಗೂ ಕೂಡ ಎಂಟರ್ ಆಗಿದೆ. ಪ್ಲಾಸ್ಟಿಕ್ಸ್ ನಾವು ಡೈಲಿ ಯೂಸ್ ಮಾಡ್ತೀವಿ, ಬಾಟಲ್ಸ್ ಯೂಸ್ ಮಾಡ್ತೀವಿ, ವಾಟರ್ ಬಾಟಲ್ಸ್ ಯೂಸ್ ಮಾಡ್ತೀವಿ, ಊಟದ ಟೀ ಕಪ್ಸ್ ಯೂಸ್ ಮಾಡ್ತೇವೆ, ಅದೆಲ್ಲದರಲ್ಲೂ ಕೋಟಿಂಗ್ಸ್ ಇರುತ್ತೆ. ಸೊ ಯಾವ್ದರಿಂದ ಎಲ್ಲಿ ಸೇವನೆ ಶುರು ಆಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ
1: ಮೇಡಮ್. ಇವಾಗ ಗರ್ಭಧಾರಣೆ ನಾನಾ ಕಾರಣಗಳಿಂದಾಗಿ ಲೇಟ್ ಆಗ್ತಾ ಇದೆ, ಅಷ್ಟೊತ್ತಿಗೆ ಆಗ್ಲೇ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಡಯಾಬಿಟಿಸ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಹೈ ಕೊಲೆಸ್ಟ್ರಾಲ್ ಇರಬಹುದು, ಈ ತರ ರೋಗಗಳೆಲ್ಲ ಶುರು ಆಗ್ಬಿಟ್ಟಿರುತ್ತೆ. ಆ ನಂತರ ಅವರು ಗರ್ಭ ಧರಿಸ್ತಾರೆ. ಇವರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಇವೆಯಾ? ಜೊತೆಗೆ ಅವರು ಅದನ್ನ ಹೇಗೆ ಇದ್ ಮಾಡ್ಬೋದು?
0: ಪ್ರೆಗ್ನೆನ್ಸಿ ಅಂಡ್ ಹಾರ್ಟ್ ಅಟ್ಯಾಕ್ ಸ್ವಲ್ಪ ರೇರ್ ಕಂಡೀಷನ್. ಜನರಲಿ ನೀವು 1,000 ಪ್ರೆಗ್ನೆನ್ಸಿ ನೋಡಿದ್ರೆ ಬಹುಶಃ 1 ಹಾರ್ಟ್ ಅಟ್ಯಾಕ್ ಕಂಡು ಬರ್ಬೋದು, ಆ ಥರ ಅದರದ್ದು ಜನರಲ್ ಪ್ರಿವಲೆನ್ಸ್ ಅಂತ ಹೇಳ್ತೇವೆ. ಇದು ಅನ್ಕಾಮನ್. ಬಟ್ ನೀವು ಹೇಳ್ದಾಗೆ ಈಗ ರೋಗಲಕ್ಷಣಗಳು ಏಜ್ ಮೀರಿ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಈ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ಎಲ್ಲ ಆಗಲೇ ಶುರು ಆಗಿರೋ ಪೇಷೆಂಟ್ಸ್ಗಳಿಗೆ ಪ್ರೆಗ್ನೆನ್ಸಿ ಬಿಕಮ್ಸ್ ಅ ಆಡೆಡ್ ಸ್ಟ್ರೆಸ್. ಯಾಕಂದರೆ ಗರ್ಭ ಸ್ಥಿತಿಯಲ್ಲಿ ಹೃದಯದ್ದು ಒತ್ತಡ ಜಾಸ್ತಿ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಅಂತ ಹೇಳ್ತೇವೆ, ರಕ್ತ ಸಂಚಲನೆ ಜಾಸ್ತಿ ಆಗುತ್ತೆ. ಆ ಮಗುಗೆ ಪೂರೈಸೋಕ್ಕೆ ಏನು ಫಿಸಿಯೋಲಾಜಿಕಲ್ ಆಗಿ ಗರ್ಭಸ್ಥಿತಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಆ ಕಾರಣಕ್ಕೇ ಗರ್ಭಿಣಿ ಸ್ಥಿತಿಯಲ್ಲಿ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಆ ವೇಟ್ ಬರೀ ಮಗುವಿಂದ ಆಗೋದಿಲ್ಲ, ವೇಟ್ ಜಾಸ್ತಿ ಆಗೋದು ಅಟ್ ಲೀಸ್ಟ್ 10 to 11 ಕೆಜಿ ವೇಟು ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಧಾರಣವಾಗಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಆಗುತ್ತೆ. ಅದು ಬರೀ ಮಗುವಿಂದ ಆಗೋದಿಲ್ಲ, ಮಗು ಏನಿದ್ರು 2.5-3 ಕೆಜಿ ಇರುತ್ತೆ, ಮಿಕ್ಕಿದ ವೇಟ್ ಎಲ್ಲ ಆಗೋದು ಅದಕ್ಕೆ ಪರಿಪೂರ್ಣ ಕಳಿಸೋದಕ್ಕೆ ಆಗೋ ರಕ್ತದ ವಾಲ್ಯೂಮ್ ಅಂತ ಹೇಳ್ತೀವಿ, ಅದರಿಂದ ಜಾಸ್ತಿ ಆಗೋದು. ಸೊ ರಕ್ತ ಎಕ್ಸ್ಟ್ರಾ ವಾಲ್ಯೂಮ್ ಜಾಸ್ತಿ ಆದಾಗ ಹೃದಯ ಒಂದೇ ಅದೇ ಇರುತ್ತೆ, ಬಿಫೋರ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ. ಬಟ್ ಆ ಹೃದಯ ಅಷ್ಟು ವಾಲ್ಯೂಮ್ ಆಫ್ ಬ್ಲಡ್ನ ಟಾಲರೇಟ್ ಮಾಡಬೇಕು, ಅದನ್ನೇ ಆ ಪಂಪ್ನ ಮಾಡಬೇಕಾಗುತ್ತೆ. ಸೊ ಅದು ಪಂಪ್ ಮಾಡಬೇಕಾದ್ರೆ ನಾರ್ಮಲ್ ಹೃದಯ ತಡ್ಕೊಳ್ಳುತ್ತೆ. ಈ ರೀತಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದು ಹೃದಯ ವೀಕ್ ಇತ್ತು ಅಂದರೆ, ಇಲ್ಲ ರಕ್ತನಾಳದಲ್ಲಿ ಕೊರೋನರೀಸಲ್ಲಿ ತೊಂದರೆ ಶುರು ಆಗಿತ್ತು ಅಂದರೆ ಇದಕ್ಕೆ ಎಕ್ಸ್ಟ್ರಾ ಒತ್ತಡ ಬೀಳುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆದಾಗ ಗರ್ಭಿಣಿ ಸ್ತ್ರೀಯಲ್ಲಿ ಕೊಡೋ ಟ್ರೀಟ್ಮೆಂಟು ಜನರಲ್ ಪಾಪ್ಯುಲೇಷನ್ಲಿ ಕೊಡೋ ಟ್ರೀಟ್ಮೆಂಟ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಇಲ್ಲಿ ಕೊಡೋ ಮೆಡಿಸಿನ್ಸು ಎಲ್ಲ ಮೆಡಿಸಿನ್ಸ್ಗಳು ಗರ್ಭಿಣಿ ಸ್ತ್ರೀಯರುಗಳಲ್ಲಿ ಕೊಡೋಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಅಲ್ಲಿ ಪ್ಲಸ್ ರಿಸ್ಕ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಈಗ ನಾವು ರಕ್ತ ತೆಳುಗಾಗ ಮೆಡಿಸಿನ್ ನಾರ್ಮಲ್ ಪರ್ಸನಿಗೆ ಕೊಟ್ಟಾಗ ಅವರು ನಾರ್ಮಲ್ ಅಂದರೆ
1: ಗರ್ಭಿಣಿ
0: ಅಲ್ದಲೇ ಇರೋರಿಗೆ ಕೊಟ್ಟರೆ ಅವರು ತಡ್ಕೊಳ್ತಾರೆ. ಗರ್ಭಿಣಿಯಲ್ಲಿರೋರು ಕೊಟ್ಟಾಗ ಸ್ವಲ್ಪ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರುತ್ತೆ. ಆ ಬ್ಲೀಡಿಂಗ್ ಬರೀ ತಾಯಿಯಲ್ಲಿ ಆಗೋ ಚಾನ್ಸಸ್ ಅಲ್ಲದೆ ಮಗುಲು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಯಾವುದೇ ರೀತಿ ಸೈಂಟಿಫಿಕ್ ಗೈಡ್ಲೈನ್ಸ್ ನೋಡಿದಾಗ ಒಂದು ಗರ್ಭಿಣಿ ಸ್ಥಿತಿ ಇದ್ದಾಗ ಹಾರ್ಟ್ ಅಟ್ಯಾಕ್ ಆದಾಗ ಮೇನ್ ಇಂಪಾರ್ಟೆನ್ಸ್ ನಮಗೆ ಸೇವ್ ಮಾಡೋಕಿರೋದು ತಾಯಿನ. ಸೊ ಫಸ್ಟ್ ಪ್ರಯಾರಿಟಿ ನಮಗೆ ತಾಯಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅದು ಯಾವುದೇ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರಲಿ, ಅದರಿಂದ ಮಗುಗೆ ತೊಂದರೆ ಆಗಲಿ ಆಗದಲ್ಲೇ ಇರಲಿ, ತಾಯಿ ಉಳಿಸೋದಕ್ಕೆ ಮೇನ್ ಜವಾಬ್ದಾರಿ ನಮಗೆ ಬೀಳ್ತಿರುತ್ತೆ. ಅದನ್ನು ಸೇಫ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದರಲ್ಲಿ ಮಗುನೂ ಏನು ತೊಂದರೆ ಬರ್ದಂಗೆ. ಬಟ್ ಬಿಟ್ವೀನ್ ದ ಟೂ, ತಾಯಿ ವರ್ಸಸ್ ಮಗು ಅಂದಾಗ ತಾಯಿ ಪ್ರಾಮುಖ್ಯತೆ ಕೊಟ್ಟು ಟ್ರೀಟ್ಮೆಂಟ್ ಕೊಡೋದು.
1: ಅದು ಇವಾಗ ತಾಯಿಯಲ್ಲಿ ಏನು ಹೃದಯದ ಕಾಯಿಲೆ ಇದೆ ಅಂತ ಅಂದರೆ ಅದು ಮಗುಗೂ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳಿರುತ್ತ?
0: ಈ ರೀತಿ ಕೆಲವು ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಈ ಒಂದು 40-50% ಕೇಸಸ್ ಆಫ್ ಪ್ರೆಗ್ನೆನ್ಸಿ ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ದಲೇ ಇರೋ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದೇನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಜಾಸ್ತಿ ಆದಾಗ ಹೃದಯ ರಕ್ತನಾಳಗಳು ಲೈನಿಂಗ್ ಏನಿರುತ್ತೋ ತುಂಬ ವೀಕ್ ಆಗಿಬಿಡುತ್ತೆ, ಅದು ವೀಕ್ ಆಗಿ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ಬರೀ ಪ್ರೆಗ್ನೆನ್ಸಿ ರಿಲೇಟೆಡ್, ಹಾರ್ಮೋನ್ ರಿಲೇಟೆಡ್, ಅದು ಮಗುಗೆ ಬರೋದು ರಿಸ್ಕ್ ಇರೋದಿಲ್ಲ. ಇನ್ನೊಂದು ಅಬೌಟ್ 20-30% ಕೇಸಸ್ಸಲ್ಲಿ ರೆಗ್ಯುಲರ್ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಏನು ಪ್ರೆಗ್ನೆನ್ಸಿಲಿ ಆಗೋ ಚಾನ್ಸಸ್ ಇರುತ್ತೋ ಆ ರಿಸ್ಕ್ ಫ್ಯಾಕ್ಟರ್ಸು ಮಗುಗೂ ಬರುತ್ತೆ. ಮಗುಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಬಟ್ ಆ ರಿಸ್ಕ್ ಫ್ಯಾಕ್ಟರ್ಸ್ ಮಗುಲಿ ಜೆನೆಟಿಕ್ ಆಗಿ ಇರುತ್ತೆ. ಅವರು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಯೂಶ್ವಲಿ ಪೇಷೆಂಟ್ಸಿಗೆ ಬಂದಾಗ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಯಾವಾಗಲೂ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ, ನಿಮ್ಮ ತಂದೆ ತಾಯಿ ಇಲ್ಲ ಅಂದರೆ ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಯಾರಿಗಾರು ಹಾರ್ಟ್ ಅಟ್ಯಾಕ್ ಇದೆಯಾ ಅಂತ. ಈ ರೀತಿ ಫ್ಯಾಮಿಲಿ ಪ್ಯಾಟರ್ನ್ ಇತ್ತು ಅಂದ್ರೆ ಒಬ್ಬ ಮನುಷ್ಯನ್ಗೆ ಬೇರೆಯವ್ರಿಗಿಂತ ಜಾಸ್ತಿ ಒಂದು ಮೂರ್ನಾಲ್ಕು ಪಟ್ಟು ಜಾಸ್ತಿ ರಿಸ್ಕ್ ಇರುತ್ತೆ. ಆತರ ರಿಸ್ಕ್ ಬಂದಾಗ ನಾವು ಅವ್ರು ಹೇಳೋ ಸಿಂಪ್ಟಮ್ಸ್

0: ನಿರ್ಲಕ್ಷಿಸೋದಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತೀವಿ, ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಂಡಿರ್ತೀವಿ. ತುಂಬಾ ಹೈ ರಿಸ್ಕ್ ಅಂತ ಕಂಡು ಬಂದಾಗ ಕಾಯಿಲೆ ಬರೋಕ್ಕಿಂತ ಮುಂಚೆನೆ ಕೆಲವು ಪ್ರಿವೆಂಟಿವ್ ಮೆಡಿಸಿನ್ಸ್ ಕೂಡ ಹಾಕಿರ್ತೀವಿ, ಅವ್ರಿಗೆ ತೊಂದರೆ ಇರಲಿ ಇಲ್ದಲೇ ಇರಲಿ ಪ್ರಿವೆಂಟಿವ್ ಮೆಡಿಸಿನ್ಸ್ ಹಾಕಿರ್ತೇವೆ.
1: ಈಗ ಪ್ರೆಗ್ನೆನ್ಸಿ ಮಹಿಳೆ ಆಗಿರ್ಬೋದು ಅಥವಾ ನಾರ್ಮಲ್ ಮಹಿಳೆ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿದೆ ಅವರಿಗೆ, ಏನೇನು ಟೆಸ್ಟ್ಗಳ ಮೂಲಕ ಅದನ್ನ ಖಚಿತಪಡಿಸ್ಕೊಳ್ತೀರಾ?
0: ಒಂದು ಇಂಪಾರ್ಟೆಂಟ್ ಥಿಂಗ್, ಹೃದಯಾಘಾತ ಅಂತ ಅನ್ಸ್ದಾಗ್ಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೇ ಡಾಕ್ಟರ್ಗೂ ಯಾವುದೇ ನಿರ್ಲಕ್ಷ್ಯ ಮಾಡೋದು ಬೇಡ, ಕಾಯ್ಕೊಂಡು ಯಾವ್ದೋ ಕ್ಲಿನಿಕ್ ಹೋಗ್ತೀನಿ ತೋರಿಸ್ಕೊಳ್ತೀನಿ ಅಂತ ನಿರ್ಲಕ್ಷ್ಯ ಮಾಡೋದು ಬೇಡ.
1: ಪೇನ್
0: ಬಂತ, ಪೇನ್ ಬಂತ, ಇಮಿಡಿಯೇಟ್ ನಿಯರೆಸ್ಟ್ ಹೃದಯ ಕೇಂದ್ರ ತಪಾಸಣೆಗೆ ಹೋಗ್ಲಿ, ಪ್ರೈವೇಟ್ ಅವ್ರ ಗೌರ್ಮೆಂಟ್ ವಾಟ್ ಎವರ್ ಇಟ್ ಇಸ್, ನಿಮ್ಗೆ ಎಲ್ಲಿ ಹತ್ರದಲ್ಲಿ ಅನುಕೂಲತೆ ಇದೆಯೋ ಅಲ್ಲಿ ಹೋಗಿ ಫಸ್ಟ್ ಬೇಸಿಕ್ ECG ಅಂತ ಮಾಡಿಸ್ಲೇಬೇಕಾಗುತ್ತೆ. ಸಾಮಾನ್ಯವಾಗಿ ECG ಹಾರ್ಟ್ ಅಟ್ಯಾಕ್ ಪಿಕಪ್ ಆಗುತ್ತೆ, ತುಂಬಾ ಬೇಗ ಸಿಂಪ್ಟಮ್ಸ್ ಬಂದು ECG ಮಾಡಿಸಿದಾಗ ಪಿಕಪ್ ಆಗದಲ್ಲೇ ಇರಬಹುದು. ಆಗ ಅಲ್ಲಿರೋ ಡಾಕ್ಟರ್ಸ್ ತಪಾಸಣೆ ಮಾಡಿ ದೇ ವಿಲ್ ಸೆಕೆಂಡ್ ಅಡ್ವೈಸ್ ವೆದರ್ ರಕ್ತ ಟೆಸ್ಟ್ ಬೇಕಾಗುತ್ತೋ ಬೇಡವೋ ಅಂತ. ರಕ್ತದಲ್ಲಿ ಹಾರ್ಟ್ ಅಟ್ಯಾಕ್ ಡಿಟೆಕ್ಟ್ ಮಾಡೋಕ್ಕೆ ಟ್ರೋಪೋನಿನ್ ಟಿ ಅಂತ ಒಂದು ಪರೀಕ್ಷೆ ಇದೆ, ಅದನ್ನ ಟೆಸ್ಟ್ ಮಾಡಿಸ್ತೇವೆ. ಅದರಲ್ಲಿ ಕೂಡ ಹೃದಯ ಸ್ನಾಯು ಏನಾದ್ರು ಡ್ಯಾಮೇಜ್ ಆಗಿದೆ ಅಂದ್ರೆ ಅದು ಒಂದು ರೀತಿ ಪ್ರೋಟೀನ್ ಅನ್ನ ಬ್ಲಡ್ ಅಲ್ಲಿ ಲೀಕ್ ಮಾಡುತ್ತೆ, ಅದನ್ನ ಟೆಸ್ಟ್ ಮಾಡಿದ್ರು ಕೂಡ ನಮಗೆ ಹೃದಯಾಘಾತ ಆಗಿದೆಯಲ್ವ ಅಂತ ಗೊತ್ತಾಗುತ್ತೆ. ಅದು ನೆಗೆಟಿವ್ ಬಂತು ಅಂದ್ರೆ, ಬಟ್ ಪೇಷಂಟ್ ಕಂಟಿನ್ಯೂಸ್ ಇನ್ನ ಪೇನ್ ಟಿಪಿಕಲ್ ಆಗಿ ನಮ್ಗೆ ಹಾರ್ಟ್ ಅಟ್ಯಾಕ್ ತರನೇ ಇದೆ ಅಂದ್ರೆ ನಾವು ಅದನ್ನ ಹಾರ್ಟ್ ಅಟ್ಯಾಕ್ ಅಂತಾನೆ ಲೆಕ್ಕ ತಗೊಳ್ತೇವೆ. ಸೊ ಟೆಸ್ಟ್ಗಳು ನಮಗೆ ಹೆಲ್ಪ್ ಮಾಡುತ್ತೆ, ಬಟ್ ಲಕ್ಷಣಗಳು ನಮಗೆ ಮೋರ್ ಇಂಪಾರ್ಟೆಂಟ್.
1: ಏನೇನು ಚಿಕಿತ್ಸೆ ಇದೆ ಮೇಡಮ್? ಇವಾಗ ಹಾರ್ಟ್ ಅಟ್ಯಾಕ್ ಆಯ್ತು, ಒಬ್ರು ಮಹಿಳೆ ನಿಮ್ಮಲ್ಲಿಗೆ ಬಂದ್ರು, ಏನೇನು ಚಿಕಿತ್ಸೆ ಲಭ್ಯ ಇದೆ?
0: ಮೇನ್ ಆಗಿ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಕೆಲವು ಗೋಲ್ಡನ್ ಆರ್ ಅಂತ ನೀವೇನು ಮೆನ್ಷನ್ ಮಾಡ್ತಾ ಇದ್ವಿ, ಆ ಟೈಮಲ್ಲಿ ರಕ್ತ ತೆಳಗಾಗೋ ಮೆಡಿಸಿನ್ಸ್ ಕೊಡ್ತೇವೆ, ಅದನ್ನ ಆಸ್ಪಿರಿನ್ ಅಂತ ಹೇಳ್ತೇವೆ, ಮತ್ತೆ ಕ್ಲೋಪಿಡೋಗ್ರಲ್ಲೆಲ್ಲ ಟಿಕಗ್ರಲೋರ್ ಅಂತ ಕೆಲವು ಬ್ಲಡ್ ಥಿನ್ನರ್ಸ್ ಅಂತ ಇರುತ್ತೆ, ಪ್ಲಸ್ ಅದಕ್ಕೆ ಕೊಲೆಸ್ಟ್ರಾಲ್ ರೆಡ್ಯೂಸಿಂಗ್ ಮೆಡಿಸಿನ್ಸ್ ಇರುತ್ತೆ. ಇದನ್ನ ಇಮಿಡಿಯೇಟ್ ಆಗಿ ಕೊಡ್ತೀವಿ. ಜಸ್ಟ್ ಈ ಮೆಡಿಸಿನ್ ಕೊಡೋದ್ರಿಂದ 25% ರಿಸ್ಕ್ ಆಫ್ ಮಾರ್ಟಾಲಿಟಿ ಅಂದ್ರೆ ಸಾಯೋ ಪ್ರಮಾಣ ಕಡಿಮೆ ಆಗುತ್ತೆ, ಜಸ್ಟ್ ಈ ಮೆಡಿಸಿನ್ ವಿತ್ ಇನ್ ಎಷ್ಟು ಬೇಗ ಅಷ್ಟು ಕೊಡೋದ್ರಿಂದ. ಅದು ಇಮಿಡಿಯೇಟ್ ಆಗಿ ಕೊಟ್ಟಾದ ತಕ್ಷಣ ಅದು ಹೃದಯಾಘಾತದಲ್ಲಿ 3 ವೆರೈಟಿ ಇರುತ್ತೆ. ಒಂದು ವೆರೈಟಿಯಲ್ಲಿ ಇಮಿಡಿಯೇಟ್ ಆಗಿ ಎಂಜಿಯೋಗ್ರಾಮ್ ಮಾಡಿ ರಕ್ತನಾಳ ಆದಷ್ಟು ಓಪನ್ ಮಾಡಬೇಕು, ಆ ಥರ ವೆರೈಟಿ ಇರುತ್ತೆ. ಇನ್ನೊಂದು ವೆರೈಟಿ ಮೆಡಿಸಿನ್ಸ್ ಕೊಟ್ಟು ವೇಟ್ ಮಾಡಿ, ಇನ್ನು 2 ವೆರೈಟಿಲಿ ಮೆಡಿಸಿನ್ಸ್ ಕೊಟ್ಟು ಎನ್ಸ್ಟೇಮಿ ಮತ್ತೆ ಅನ್ಸ್ಟೇಬಲ್ ಎಂಜಿನಾ ಅಂತ ಹೇಳ್ತೀವಿ.
1: ತೀವ್ರತೆ ಎಷ್ಟಿದೆ, ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತಾರಲ್ಲ, ಆ ಥರದ್ರ ಮೇಲೆ
0: ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಅದು ಜನ ಇದರಲ್ಲಿ ಮಾತಾಡೋದ್ರಲ್ಲಿ ಮಾತ್ರ ಅದು ಇರೋದು, ನಮ್ಮಲ್ಲಿ ಇರೋದು ಬೇರೆ ಇದೆ, ಟೈಪ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಅದನ್ನ ನೋಡಿಕೊಂಡು ವಿ ವಿಲ್ ಪ್ರೊಸೀಡ್ ವಿತ್ ದ ಅರ್ಜೆನ್ಸಿ ಆಫ್ ದ ಎಂಜಿಯೋಗ್ರಾಮ್. ಈಗ ನೀವು ಹೇಗೆ ಒಂದು ಮಧುಮೇಹ ಪೇಷಂಟ್ಗೆ ನೀವು ಒಂದು ರಕ್ತ ಪ್ರಿಕ್ ಮಾಡಿಬಿಟ್ಟು ಶುಗರ್ ಇದೆಯೋ ಇಲ್ವೋ ಅಂತ ಹೇಳ್ತಿರೋ, ಹೃದಯದ ಎಂಜಿಯೋಗ್ರಾಮ್ ಒಂದು ಟೆಸ್ಟ್ ಅಷ್ಟೇ, ಅದರಿಂದ ಪೇಷಂಟ್ ಸರಿ ಹೋಗೋದಿಲ್ಲ. ಹೃದಯದ ಎಂಜಿಯೋಗ್ರಾಮಲ್ಲಿ ನಮಗೆ ಅನಾಟಮಿ ಅಂತ ಏನು ಹೇಳ್ತೀವಿ, ರಕ್ತನಾಳದ ಪ್ರೊಫೈಲ್ ಗೊತ್ತಾಗುತ್ತೆ, ಆ 3 ರಕ್ತನಾಳದಲ್ಲಿ ಬ್ಲಾಕೇಜ್ ಎಷ್ಟು ಮಟ್ಟಕ್ಕಿದೆ, ಎಲ್ಲಿದೆ, ಏನಾದ್ರು
1: ಮಾಡಬೇಕು.
0: ಸೊ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಬೇಕಾ, ಇಲ್ಲ ವೇಟ್ ಮಾಡಬೇಕಾ, ಇಲ್ಲ ಅದಕ್ಕೆ ಸ್ಟೆಂಟ್ ಹಾಕಬೇಕಾ, ಇಲ್ಲಾಂದ್ರೆ ಮೆಡಿಸಿನೇ ಸಾಕಾಗುತ್ತಾ, ಇಲ್ಲಾಂದ್ರೆ ಬೈಪಾಸಿಗೆ ಕಳಿಸ್ಬೇಕಾ, ಆ ರೀತಿ ಮಾಹಿತಿ ಸಿಗುತ್ತೆ. ಸೊ ಅದನ್ನು ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೇವೆ. ಸೊ ಎಂಜಿಯೋಗ್ರಾಮ್ ಮಾಡೋದ್ರಿಂದ ಅದು ನಮಗೆ ರಿಸ್ಕ್ ಸ್ಟ್ರಾಟಿಫಿಕೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಒಂದು ತೀವ್ರತೆ ಇರೋ ಹಾರ್ಟ್ ಅಟ್ಯಾಕ್ ಅಂದರೆ ಸ್ಟೆಮಿ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ನಾವು ಇಮಿಡಿಯೇಟ್ ಆಗಿ ಓಪನ್ ಮಾಡುವಂತ ಸಂದರ್ಭ ಬರುತ್ತೆ. ಅಲ್ಲಿ ರಕ್ತನಾಳನ ಇಮಿಡಿಯೇಟ್ ಆಗಿ ಓಪನ್ ಮಾಡಿದ್ರೆ ಹಾರ್ಟ್ ಸ್ನಾಯುಗೆ ಬೇಗ ರಕ್ತ ಸಂಚಾರ ಉಂಟಾಗುತ್ತೆ, ಪ್ಲಸ್ ಹಾರ್ಟ್ ಮಸಲ್ ಸಾಯು ತಪ್ಪುತ್ತೆ. ಹಾರ್ಟ್ ಮಸಲ್ ಉಳ್ಕೊಂಡ್ರೆ EF ಅಂತ ಹೇಳ್ತೀವಿ ನಾವು, ಎಕೋದಲ್ಲಿ ಅದನ್ನ ಚೆಕ್ ಮಾಡ್ತೀವಿ, ಹೃದಯ ಕಾಂಟ್ರಾಕ್ಟಿಲಿಟಿ ಅಂದ್ರೆ ಪಂಪಿಂಗ್ ಫಂಕ್ಷನ್, ಅದು ಉಳ್ಕೊಳ್ಳುತ್ತೆ.
1: ನೀವು ಅಂದ್ರೆ ಅದು ಹಾರ್ಟ್ ಮಸಲ್ಲು ಎಷ್ಟು ಹಾಳಾಗಿರುತ್ತೋ ಅದನ್ನ ರಿವರ್ಸ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ
0: ಹೇಳ್ತೀನಿ.
1: ಆದಷ್ಟು ಬೇಗ ನೀವು
0: ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತೀರೋ ಅಷ್ಟು ಬೇಗ ಹಾರ್ಟ್ ಮಸಲ್ ಉಳ್ಕೊಳ್ಳುತ್ತೆ. ನೀವು ಹಾರ್ಟ್ ಅಟ್ಯಾಕ್ ಇಂದ ವಾಸಿಯಾಗಿ ಬಂದರೂ ಕೂಡ ಹಾರ್ಟ್ ಮಸಲ್ ವೀಕ್ ಕಂಟಿನ್ಯೂಸ್ ಉಳ್ಕೊಳ್ತು ಅಂದ್ರೆ ಪೇಷಂಟ್ ಕಂಟಿನ್ಯೂಸ್ ಅಲ್ಲಿ ಹಾರ್ಟ್ ರಿಲೇಟೆಡ್ ಪೇಷಂಟ್ ಆಗಿ ಅದಕ್ಕೆ ದೇ ವಿಲ್ ಬಿ ಹ್ಯಾವಿಂಗ್ ಲಿಮಿಟೆಡ್ ಫಂಕ್ಷನಲ್ ಲೈಫ್. ಅಂದ್ರೆ ಮುಂಚೆ 1-3 ಕಿಲೋಮೀಟರ್ ನಡೆಯೋರಿಗೆ ಈಗ 1/2 ಕಿಲೋಮೀಟರ್ ನಡೆಯ ಕೂಡ ಆಗುದಿಲ್ಲ ಹಾರ್ಟ್ ವೀಕ್ ಆದಾಗ.
1: ಎಷ್ಟು ಬೇಗ ಚಿಕಿತ್ಸೆ ತಗೊಳ್ತಿರೋ ಹೃದಯಾಘಾತಕ್ಕೆ ಅಷ್ಟು ಬೇಗ ಒಳ್ಳೇದು ಅಂತ
0: ಹೇಳ್ತೀರಾ? ವಿತ್ ಇನ್ ಪ್ರಿಫರಬ್ಲಿ ಆಸ್ ಅರ್ಲಿ ಆಸ್ ಪಾಸಿಬಲ್, ಅಟ್ ಲೀಸ್ಟ್ ವಿತ್ ಇನ್ 12 ಅವರ್ಸ್. ಈಗ ಎಷ್ಟೊಂದು ಜನ ಬೇರೆ ಕಡೆ ಎಲ್ಲ ಇರ್ತಾರೆ, ಅಲ್ಲೆಲ್ಲ ಎಲ್ಲ ಕಡೆ ನಿಮ್ಗೆ ಹೃದಯದ ಎಂಜಿಯೋಗ್ರಾಮ್ ಎಲ್ಲ ವ್ಯವಸ್ಥೆ ಇಲ್ದಲೇ ಇರೋ ಟೈಮ್ ಇರ್ಬೋದು. ಆ ಸಂದರ್ಭಗಳಲ್ಲಿ ಬ್ಲಡ್ ಥಿನ್ನರ್ಸ್ ಇಂಜೆಕ್ಷನ್ ಇರುತ್ತೆ, ಸ್ಟ್ರಾಂಗ್ ಬ್ಲಡ್ ಥಿನ್ನರ್ಸ್, ಆ ಇಂಜೆಕ್ಷನ್ಸ್ ನ ಅಡ್ಮಿನಿಸ್ಟರ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಅಲ್ಲಿ ಎಲ್ಲಿ ವ್ಯವಸ್ಥೆ ಇರುತ್ತೋ ಅಲ್ಲಿಗೆ ಶಿಫ್ಟ್ ಮಾಡೋದು ಬೆಟರ್ ಇರುತ್ತೆ.
1: ಕಡೆಯದಾಗಿ ನಮ್ಮ ಮಹಿಳೆಯರಿಗೆ ಹೃದಯಾಘಾತದ ಬಗ್ಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ?
0: ಮೇನ್ ಆಗಿ ಆಕ್ಟಿವ್ ಫಿಸಿಕಲ್ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು, ವಾಕಿಂಗ್ ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಬೇಕು. ಅದನ್ನ ವಾಕಿಂಗ್ ಇಲ್ಲ ಏರೋಬಿಕ್ಸ್ ಇಲ್ಲಾಂದ್ರೆ ಸ್ಪೋರ್ಟ್ಸ್ ಅಲ್ಲಿರೋರು
1: ಬ್ಯಾಡ್ಮಿಂಟನ್
0: ವ್ಯಾಯಾಮ ಯೋಗ ಜೊತೆ ಸ್ಟಿಲ್ ವಾಕಿಂಗ್ ಕಂಟಿನ್ಯೂಸ್ ಆಗಿ ಮಾಡಬೇಕು, ಅಟ್ಲೀಸ್ಟ್ 5

0: 6 ಡೇಸ್ ಇನ್ ಅ ವೀಕ್ ಅಟ್ ಲೀಸ್ಟ್ 30-40 ನಿಮಿಷ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಈಗ ಇರೋ ಅರ್ಬನೈಸೇಷನ್ ಅಲ್ಲಿ ಸ್ಟ್ರೆಸ್ ಇಸ್ ಅನ್ ಪಾರ್ಟ್ ಆಫ್ ಲೈಫ್. ಅದನ್ನ ನಿಯಂತ್ರಣ ಮಾಡಿಕೊಂಡು ಹೇಗೆ ಜೀವನ ಶೈಲಿ ಮುಂದುವರಿಸ್ತಿರೋ ಸಮ್ ಫಾರ್ಮ್ ಆಫ್ ಮೆಡಿಟೇಷನ್ ಪ್ರಾಣಾಯಾಮ ದಟ್ ವಿಲ್ ಹೆಲ್ಪ್. ಆದಷ್ಟು ಮನೇಲಿ ಮಾಡಿರೋ ಆಹಾರಗಳನ್ನ ಸೇವಿಸಿ, ಟ್ರೈ ಟು ಟೇಕ್ ಫ್ರೂಟ್ಸ್ ಅಟ್ ಲೀಸ್ಟ್ 1 ಇಲ್ಲ 2 ರೀತಿ ಫ್ರೂಟ್ಸ್ ಡೈಲಿ ಕನ್ಸಂಪ್ಷನ್ ಅಡ್ವೈಸ್ ಮಾಡಿರ್ತವೆ. ಮಹಿಳೆಯರಿಗಿಂತ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಇದು, ಬಿಕಾಸ್ ಡ್ರಗ್ಸ್ ಹಸ್ ಬಿಕಮ್ ವೆರಿ ರ್ಯಾಂಪೆಂಟ್, ಡ್ರಗ್ ಅಬ್ಯೂಸ್ ಅದು ಕೂಡ ಡ್ರಗ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಪೇಷಂಟ್ಸ್ ಕೂಡ ನಾವು ಆಗ್ಲೇ ಡ್ರಗ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ನೋಡಾಗಿದೆ.
1: ಸೊ ಅಂದ್ರೆ ಅದು ಯೋಗಾವಸ್ಥೆಯಲ್ಲೇ ಕಾಣುತ್ತೆ ಅಂತ ಅನ್ಕೊಳ್ತೀನಿ.
0: ಹೌದು, ಬಿಕಾಸ್ ಅವ್ರಿಗೆ ಅದು ಅವೈಲಬಿಲಿಟಿ ಇರೋದು, ಪ್ಲಸ್ ಅದನ್ನ ಪ್ರಾಪಗೇಟ್ ಮಾಡ್ತಿರೋದು ಯಂಗ್ಸ್ಟರ್ಸ್ ಅಲ್ಲಿ. ಮೆಚುರಿಟಿ ಸ್ವಲ್ಪ ಕಡಿಮೆ ಇದ್ದಾಗ ಇದರದಕ್ಕೆಲ್ಲ ವ್ಯಸನಗಳಿಗೆ ಹೋಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಂಡ್ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಶುಗರ್ ಇದ್ದಾಗ ಪೇಷಂಟ್ಸ್ಗಳಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಆಲ್ಮೋಸ್ಟ್ 3-4 ಟೈಮ್ಸ್ ಜಾಸ್ತಿ ಆಗುತ್ತೆ. ಅಂಡ್ ಬಿ ಪಿ ಕೂಡ ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. ಬಿ ಪಿ ಮಷಿನ್ಸ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಎವ್ರಿ ಮಂತ್ ಇಲ್ಲ ಎವ್ರಿ ವೀಕ್ ಬಿ ಪಿ ಚೆಕ್ ಮಾಡ್ಕೊಂಡು ನಿಯಂತ್ರಣವಾಗಿ ಮನೇಲಿ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳೋದು ಉತ್ತಮ ಆಗಿರುತ್ತೆ. ರೆಡ್ ಮೀಟ್ ಅವಾಯ್ಡ್ ಮಾಡಬೇಕಾಗತ್ತೆ. ಮಟನ್ ಮತ್ತೆ ಪೋರ್ಕ್ ಬೀಫ್ ಇದು ರೆಡ್ ಮೀಟ್ ಅಂತ ಹೇಳ್ತೀವಿ. ಇದರಲ್ಲಿ ಸಹಜವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಇದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಲೀನ್ ಮೀಟ್ ಯೂಸ್ ಮಾಡಬಹುದು, ಚಿಕನ್ ಫಿಶ್ ಇದೆಲ್ಲ ಯೂಸ್ ಮಾಡಬಹುದು. ಅಂಡ್ ಆದಷ್ಟು ಪ್ರೊಸೆಸ್ಡ್ ಪ್ಯಾಕೇಜ್ಡ್ ಫುಡ್ ಅವಾಯ್ಡ್ ಮಾಡಬೇಕಾಗತ್ತೆ. ಸೋಷಿಯಲ್ ಇಂಟರಾಕ್ಷನ್ಸ್ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ, ಅದರಲ್ಲಿ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇರುತ್ತೆ. ಹೌದು ಹೌದು, ಯಾವ್ದಾದ್ರು ಒಂದ್ ರೀತಿ ಅಟ್ ಲೀಸ್ಟ್ ಚಟುವಟಿಕೆ ಹಾಬೀಸ್ ಮೇಂಟೈನ್ ಮಾಡೋದ್ರಿಂದ ಮನಸ್ಸು ಕೂಡ ಆರೋಗ್ಯಕರವಾಗಿರುತ್ತೆ.
1: ಧನ್ಯವಾದಗಳು ಡಾಕ್ಟರ್. ಇದುವರೆಗೂ ಮಹಿಳೆಯರಲ್ಲಿ ಹೃದಯಾಘಾತ ಕಾರಣಗಳೇನು, ಅದಕ್ಕೆ ಚಿಕಿತ್ಸೆ ಏನು ಲಭ್ಯ ಇದೆ, ಜೀವನ ಶೈಲಿ ನಾವು ಉತ್ತಮ ಪಡಿಸ್ಕೊಳ್ಳೋದ್ರಿಂದ ಎಷ್ಟು ನಮಗೆ ಸಹಾಯ ಆಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಇದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಡಾಕ್ಟರ್ ವೀಣಾ ನಂಜಪ್ಪ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ತೇಜಸ್ವಿನಿ ಅವರೇ.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾವರು.
6: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ. ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ, ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ, ಹಾಗೂ ಹಣ ವರ್ಗಾವಣೆಯ

ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲಾ ನಾಗರಿಕರಿಗೂ ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಖಾತೆಯಲ್ಲಿ ಕನಿಷ್ಠ ಶುಲ್ಕ ಇಡುವ ಅವಶ್ಯಕತೆ ಇರುವುದಿಲ್ಲ. ಖಾತೆಯಲ್ಲಿ ಶುಲ್ಕ ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ ಭಾರತದಲ್ಲಿನ ಯಾವುದೇ ಸ್ಥಳಗಳಿಗಾದರೂ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ಸ್ವೀಕಾರ, ಸರ್ಕಾರಿ ಯೋಜನೆಗಳ ಮೊತ್ತವನ್ನು ಖಾತೆಗೆ ನೇರವಾಗಿ ಪಡೆಯಬಹುದು, ನಿವೃತ್ತಿ ವೇತನ, ವಿಮೆ ಇತ್ಯಾದಿ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ಈ PMJDY ಅಥವಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಅವಶ್ಯಕವಾದ ಕಾಗದ ಪತ್ರಗಳ ಬಗ್ಗೆ ಅನೇಕರಿಗೆ ಸಂಶಯವಿರುತ್ತದೆ. ಈ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾನು ಕೆಲ ಮಾಹಿತಿಯನ್ನು ನೀಡಬಯಸುತ್ತೇನೆ. ಆಧಾರ್ ಕಾರ್ಡ್ ಇದ್ದರೆ ಇತರ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಒಂದು ವೇಳೆ ವಾಸ್ತವ್ಯದ ವಿಳಾಸ ಬದಲಾಗಿದ್ದರೆ ಪ್ರಸ್ತುತ ವಿಳಾಸವನ್ನು ಸ್ವಯಂ ಪ್ರಮಾಣೀಕೃತಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆಯ ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಲೇ ಇದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು September 30ರವರೆಗೆ ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಾ ಇವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇಪಿಸ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು August 14, 2014ರಿಂದ ಯೋಜನೆಯನ್ನು ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈ ಯೋಜನಾ ಅನುಷ್ಠಾನದಲ್ಲಿ ಅದ್ಭುತ ಕಾರ್ಯವನ್ನೇ ಮಾಡಿದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈವರೆಗೆ 18 ಲಕ್ಷ ಜನರನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ತಂದಿದ್ದು ಶ್ಲಾಘನೀಯವಾಗಿದೆ. ಘನ ಉದ್ದೇಶ ಹೊಂದಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅನುಷ್ಠಾನದಲ್ಲಿ ಅಹರ್ನಿಶಿ ದುಡಿಯುತ್ತಿರುವ ಬ್ಯಾಂಕ್ ನೌಕರರ ಅರ್ಪಣಾ ಮನೋಭಾವ ಮತ್ತು ತೊಡಗಿಕೊಳ್ಳುವಿಕೆ ಶ್ಲಾಘನೀಯ. ಕೇವಲ ಒಂದು ಉಳಿತಾಯ ಖಾತೆ ಆರ್ಥಿಕ ಪ್ರಗತಿಯ ಹೆಬ್ಬಾಗಿಲು ಎಂದರೆ ಬಹಳಷ್ಟು ಜನರ ಹುಬ್ಬೇರಬಹುದು. ಆದರೆ ಅದು ನಿಜ. ಜನಸಾಮಾನ್ಯರು ಬ್ಯಾಂಕಿನ ಗ್ರಾಹಕರಾಗುವುದೇ ಉಳಿತಾಯ ಖಾತೆ ಹೊಂದುವ ಮೂಲಕ. ಬ್ಯಾಂಕಿನ ಗ್ರಾಹಕರಾದರೆಂದರೆ ಆತ ಅಥವಾ ಅವಳು ಬ್ಯಾಂಕಿನ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗುತ್ತಾರೆ. ಅಲ್ಲಿಂದ ಅವರ ಆರ್ಥಿಕ ಪ್ರಗತಿಯ ರಹದಾರಿ ತೆರೆದುಕೊಳ್ಳುತ್ತದೆ. ಹೀಗಾಗಿ ಉಳಿತಾಯ ಖಾತೆಗೆ ಬ್ಯಾಂಕಿಂಗ್ ಶಬ್ದಕೋಶದಲ್ಲಿ ತುಂಬಾ ಮಹತ್ವವಿದೆ. ಎಲ್ಲಾ ಭೌಗೋಳಿಕ ಕ್ಷೇತ್ರದ ಒಟ್ಟಾರೆ ಜನಸಂಖ್ಯೆಯನ್ನು ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲು ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ನಬಾರ್ಡ್ ಮಾರ್ಗದರ್ಶನದಲ್ಲಿ ಎಲ್ಲಾ ಬ್ಯಾಂಕುಗಳು ಸತತ ಪ್ರಯತ್ನವನ್ನ ಮಾಡುತ್ತಲಿವೆ. ಬ್ಯಾಂಕುಗಳ ರಾಷ್ಟ್ರೀಕರಣ, ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಈ ಪ್ರಯತ್ನಕ್ಕೆ ವೇಗೋತ್ಕರ್ಷವನ್ನು ನೀಡಿದೆ ಎಂದರೆ ತಪ್ಪೆನಿಸಲಿಕ್ಕಿಲ್ಲ. ಆದ್ಯತಾ ರಂಗ, ಸರ್ಕಾರಗಳ ಬಡತನ ನಿರ್ಮೂಲನಾ ಯೋಜನೆ, ಸರ್ಕಾರದ ಆರ್ಥಿಕ ಸರ್ಪಡೆ ಅಭಿಯಾನ, ಸಾಮಾಜಿಕ ಭದ್ರತಾ ಯೋಜನೆಗಳು, ಬಡ್ಡಿ ರಿಯಾಯಿತಿ ಸಹಾಯಧನಗಳು, ಬೆಳೆ ವಿಮಾ ಯೋಜನೆಗಳು, ಡಿಜಿಟಲೈಸೇಷನ್ ಕ್ರಮಗಳು, ಕಾರ್ಡ್ಗಳ ಬಳಕೆ, ಸ್ವೈಪಿಂಗ್ ಹಾಗೂ ಪೋಸ್ ಯಂತ್ರಗಳ ಬಳಕೆ, ಹೀಗೆ 10 ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನ ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನು ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನು ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿಗೊಳಪಡದ 18 ರಿಂದ 40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ
ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿ

0: ಇರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದುರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದುರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನು ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾವರು.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ. ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬು ಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ತ್ ಟೆಕ್ ಸಿಂಫೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್. ಇಂದು ಮುಂಬೈ ಇಂಡಿಯನ್ಸ್, ಲಖನೌ ಸೂಪರ್ ಜೈಂಟ್ಸ್ ಹಣಾಹಣಿ. ವಾರ್ತೆಗಳ ವಿವರ. ದೇಶದ ಕುತೂಹಲ ಕೆರಳಿಸಿರುವ 4 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಮತ್ತು 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ಗೆ ಬಿಜೆಪಿ ಪಕ್ಷ ಬಿಗಿ ಪೈಪೋಟಿ ನೀಡಿದ್ದು, 279 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ ಪಕ್ಷ 183 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಗ ವೆಟ್ರಿಕಾಳಗಂ ಟಿವಿಕೆ ಮೊದಲ ಚುನಾವಣೆಯಲ್ಲಿ ಗಮನಾರ್ಹ ಮುನ್ನಡೆ ಕಾಯ್ದುಕೊಂಡಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪಕ್ಷ ಮುನ್ನಡೆಯಲ್ಲಿದ್ದರೆ, ಅಸ್ಸಾಂನಲ್ಲಿ ಬಿಜೆಪಿ ಗಮನಾರ್ಹ ಮುನ್ನಡೆಯಲ್ಲಿದೆ. ಇಸಿಐ ನೆಟ್ನಲ್ಲಿ ಲಭ್ಯವಿರುವಂತಹ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯವಿರುವಂತಹ 279 ಕ್ಷೇತ್ರಗಳ ಪೈಕಿ ಬಿಜೆಪಿ 183, ತೃಣಮೂಲ ಕಾಂಗ್ರೆಸ್ 91, ಕಾಂಗ್ರೆಸ್ 2 ಹಾಗೂ ಇತರೆ ಪಕ್ಷಗಳು 2 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿವೆ. ಕೇರಳಂನಲ್ಲಿ ಒಟ್ಟು ಇರುವಂತಹ 140 ಸ್ಥಾನಗಳ ಕುರಿತು ವರದಿ ಬಂದಿದ್ದು, ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ 63 ಸ್ಥಾನಗಳಲ್ಲಿ, ಎಲ್ಡಿಎಫ್ ಮೈತ್ರಿಕೂಟ 25, ಇಂಡಿಯನ್ ಮುಸ್ಲಿಂ ಲೀಗ್ 23.

0: ಹಾಗೂ ಬಿಜೆಪಿ ಎರಡು ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 234 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಡಿಎಂಕೆ ಮೈತ್ರಿಕೂಟ 49, ಎಐಎಡಿಎಂಕೆ ಮೈತ್ರಿಕೂಟ 58, ಟಿವಿಕೆ 107 ಮುನ್ನಡೆಯಲ್ಲಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 17 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಎಐಎನ್ಆರ್ಸಿ ಹಾಗೂ ಮಿತ್ರ ಪಕ್ಷಗಳು 3 ಗೆದ್ದು 6 ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಎಐಎಡಿಎಂಕೆ, ಡಿಎಂಕೆ ಪಕ್ಷಗಳು ತಲಾ 1 ಗೆಲುವು ಸಾಧಿಸಿದೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 79, ಕಾಂಗ್ರೆಸ್ 24 ಹಾಗೂ ಎಐಯುಡಿಎಫ್ 2, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 10 ಮುನ್ನಡೆಯಲ್ಲಿದೆ. ವಿಧಾನಸಭಾ ಚುನಾವಣೆಯ ಆರಂಭಿಕ ಮುನ್ನಡೆಗಳ ಕುರಿತು ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ವಕ್ತಾರ ತುಹಿನ್ ಸಿನ್ಹಾ, ಪ್ರಸ್ತುತ ಲಭ್ಯವಿರುವಂತಹ ಫಲಿತಾಂಶದ ಮುನ್ಸೂಚನೆಗಳು ಸಂಪೂರ್ಣವಾಗಿ ಬಿಜೆಪಿಯ ಪರವಾಗಿದೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಬಿಜೆಪಿ ಭಾರೀ ಅಂತರದಿಂದ ಜಯ ದಾಖಲಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಚುನಾವಣಾ ಫಲಿತಾಂಶಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರದರ್ಶನ ಜನರಿಗಿರುವಂತಹ ಬೆಳೆಯುತ್ತಿರುವ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಿಳಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಅಭಿವೃದ್ಧಿ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನದ ಮೇಲೆ ಗಮನ ಹರಿಸಿದೆ ಎಂದು ಅವರು ಹೇಳಿದ್ದಾರೆ. 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಭರದಿಂದ ಸಾಗಿದ್ದು ಕೆಲವು ಕ್ಷೇತ್ರಗಳ ಫಲಿತಾಂಶಗಳು ಈಗಾಗಲೇ ಲಭ್ಯವಾಗಿದೆ. ಕರ್ನಾಟಕದ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಜಯ ದಾಖಲಿಸಿದ್ದಾರೆ. 23 ಹಾಗೂ ಕೊನೆಯ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,266 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಒಟ್ಟು 97,941 ಮತಗಳು ಲಭಿಸಿದ್ದರೆ ಬಿಜೆಪಿ ಅಭ್ಯರ್ಥಿಗೆ 76,075 ಮತಗಳು ಬಂದಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 12 ಸುತ್ತಿನ ಮತ ಎಣಿಕೆ ಅಂತ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ 9,952 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಈ ನಡುವೆ ತ್ರಿಪುರಾದ ಧರಂನಗರ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಹರ್ ಚಕ್ರವರ್ತಿ ಗೆಲುವು ದಾಖಲಿಸಿದ್ದಾರೆ. ಅವರು ತಮ್ಮ ಪ್ರತಿಸ್ಪರ್ಧಿ ಸಿಪಿಐಎಂನ ಅಮಿತಾಬ್ ದತ್ತಾ ವಿರುದ್ಧ ಕೇವಲ 18,000 ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಂದರ್ಭದಲ್ಲಿ ಲಿಪುಲೇಖ್ ಪಾಸ್ ವಿಷಯವಾಗಿ ನೇಪಾಳ ಮಾಡಿರುವ ಹಕ್ಕು ಪ್ರತಿಪಾದನೆಯನ್ನು ಭಾರತ ಸರ್ಕಾರ ಕಟ್ಟುನಿಟ್ಟಾಗಿ ನಿರಾಕರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಲಿಪುಲೇಖ್ ಪಾಸ್ 1954 ಯಾತ್ರಿಕರು ಬಳಸುತ್ತಿರುವಂತಹ ಸಾಂಪ್ರದಾಯಿಕ ಮಾರ್ಗವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದಶಕಗಳಿಂದ ಈ ಹಾದಿಯಲ್ಲಿ ಯಾತ್ರೆ ಸಾಗುತ್ತಿದ್ದು ಇದು ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳುವ ಮೂಲಕ ಗಡಿಯ ವಿಚಾರದಲ್ಲಿ ನೇಪಾಳದ ಹಸ್ತಕ್ಷೇಪವನ್ನು ಭಾರತ ಖಂಡಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ಆಯೋಜನೆ ಮಾಡಲಾಗಿರುವಂತಹ ನಾರ್ತ್ ಟೆಕ್ ಸಿಂಫೋಸಿಯಂ ವಿಚಾರ ಸಂಕಿರಣವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ, ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಸುಮಾರು 280 ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಬುಡಕಟ್ಟು ಸಮುದಾಯದ ದೀರ್ಘಕಾಲದ ಬೇಡಿಕೆಯಾದಂತಹ ಪ್ರತ್ಯೇಕ ಸರ್ನಾ ಧರ್ಮ ಕೋಡ್ ಅನ್ನು 2027 ಜನಗಣತಿಯಲ್ಲಿ ಸೇರ್ಪಡಿಸಬೇಕೆಂದು ಮತ್ತೊಮ್ಮೆ

ವಾಗಿ ಒತ್ತಾಯಿಸಿದ್ದಾರೆ. ಈ ಕುರಿತು ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯಪಾಲರಾದಂತಹ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ವಿಷಯವು ಲಕ್ಷಾಂತರ ಬುಡಕಟ್ಟು ಜನರ ನಂಬಿಕೆ, ಅಸ್ಮಿತೆ ಮತ್ತು ಸಾಂವಿಧಾನಿಕ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಎಂದು ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜನಗಣತಿಯು ಕೇವಲ ಜನಸಂಖ್ಯೆಯ ಲೆಕ್ಕಾಚಾರವಲ್ಲ, ಬದಲಿಗೆ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಮುಖ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಪ್ರತಿಪಾದಿಸಿದ್ದಾರೆ.

0: ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಮುಖ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಪ್ರತಿಪಾದಿಸಿದ್ದಾರೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ ತಂಡ 4 ರೋಚಕ ಜಯ ದಾಖಲಿಸಿದೆ. ರಷ್ಯಾದ ನಿಕಟ ಮಿತ್ರ ರಾಷ್ಟವೆಂದು ಗುರುತಿಸಲ್ಪಟ್ಟರುವಂತಹ ಅರ್ಮೇನಿಯಾದಲ್ಲಿ ಇದೇ ಮೊದಲ ಬಾರಿಗೆ ಬೃಹತ್ ಯುರೋಪಿಯನ್ ಶೃಂಗಸಭೆ ಆಯೋಜನೆಯಾಗುತ್ತಿದೆ. 30 ಹೆಚ್ಚು ಐರೋಪ್ಯ ನಾಯಕರು ಹಾಗೂ ಕೆನಡಾ ಪ್ರಧಾನಿ ಐರೋಪ್ಯ ರಾಜಕೀಯ ಸಮುದಾಯ ಇಪಿಸಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರ ನಡುವೆಯೇ ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಝೆಲೆನ್ಸ್ಕಿ ಅವರು ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನು ಅರ್ಮೇನಿಯಾದಲ್ಲಿ ಭೇಟಿಯಾಗಿ ರಕ್ಷಣಾ ಸಹಕಾರ ಮತ್ತು ರಷ್ಯಾದ ಮೇಲಿನ ಆರ್ಥಿಕ ನಿಬಂಧನೆಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಈ ಭೇಟಿಯು ಯುರೋಪಿಯನ್ ಒಕ್ಕೂಟದ ಮತ್ತು ಅರ್ಮೇನಿಯಾ ನಡುವಿನ ಸಂಬಂಧದಲ್ಲಿ ನೂತನ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಬೋಟ್ಸ್ವಾನದಲ್ಲಿ ನಡೆದಂತಹ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಕೂಟದಲ್ಲಿ ಭಾರತದ ತಂಡಗಳು ನಿರೀಕ್ಷಿತ ಮಟ್ಟದ ಯಶಸ್ಸು ಕಾಣದಿದ್ದರೂ ರಾಷ್ಟ್ರೀಯ ದಾಖಲೆಯೊಂದನ್ನು ಬರೆಯುವಲ್ಲಿ ಯಶಸ್ವಿಯಾಗಿವೆ. ಮಿಶ್ರ 4x100 ರಿಲೇ ತಂಡವು 41.35 ಗುರಿ ತಲುಪಿ ನೂತನ ದಾಖಲೆ ನಿರ್ಮಿಸಿತು. ಆದರೆ ಒಟ್ಟಾರೆ ಫಲಿತಾಂಶದಲ್ಲಿ ಭಾರತದ 5 ತಂಡಗಳು 2027 ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆಯುವಲ್ಲಿ ವಿಫಲವಾಗಿವೆ. ಪುರುಷರ 4x100 ತಂಡವು ಗಾಯದ ಸಮಸ್ಯೆಯಿಂದ ಸ್ಪರ್ಧೆ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ 4x100 ತಂಡವು ಬ್ಯಾಟನ್ ಕೈಬಿಟ್ಟ ಕಾರಣ ಅನರ್ಹಗೊಂಡಿತ್ತು. ಮಹಿಳೆಯರ ಮತ್ತು ಇತರ ಮಿಶ್ರ ತಂಡಗಳು ಕೂಡ ಅರ್ಹತಾ ಮಟ್ಟವನ್ನು ತಲುಪಲು ಸಾಧ್ಯವಾಗದೆ ನಿರಾಸೆ ಅನುಭವಿಸಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ. ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ತ್ ಟೆಕ್ ಸಿಂಫೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 1:20:30. ಸ್ವರ ಮಾಧುರ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಸಂಪೌಡ ನಿರ್ಮ

ಇಂದಿನ ಸ್ವರಮಾಧುರ್ಯದಲ್ಲಿ ಪಂಡಿತ್ ವಿನಾಯಕ ತೊರವಿ ಹಾಡಿರುವ ವಚನಗಳು. ಮೊದಲಿಗೆ ಅಲ್ಲಮ ಪ್ರಭು ಅವರ ವಚನ, ಅನ್ನವನಿಕ್ಕಿ ನನ್ನಿಯ ನುಡಿದು.

0: ಇದುವರೆಗೂ ಪಂಡಿತ್ ವಿನಾಯಕ ತೊರವಿ ಹಾಡಿದ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.
1: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
2: 100.3 FM ಫೋನ್ ಇನ್ ಟೆಲಿಕ್ವಿಜ್.
1: ಮೇ 19 ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30.
1: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
2: ಕರೆ ಮಾಡಿ, ಸರಿ ಉತ್ತರ ನೀಡಿ, ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
1: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
3: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30.
2: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

ಎಲ್ಲರಿಗೂ ನಮಸ್ಕಾರ. ನಾನು ದೇವಿಪ್ರಸಾದ್ ಎಂ. ಬಂಟ್ವಾಳ ತಾಲೂಕಿನ ಬ್ರಹ್ಮರಕುಟ್ಲು ದೇವಂದಬೆಟ್ಟು ನನ್ನ ಮನೆ. ನನ್ನ ಪ್ರಮುಖ ಹವ್ಯಾಸ ಸಾಹಿತ್ಯ ರಚನೆ, ಗಾಯನ, ಹೈನುಗಾರಿಕೆ, ಕೃಷಿ, ಕುಕ್ಕುಟೋದ್ಯಮ ಹಾಗೂ ಪ್ರವಾಸ. ನಾನು ಪ್ರಸ್ತುತ ವಿಜಯವಾಣಿ ಕನ್ನಡ ದೈನಿಕದಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.

0: ಹಾಗಾದರೆ ತಡಬೇಕೆ, ಬನ್ನಿ ಒಂದಾಗೋಣ ದೇವಿ ಪ್ರಸಾದ್ ದೇವಂದ ಬೆಟ್ಟು ಅವರ ಭಾವಲಹರಿಯ ಜೊತೆಗೆ.
1: ಆಕಾಶವಾಣಿಯೊಂದಿಗೆ ನನ್ನ ಒಂದು ಬಾಲ್ಯದ ನೆನಪನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ತುಂಬಾ ಬಡತನದಲ್ಲಿ ಬೆಳೆದು ಬಂದಿದ್ದೆ. ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಆದ್ದರಿಂದ ಮನೋರಂಜನೆಗೆ ರೇಡಿಯೋ ಮಾತ್ರ ನಮಗೆ ಸಾಧನವಾಗಿತ್ತು. ವಾರಕ್ಕೊಮ್ಮೆ ಟಿವಿ ನೋಡಲು ಬೇರೆಯವರ ಮನೆಗೆ ತೆರಳುತ್ತಿದ್ದೆವು. ಆಕಾಶವಾಣಿಯಲ್ಲಿ ಬರುತ್ತಿದ್ದ ಚಿತ್ರಗೀತೆಗಳ ಕಾರ್ಯಕ್ರಮಗಳನ್ನು ಬಹಳ ಆಸಕ್ತಿಯಿಂದ ಕೇಳಿ ನನ್ನದೇ ಭಾಷೆಯಲ್ಲಿ ನನಗೆ ಅರ್ಥವಾಗುವ ರೀತಿಯಲ್ಲಿ ಹಾಡಿ ಸಂತೋಷ ಪಡುತ್ತಿದ್ದೆನು. ನನ್ನ ಸಂಗೀತ ಆಸಕ್ತಿ ಬಗ್ಗೆ ಹೆತ್ತವರಿಗೆ ಆಗಲೇ ತಿಳಿದಿತ್ತು. ಅದಕ್ಕಾಗಿ ಕಷ್ಟಪಟ್ಟು ದುಡಿದ ಹಣದಲ್ಲಿ ಸ್ವಲ್ಪ ಹಣವನ್ನು ಶೇಖರಿಸಿ ಒಂದು ಟೇಪ್ ರೆಕಾರ್ಡ್ ಅನ್ನು ಖರೀದಿಸಿದ್ದರು. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ರಿಪೇರಿ ಮಾಡುವ ನನ್ನ ತಂದೆ ಹಲವಾರು ಭಕ್ತಿಗೀತೆ ಭಾವಗೀತೆ ಚಲನಚಿತ್ರಗಳ ಕ್ಯಾಸೆಟ್ಗಳನ್ನು ನನಗೆ ತಂದು ನೀಡುತ್ತಿದ್ದರು. ಆವಾಗ ನಾನು ಒಂದನೇ ತರಗತಿಯಲ್ಲಿ ಕಲಿಯುತ್ತಿದ್ದೆ. ಭಾಷೆ ಅರ್ಥವಾಗದಿದ್ದರೂ ನನ್ನದೇ ಸಾಹಿತ್ಯದಲ್ಲಿ ಹಾಡುಗಳನ್ನು ಕೇಳಿ ಹಾಡುತ್ತಿದ್ದೆ. ಆ ದಿನಗಳಲ್ಲಿ ಗೊಂಚಿಲ್ ಎಂಬ ಮಕ್ಕಳ ಸಾಹಿತ್ಯದ ಹಾಡುಗಳನ್ನು ಅತಿಯಾಗಿ ಕೇಳುತ್ತಿದ್ದೆ. ಅದೇ ರೀತಿ ಬಣ್ಣದ ತಗಡಿನ ತುತ್ತೂರಿ, ಭಕ್ತಿಗೀತೆಯಲ್ಲಿ ಓ ಪಾಂಡುರಂಗ ನನ್ನ ಮೊದಲ ಗೀತೆಯಾಗಿತ್ತು. ಅದರ ಸಾಹಿತ್ಯವನ್ನು ಮಾತ್ರ ವಿಚಿತ್ರವಾಗಿ ಹಾಡುತ್ತಿದ್ದೆ. ಅದನ್ನು ಕೂಡ ಈಗ ನಮ್ಮ ಮನೆಯಲ್ಲಿ ಹಾಡಿ ನನಗೆ ತಮಾಷೆ ಮಾಡುವುದುಂಟು. ನಾನು ಹಾಡುವ ಪ್ರತಿ ಹಾಡುಗಳನ್ನು ನನ್ನ ತಂದೆ ರೆಕಾರ್ಡ್ ಮಾಡಿ ಇಡುತ್ತಿದ್ದರು. ಕಾಲಕ್ರಮೇಣ ಇದನ್ನು ಕೇಳುವಾಗ ನನಗೆ ನಗು ಬರುತ್ತಿತ್ತು, ಅಷ್ಟು ಮುಗ್ಧ ಹಾಗೂ ಅಸ್ಪಷ್ಟ ಉಚ್ಚಾರಗಳು ಅದರಲ್ಲಿದ್ದವು. ನಂತರ ನನ್ನ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ನೀಡಿದ್ದು ಮಹಾವಿಷ್ಣು ಭಜನಾ ಮಂಡಳಿಯಿಂದ. ಭಜನಾ ಮಂಡಳಿಯಲ್ಲಿ ಓರ್ವರು ಹಾರ್ಮೋನಿಯಂ ಬಾರಿಸುತ್ತಿದ್ದರು. ಈ ಸಂಗೀತ ನನ್ನನ್ನು ಬಹಳವಾಗಿ ಆಕರ್ಷಿಸಿತು. ಹಾಗಾಗಿ ನನ್ನ ಗೆಳೆಯ ಪ್ರಶಾಂತ್ ಕನಪಾಡಿ ಜೊತೆಗೂಡಿ 2001 ಮಾರಿಪಳ್ಳದ ಅಮೂಲ್ಯ

0: ತಬಲಾ ವೇದಿಕೆಯಲ್ಲಿ ಹಾರ್ಮೋನಿಯಂ ತರಗತಿಯನ್ನು ಸೇರಿದೆ. ಪ್ರಶಾಂತ್ ನನ್ನೊಂದಿಗೆ ತಬಲಾ ಕಲಿಯಲು ಆಸಕ್ತಿ ತೋರಿದ. ಅದೇ ವರ್ಷ ಸಂಸ್ಕೃತಿ ಸೇವಾ ಪ್ರತಿಷ್ಠಾನ ಕಳ್ಳಿಗೆ ಇದರ ವತಿಯಿಂದ ಪ್ರಥಮ ವರ್ಷದ ಶಾರದಾ ಪೂಜಾ ಮಹೋತ್ಸವ ಆರಂಭವಾಯಿತು. ಅಲ್ಲಿ ಏರ್ಪಡಿಸಿದ್ದ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮವಾಗಿ ನಾನು ಭಾಗವಹಿಸಿದ್ದೆ. ಈ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಕೂಡ ಬಂದಿತ್ತು. ಬಳಿಕ ಶಾಲೆಯಲ್ಲಿ ಅನೇಕ ಪ್ರಶಸ್ತಿಗಳು ಒದಗಿ ಬಂದವು. ಬಂಟ್ವಾಳ ತಾಲೂಕು ಮಟ್ಟದ ಹಾರ್ಮೋನಿಯಂ ಸ್ಪರ್ಧೆಯಲ್ಲಿ ಕೂಡ ನಾನು ದ್ವಿತೀಯ ಬಹುಮಾನವನ್ನು ಪಡೆದೆ. ಹಾಡಲು ಅವಕಾಶಗಳು ಕಡಿಮೆ ದೊರಕಿದ ಕಾರಣ ನನ್ನದೇ ಯೂಟ್ಯೂಬ್ ಚಾನೆಲ್ ಆರಂಭಿಸಿ ನನ್ನದೇ ಸಾಹಿತ್ಯದಲ್ಲಿ ಅನೇಕ ಭಕ್ತಿಗೀತೆಗಳನ್ನು ಬರೆದು ನಾನೇ ಸ್ವತಃ ಹಾಡಿ ಎಲ್ಲರ ಮೆಚ್ಚುಗೆಗಳನ್ನು ಪಡೆದುಕೊಂಡೆ. ದೇವಲೋಕ ಲೈವ್ ಸ್ಟುಡಿಯೋ ಎನ್ನುವ ಫೇಸ್ಬುಕ್ ಪೇಜ್ ಅನ್ನು ತೆರೆದು ಕೋರಿಕೆ ಗೀತೆಗಳನ್ನು ನೇರ ಪ್ರಸಾರ ಕಾರ್ಯಕ್ರಮ ನೀಡುತ್ತಿದ್ದೇನೆ. ಪ್ರವೀಣ್ MS ಬಳ್ಳಲ್ಬಾಗ್ ಹಾಗೂ ಸೌಮ್ಯ ವಸಂತ್ ಪುತ್ತೂರು ಇವರ ಸಹಕಾರದೊಂದಿಗೆ ಅನೇಕ ಹೊಸ ಹೊಸ ಕಲಾವಿದರಿಗೆ ಗಾಯನಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟು ಪ್ರತಿಭೆಗೆ ಸೂಕ್ತ ಅವಕಾಶಗಳು ಒದಗಿ ಬರಬೇಕು ಎನ್ನುವ ಆಸೆಯೊಂದಿಗೆ ಅವಕಾಶಗಳನ್ನು ನೀಡುತ್ತಿದ್ದೇನೆ. ದೀಪಾವಳಿ ಪ್ರಯುಕ್ತ ತುಡರು ಉಚ್ಚಯ ಎನ್ನುವ ಭಕ್ತಿಗೀತೆಯ ಸಾಹಿತ್ಯವನ್ನು ರಚಿಸಿ ದೀಪಾವಳಿಯ ವಿಶೇಷತೆಗಳನ್ನು ತಿಳಿಸಲು ತುಡರು ಉಚ್ಚಯ ಎನ್ನುವ ಭಕ್ತಿಗೀತೆಯನ್ನು ಬರೆದು ದೃಶ್ಯರೂಪಕದ ಮೂಲಕ ಮಾಡಿ ತೋರಿಸಿದ್ದೇನೆ. ಅಯ್ಯಪ್ಪ ಸ್ವಾಮಿಯ ಪಿಲಿಪೇರು ನಾಡದಕಂತಿನ ಸ್ವಾಮಿ ಎನ್ನುವ ತುಳು ಭಕ್ತಿಗೀತೆಯನ್ನು ರಚಿಸಿ ಅದರಲ್ಲಿ ಗಾಯನವನ್ನು ಮಾಡಿ ಯೂಟ್ಯೂಬ್ ಚಾನೆಲ್ ಮೂಲಕ ಬಿತ್ತರಿಸಿದ್ದೇನೆ. ನಮ್ಮ ಊರಿನ ಗ್ರಾಮದೇವತೆಯಾದ ದೇವಂದಬೆಟ್ಟು ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನದ ಬಗೆಗಿನ ಒಂದು ನರಜನ್ಮ ಪರಮ ಪಾವನವಾಂಡು ಎಂಬ ಭಕ್ತಿಗೀತೆಯನ್ನು ಕೂಡ ರಚಿಸಿ ಗಾಯನವನ್ನು ಮಾಡಿ ಮೆಚ್ಚುಗೆಯನ್ನು ಗಳಿಸಿದ್ದೇನೆ. ಶಿವರಾತ್ರಿ ಪ್ರಯುಕ್ತ ಕಾಲಾಂತಕ ಎನ್ನುವ ಭಕ್ತಿಗೀತೆಯನ್ನು ಬರೆದು ಅದರ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಸಾರ ಮಾಡಿದ್ದೇನೆ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ, ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಡ್ಯರ್, ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗೂ ಕೊರಗಜ್ಜ ಸ್ವಾಮಿಯ ಅನೇಕ ಭಕ್ತಿಗೀತೆಗಳನ್ನು ನಾನೇ ರಚಿಸಿ ಗಾಯನವನ್ನು ಮಾಡಿ ವಿಡಿಯೋ ಚಿತ್ರೀಕರಣ ಮೂಲಕ ಅದನ್ನು ಯೂಟ್ಯೂಬ್ ಚಾನೆಲ್ ಮೂಲಕ ಬಿತ್ತರಿಸಿ ಇದೀಗ 12 ಭಕ್ತಿಗೀತೆಗಳನ್ನು ನಾನು ರಚಿಸಿ ಯೂಟ್ಯೂಬ್ ಚಾನೆಲ್ ಮೂಲಕ ಬಿತ್ತರಿಸಿದ್ದೇನೆ. ಬಾಲ್ಯದ ದಿನಗಳಲ್ಲಿ ನನಗೆ ಆಕಾಶವಾಣಿ ತುಂಬಾ ಮುಖ್ಯ ಪಾತ್ರ ವಹಿಸಿತ್ತು. ನಾವು ಹೈಸ್ಕೂಲ್ ದಿನಗಳಲ್ಲಿ ನನಗೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಆಸಕ್ತಿ. ಆದರೆ ಆ ಸಮಯದಲ್ಲಿ ನಾವು ಸ್ಕೋರ್ ನೋಡಲು ತುಂಬಾ ಕಾತರಿಸುತ್ತಿದ್ದೆವು. 100 ರೂಪಾಯಿ ಕೊಟ್ಟು ಒಂದು ಸಣ್ಣ ರೇಡಿಯೋವನ್ನು ಖರೀದಿಸಿ ನಮ್ಮ ಪಾಕೆಟ್ ನಲ್ಲಿ ಇಡುತ್ತಿದ್ದೆವು. ಆ ದಿನಗಳಲ್ಲಿ ಆಕಾಶವಾಣಿ ನನಗೆ ತುಂಬಾ ಆಪ್ತವಾಗಿತ್ತು. ನಾವು ಅದರಲ್ಲಿ ಕೇಳುವಂತಹ ಕಮೆಂಟ್ರಿ ತುಂಬಾನೇ ಅಚ್ಚುಮೆಚ್ಚಾಗಿತ್ತು. ತುಂಬಾ ಆಸಕ್ತಿದಾಯಕವಾಗಿ ವೀಕ್ಷಕ ವಿವರಣೆಯನ್ನು ನೀಡುತ್ತಿದ್ದರು. ತುಂಬಾ ಆಸಕ್ತಿಯಿಂದ ಅದನ್ನು ಕೇಳುತ್ತಿದ್ದೆವು. ಆಕಾಶವಾಣಿಯಲ್ಲಿ ಬರುವಂತಹ ಅನೇಕ ಕಾರ್ಯಕ್ರಮಗಳು, ಕೃಷಿ ದರ್ಶನ ಇರಬಹುದು, ಸಂಗೀತ ಕಾರ್ಯಕ್ರಮ ಇರಬಹುದು, ಸಂದರ್ಶನಗಳ ಕಾರ್ಯಕ್ರಮ ಇರಬಹುದು, ಅನೇಕ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಾನು ಆಕಾಶವಾಣಿ ಮೂಲಕ ಕೇಳುತ್ತಿದ್ದೆ. ನನ್ನ ಮಾವ ಅಂದ್ರೆ ಅವರು ಹುಷಾರಿಲ್ಲ, ಮಲಗಿದಲ್ಲಿದ್ದಾರೆ, ಆದರೂ ಕೂಡ ಈ ಸುತ್ತಮುತ್ತಲು ಏನೆಲ್ಲ ನಡೆಯುತ್ತದೆ ಅನ್ನುವ ಒಂದು ಕೆಲವು ಸಂದೇಶಗಳನ್ನು ಈಗಲೂ ಕೂಡ ನನ್ನ ಮಾವ ರುಕ್ಮಯ ಸಪಲ್ಯ ಅವರು ರೇಡಿಯೋನ್ನು ಕೇಳುತ್ತಿದ್ದಾರೆ. ಅವರು 10 ವರ್ಷದಿಂದ ಹಾಸಿಗೆಯಲ್ಲೇ ಕಳೆಯುತ್ತಿದ್ದಾರೆ, ಆದರೂ ಆಕಾಶವಾಣಿಯನ್ನು ಕೇಳುವ ಒಂದು ಆಸಕ್ತಿ ಇನ್ನೂ ಕೂಡ ಅವರಲ್ಲಿ ಉಳಿದಿದೆ. ನಾವು ಯಾವಾಗಲೂ ಅವರ ಮನೆಗೆ ಭೇಟಿ ನೀಡಿದಾಗ ಆಕಾಶವಾಣಿಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಅವರು ಕೇಳುತ್ತಾ ಇರುತ್ತಾರೆ. 24 ಗಂಟೆ ಕೂಡ ಅವರ ಮನೆಯಲ್ಲಿ ಆಕಾಶವಾಣಿ ಚಾಲನೆಯಲ್ಲಿರುತ್ತದೆ. ನಿಜಕ್ಕೂ ನಮಗೆ ಆ ಒಂದು ಗಳಿಗೆ ತುಂಬಾನೇ ನಮ್ಮ ಬಾಲ್ಯದ ನೆನಪನ್ನು ನೆನಪಿಸುತ್ತದೆ. ನನ್ನ ಅತ್ಯಂತ ನೆಚ್ಚಿನ ಹಾಡುಗಳು ಇಲ್ಲಿವೆ. ಮೊದಲನೆಯದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಕುರಿತಾದ ಭಕ್ತಿಗೀತೆ. ನಿಜಕ್ಕೂ ಈ ಗೀತೆ ಹಾಡಲು ನನಗೆ ಪ್ರೇರಣೆ ನಾನು ಕಟೀಲು ದೇವಸ್ಥಾನಕ್ಕೆ ಬ್ರಹ್ಮಕಲಶದ ಹೊತ್ತಲ್ಲಿ ಭೇಟಿ ನೀಡಿದ್ದೆ. 100 ಮಂದಿ ಸಂಗಡಿಗರೊಂದಿಗೆ ನಾನು ಶ್ರಮದಾನದ ಸೇವೆಗಾಗಿ ಅಲ್ಲಿ ಕಾಯುತ್ತಿದ್ದೆ. ಬ್ರಹ್ಮಕಲಶದ ದಿನ ನಾನು ತಾಯಿಯನ್ನು ಒಮ್ಮೆಯಾದರೂ ಕಣ್ತುಂಬಿಕೊಳ್ಳಬೇಕೆಂಬ ಆಸೆ ನನ್ನಲ್ಲಿತ್ತು. ಏನು ಮಾಡುವುದೆಂಬುದು ತೋಚದೆ ನಾನು ಬೇಸರದಲ್ಲಿ ಒಂದು ಬದಿಯಲ್ಲಿ ಕೂತಿದ್ದೆ. ಆ ಸಂದರ್ಭದಲ್ಲಿ ವೃದ್ಧರು ಒಬ್ಬರು ನನ್ನಲ್ಲಿ ಬಂದು ಕೇಳಿಕೊಂಡರು, ನೀನು ನನ್ನನ್ನು ಒಳಗೆ ಕರೆದುಕೊಂಡು ಹೋಗಿ ತಾಯಿಯ ದರ್ಶನ ಮಾಡಿಸುವೆಯಾ? ನನಗೆ ನಡೆಯಲು ಸಾಧ್ಯವಾಗುತ್ತಿಲ್ಲ, ಒಂದು ವೀಲ್ ಚೇರ್ ಮೂಲಕ ನನ್ನನ್ನು ಒಳಗಡೆ ಕರೆದುಕೊಂಡು ಹೋಗುವೆಯಾ ಎಂದು ಕೇಳಿದ್ದರು. ನಿಜಕ್ಕೂ ತಾಯಿ ಭ್ರಮರಂಭಿಕೆಯೇ ನನ್ನೆದುರು ಬಂದು ಈ ಒಂದು ಮಾರ್ಗವನ್ನು ಸೂಚಿಸಿದ್ದಾಳೆ ಎಂದು ನನಗೆ ಅತ್ಯಂತ ಸಂತಸವಾಯಿತು. ಕೂಡಲೇ ಅವರು ವೀಲ್ ಚೇರ್ ಅಲ್ಲಿ ಕುಳಿತರು. ಇಬ್ಬರು ಸ್ನೇಹಿತರು ಕೂಡ ನನ್ನೊಂದಿಗೆ ಬಂದರು. ಬ್ರಹ್ಮಕಲಶದ ಆ ಸುದಿನ ತಾಯಿಗೆ ಅಭಿಷೇಕ ಮಾಡುವ ಒಂದು ಸಂದರ್ಭ. ನಿಜಕ್ಕೂ ತಾಯಿಯೇ ನನಗೆ ದರ್ಶನಕ್ಕಾಗಿ ಒಂದು ಮಾರ್ಗವನ್ನು ಸೂಚಿಸಿದ್ದಾಳೆ ಎಂದು ಈಗಲೂ ಕೂಡ ನನಗೆ ಅನಿಸುತ್ತಿದೆ. ಅದಕ್ಕಾಗಿ ತಾಯಿಯನ್ನು ಸ್ತುತಿಸುವಂತಹ ಅಪ್ಪೆ ಬ್ರಾಹ್ಮರಿಯೇ ಎನ್ನುವ ಭಕ್ತಿಗೀತೆಯನ್ನು ರಚಿಸಿ ನಾನೇ ಹಾಡಿ ಕಟೀಲು ಶ್ರೀಕ್ಷೇತ್ರದಲ್ಲಿ ಅಸರಣ್ಣನವರ ಒಂದು ಅನುಮತಿಯನ್ನು ಪಡೆದು ಕ್ಷೇತ್ರದಲ್ಲಿಯೇ ಅದರ ಚಿತ್ರೀಕರಣವನ್ನು ನಡೆಸಿ ಅತ್ಯಂತ ಮೆಚ್ಚುಗೆ ಗಳಿಸಿದ ಒಂದು ಗೀತೆಯಾಗಿತ್ತು. ಶ್ರೀಮತಿ ಸೌಮ್ಯ ವಸಂತ್ ಪುತ್ತೂರು ಅವರು ನನ್ನ ಜೊತೆಗೆ ಈ ಗೀತೆಯಲ್ಲಿ ಹಾಡಿದ್ದರು. ಪ್ರವೀಣ್ MS ಬಳ್ಳಲ್ಬಾಗ್ ಇವರು ನಮಗೆ ಈ ಗೀತೆಯನ್ನು ಹಾಡಲು ಮಾರ್ಗದರ್ಶನವನ್ನು ನೀಡಿದ್ದರು.
1: ಕಟೀಲ ತಲ ತಾಪೀಟೊಡು ಮಲ್ಲಿಗೆದಲಂಕಾರೊಡು ಪೂತ ಪೂಜೆ ಕೈ ಕೊನು

ದೇಶಭಕ್ತಿ ಗೀತೆ ಮೇರಾ ಮುಲ್ಕ್ ಮೇರಾ ದೇಶ್ ಮೇರಾ ಯೇ ವತನ್, ದಿಲ್ ಜಲೇ ಚಿತ್ರದಿಂದ ಈ ಒಂದು ಹಾಡನ್ನು ಕುಮಾರ್ ಸಾನು ಅವರು ಹಾಡಿದ್ದಾರೆ. ದೇಶ ಭಕ್ತಿಯನ್ನು ಬಿಂಬಿಸುವ ಈ ಒಂದು ಗೀತೆ ನನಗೆ ಬಾಲ್ಯದಿಂದಲೂ ಅಚ್ಚುಮೆಚ್ಚು. ಮೇರಾ ಮುಲ್ಕ್ ಮೇರಾ ದೇಶ್ ಮೇರಾ ಯೇ ವತನ್, ಶಾಂತಿ ಕ ಉನ್ನತಿ ಕ ಪ್ಯಾರ ಕಾ ಚಮನ್, ಇಸ್ಕೆ ವಾಸ್ತೆ ನಿಸಾರ ಹೇ ಮೇರಾ ತನ್ ಮೇರಾ ಮನ್. ಏ ವತನ್.

0: ಮತ್ತೊಂದು ಗೀತೆ ಕನ್ನಡದ ಅಮೃತವರ್ಷಿಣಿ ಚಿತ್ರದಿಂದ ಒಂದು ಗೀತೆಯನ್ನು ಹಾಡುತ್ತಿದ್ದೇನೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಅಚ್ಚುಮೆಚ್ಚಿನ ಗಾಯಕರು. ಬಹಳ ಹಿಂದೆಯಿಂದಲೂ ಈ ಗೀತೆಯನ್ನು ತುಂಬಾನೇ ಇಷ್ಟಪಟ್ಟು ಕೇಳುತ್ತಿದ್ದೆ.
1: ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳದು ಪದ ಪುಂಜ ಸಾಲದು, ನಿನ್ನ ಕಣ್ಗಳ ಕಾಂತಿಗಳಿಂದನು ಕಾಲಡಿ ಹೂವೆಲ್ಲ ಒಂಬೆಳಕು, ನೀನು ಹೆಜ್ಜೆಯೇ ಇಟ್ಟಲ್ಲೆಲ್ಲನು ಕಾಲಡಿ.

ಸಿ ಅಶ್ವಥ್ ಅವರು ಹಾಡಿರುವಂತ ಒಂದು ಜನಪದ ಗೀತೆ. ಜನಪದದಲ್ಲಿ ನನಗೆ ಸಿ ಅಶ್ವಥ್ ಅವರು ಅಚ್ಚುಮೆಚ್ಚಿನ ಗಾಯಕರು. ಕೊಡಗನ ಕೋಳಿ ನುಂಗಿತಾ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತಾ ಆಡುವಾನೆಯ ನುಂಗಿ ಕೋಡೆ ಸುನ್ನವ ನುಂಗಿ, ಆಡುವಾನೆಯ ನುಂಗಿ ಕೋಡೆ ಸುನ್ನವ ನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತಾ ತಂಗಿ, ಕೊಡಗನ ಕೋಳಿ ನುಂಗಿ.

0: ತುಳುನಾಡಿನ ಅಚ್ಚುಮೆಚ್ಚಿನ ಕಲಾವಿದರು ದೇವದಾಸ್ ಕಾಪಿಕಾಡ್ ಅವರು ರಚಿಸಿ ಹಾಡಿರುವಂತಹ ಚಂಡಿಕೋರಿ ಚಿತ್ರದ ಈ ಒಂದು ಗೀತೆಯನ್ನು ನಾನು ಹಾಡುತ್ತಿದ್ದೇನೆ.
1: ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು, ಅರಸಾರ ತಾಮರ ಎಸಲುದ ನಮ ಬಾಸೆ, ಕೇದಹಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನೊಗೆ, ತುಳುವೆರೆ ಬಂಗಾರ ಮನಸ್ಸು ಕಮ್ಮ.

0: ಕರುನಾಡಿನ ಅಚ್ಚುಮೆಚ್ಚಿನ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೋಸ್ಕರ. ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರವನ್ನು ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು. ಈ ಗೀತೆಯನ್ನು ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ರಾಜಕುಮಾರ ಚಿತ್ರದಿಂದ ಈ ಗೀತೆ.
1: ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.

ರಾಜಿಸೋ ರಾಜಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು

ಆತ್ಮೀಯ ಕೇಳುಗರೆ, ನನ್ನ ನೆಚ್ಚಿನ ಹಾಡುಗಳನ್ನು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ. ಇಂತಹ ಸ್ಮರಣೀಯ ಅವಕಾಶವನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ರಾಗ ತಾನಪಲ್ಲವಿಯಲ್ಲಿ ನಾನು ದೇವಿಪ್ರಸಾದ್ ಎಂ ದೇವಂದಬೆಟ್ಟು ನಿಮ್ಮೊಂದಿಗೆ ನಮಸ್ಕಾರ.

ದಿನದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು 575004.

ಮುಂದೆ ಕೇಳಿ ಅಲಿಶಾ ಚಿನಾಯಿ ಹಾಡಿರುವ ಡ್ಯಾನ್ಸ್ ಡ್ಯಾನ್ಸ್ ಚಿತ್ರದ ಗೀತೆ. ಅಂಜಾನ್ ಅವರ ಸಾಹಿತ್ಯಕ್ಕೆ ಬಪ್ಪಿ ಲಾಹಿರಿ ಅವರ ಸಂಗೀತವಿದೆ.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ. ಕೇರಳಂನಲ್ಲಿ ಕಾಂಗ್ರೆಸ್ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು. ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ವಾರ್ತೆಗಳ ವಿವರ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 11,866 ಮತಗಳಿಂದ ಗೆಲುವು ದಾಖಲಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಮತ ಎಣಿಕೆ ಆರಂಭದಿಂದ ಅಂತಿಮ ಸುತ್ತಿನವರೆಗೂ ಮುನ್ನಡೆ ಕಾಯ್ದುಕೊಂಡಿದ್ದ ಕಾಂಗ್ರೆಸ್ ಗೆಲುವು ದಾಖಲಿಸಿದೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ.
1: ನಮ್ಮ ಸರ್ಕಾರದ ಪ್ರಣಾಳಿಕೆ ಇತ್ತು, ಆ ಕೆಲಸ ಪ್ರಣಾಳಿಕೆಗಳು ಎಲ್ಲ ಮುಗಿದಿದ್ದಕ್ಕೆ ಇವತ್ತು ಹೆಚ್ಚಿಗೆ ಜನ ನಮ್ಮ ಮತ ಕೊಟ್ಟಿದ್ದೆ. ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಪ್ರಣಾಳಿಕೆ ಅದೇ ನಮ್ಗೆ ಹೆಚ್ಚಿನ ಗೆಲುವು. ಆ ತಂದೆಯವರು ಮಾಡಿದಂತ ಕೆಲಸಗಳು ಇನ್ನೂ ಪೂರ್ಣ ಬಾಕಿ ಇದೆ. ನಮ್ಮ ತಂದೆಯವರು ಕಂಡ ಕನಸುಗಳು ಅದನ್ನು ಪೂರ್ಣಗೊಳಿಸಕ್ಕೆ ನನ್ನನ್ನು ಆಯ್ಕೆ ಮಾಡಿ ಚುನಾವಣೆದಾಗ ಆ ಪ್ರಣಾಳಿಕೆ ಎಲ್ಲ ಆಗಿದ್ದಕ್ಕೆ ಜನ ಮತದಾನ ನಮಸ್ಕರಿಸುತ್ತಾ ಅವರೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ.
0: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಅಂತಿಮ ಹಂತ ಸಾಗುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಒಟ್ಟು 21 ಸುತ್ತುಗಳ ಪೈಕಿ 15 ಸುತ್ತುಗಳು ಪೂರ್ಣಗೊಂಡಿದ್ದು 6 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಸಮರ್ಥ್ ಶಾಮನೂರು 49,237 ಮತಗಳೊಂದಿಗೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ಟಿ ದಾಸಕರಿಯಪ್ಪ 43,214 ಮತ ಪಡೆದು 6,000 ಮತಗಳ ಹಿನ್ನಡೆ ಅನುಭವಿಸಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಟ್ಲಿಪೇಟೆ 15,859 ಮತಗಳೊಂದಿಗೆ ಮೂರನೆಯ ಸ್ಥಾನ ಪಡೆದುಕೊಂಡಿದ್ದಾರೆ. ಆರಂಭಿಕ 7 ಸುತ್ತುಗಳವರೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಸ್ಪರ್ಧೆ ಇತ್ತಾದರೂ 8ನೇ ಸುತ್ತಿನಿಂದ ಸಮರ್ಥ ಅವರು ಸತತವಾಗಿ ಮುನ್ನಡೆ ಕಾಯ್ದುಕೊಳ್ಳುತ್ತಾ ಬಂದಿದ್ದಾರೆ. ಮುಸ್ಲಿಂ ಮತಗಳ ಧ್ರುವೀಕರಣದ ನಿರೀಕ್ಷೆಯಲ್ಲಿದ್ದ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಟ್ಲಿಪೇಟೆ ಅವರು 15,000 ಮತಗಳ ಗಡಿ ದಾಟಿದ್ದರೂ ಪ್ರಮುಖ ಎರಡೂ ಪಕ್ಷಗಳಿಗೆ ಪೈಪೋಟಿ ನೀಡುವಲ್ಲಿ ವಿಫಲರಾಗಿದ್ದಾರೆ.

0: ಕುತೂಹಲ ಕೆರಳಿಸಿರುವಂತಹ ನಾಲ್ಕು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳ ಪೈಕಿ ಬಿಜೆಪಿ 194 ಕ್ಷೇತ್ರಗಳಲ್ಲಿ, ತೃಣಮೂಲ ಕಾಂಗ್ರೆಸ್ 93, ಸಿಪಿಎಂ 1 ಹಾಗೂ ಇತರೆ ಪಕ್ಷಗಳು 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 10 ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದೆ. ಎಜಿಪಿ 1, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಉಳಿದಂತೆ ಬಿಜೆಪಿ 69 ಕ್ಷೇತ್ರಗಳಲ್ಲಿ, ಎಜಿಪಿ 7, ಬೋಡೋಲ್ಯಾಂಡ್ ಪೀಪಲ್ಸ್ ಪಾರ್ಟಿ 8, ಕಾಂಗ್ರೆಸ್ 25 ಕ್ಷೇತ್ರಗಳಲ್ಲಿ ಮುನ್ನಡೆ ಗಳಿಸಿದೆ. ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳ ಪೈಕಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಿಗ ವೆಟ್ರಿ ಕಾಳಗಂ ಟಿವಿಕೆ 110 ಕ್ಷೇತ್ರಗಳಲ್ಲಿ ಮುನ್ನಡೆಯೊಂದಿಗೆ ಅಧಿಕಾರದ ಗದ್ದುಗೆಯೇರಲು ದಾಪುಗಾಲು ಇಡುತ್ತಿದೆ. ಆಡಳಿತಾರೂಢ ಡಿಎಂಕೆ 49 ಕ್ಷೇತ್ರಗಳಲ್ಲಿ, ಎಐಎಡಿಎಂಕೆ 57 ಕ್ಷೇತ್ರಗಳಲ್ಲಿ ಹಾಗೂ ಪಿಎಂಕೆ 5 ಕ್ಷೇತ್ರಗಳಲ್ಲಿ, ಭಾರತೀಯ ರಾಷ್ಟೀಯ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ, ಬಿಜೆಪಿ 1 ಕ್ಷೇತ್ರದಲ್ಲಿ, ಇತರೆ 9 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ. ಕೇರಳನಲ್ಲಿ ಒಟ್ಟು 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ 10 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 50 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಎಲ್ಡಿಎಫ್ 5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 23 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 17 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಎಐಎನ್ಸಿಆರ್ 7 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಬಿಜೆಪಿ 2 ಸ್ಥಾನದಲ್ಲಿ ಜಯ ದಾಖಲಿಸಿದೆ. ಎಐಎಡಿಎಂಕೆ, ಕಾಂಗ್ರೆಸ್, ಡಿಎಂಕೆ ತಲಾ 1 ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಪಕ್ಷೇತರ ಅಭ್ಯರ್ಥಿಗಳು 2 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಹಾಗೂ ಪುದುಚೇರಿ, ಕೇರಳಂ ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತಂತೆ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿ ಈ ಚುನಾವಣಾ ಫಲಿತಾಂಶ ಎನ್ಡಿಎ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ವಿಕಸಿತ ಭಾರತ ಎಂಬ ಅವರ ದೃಷ್ಟಿಕೋನದ ಪ್ರತಿಫಲ ಎಂದು ಬಣ್ಣಿಸಿದ್ದಾರೆ. ತಮಿಳುನಾಡಿನಲ್ಲಿ ಡಿವಿಕೆ ಪಕ್ಷದ ಮುನ್ನಡೆ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇರಳದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನ ಗಳಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡು ಫಲಿತಾಂಶ ಅಚ್ಚರಿ ತಂದಿದ್ದು ಅಲ್ಲಿ ಹೊಸ ಯುಗ ಆರಂಭವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ತಮಿಳುನಾಡು ಫಲಿತಾಂಶ ಗ್ರಹಿಸಲು ಸಾಧ್ಯವೇ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇರಳಂನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬೆಂಬಲ ದೊರೆತಿದೆ ಎಂದು ಹೇಳಿದ್ದಾರೆ. ಅಸ್ಸಾಂನಲ್ಲಿ ಇನ್ನೂ ಹೆಚ್ಚು ಸ್ಥಾನ ಗಳಿಸುವ ನಿರೀಕ್ಷೆ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯನ್ನು ಅಳಿಸಿ ಹಾಕಿರುವ ಹಿನ್ನೆಲೆಯಲ್ಲಿ ಟಿಎಂಸಿಗೆ ಹಿನ್ನಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತದ ದುರುಪಯೋಗ ಹಾಗೂ ಹಣದ ಹೊಳೆಯಿಂದ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಇನ್ನು ಫಲಿತಾಂಶ ಬರಬೇಕಾಗಿದೆ, ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಹೀಗಾಗಿ ಕಾದು ನೋಡಬೇಕಿದೆ ಎಂದು ತಿಳಿಸಿದ್ದಾರೆ.
3: ಸಚಿವ ಸಂಪುಟದ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಗ್ರಾಮ ಪಂಚಾಯತ್ವರೆಗೂ ಅವರು ತಮ್ಮ ಹಣ ಖರ್ಚು ಮಾಡುವಂಥದ್ದು ಮತ್ತು ಅಧಿಕಾರ ದುರುಪಯೋಗ ಮಾಡುವಂಥದ್ದು ಅಲ್ಲಿ ಕೆಲಸ ಆಗಿದ್ದರಿಂದ ಅಲ್ಲಿ ನಮಗೆ ಹಿನ್ನಡೆ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಇನ್ನೂ ಕೊನೆಯ ಹಂತದ ಚುನಾವಣೆ ಫಲಿತಾಂಶದವರೆಗೂ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದರೆ ಮೊದಲ 4-5 ರೌಂಡ್ಸ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಇತ್ತು, ಈಗ ಕಾಂಗ್ರೆಸ್ ಮುನ್ನಡೆ ಅನ್ನುವಂಥದ್ದು ಬರ್ತಾ ಇದೆ ಕೆಲವು ರೌಂಡ್ಸ್ಗಳಲ್ಲಿ. ಹೀಗಾಗಿ ಕೊನೆಯವರೆಗೆ ಏನಾಗ್ತದೆ ಹೇಳಕ್ ಬರಲ್ಲ ದಾವಣಗೆರೆ. ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಒಂದು ಉಪಚುನಾವಣೆ ಏನಿದೆ ಇದೇ ಎಲ್ಲದಕ್ಕೂ ದಿಕ್ಸೂಚಿ ಅನ್ನುವಂಥದ್ದಲ್ಲ.
0: ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 May 2 ನಡೆದಂತಹ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಇಂದು ಅಧಿಕೃತ ಆಯ್ಕೆ ಪ್ರಮಾಣ ಪತ್ರ ವಿತರಣೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂಥ ಜೀವರಾಜ್, 3 ವರ್ಷಗಳ ಹೋರಾಟದ ಫಲವಾಗಿ ನ್ಯಾಯಾಲಯದಲ್ಲಿ ಜಯ ಸಿಕ್ಕಿದೆ, 4ನೇ ಬಾರಿಗೆ ಶೃಂಗೇರಿ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿರುವುದು ಸಂತಸ ಸಂದಿದೆ ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿರೆಡ್ಡಿ ಒಬ್ಬ ಸಮರ್ಥ ಪ್ರಾಮಾಣಿಕ ಆಡಳಿತಗಾರರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಡೆದುಕೊಂಡವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ

0: ಸ್ಮರಿಸಿದ್ದಾರೆ. ದಿವಂಗತ ಕೆಸಿ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಕೆಸಿ ರೆಡ್ಡಿಯವರ ಆಡಳಿತದ ಹೆಜ್ಜೆಗಳು ನಮಗೆ ದಾರಿದೀಪ ಎಂದು ತಿಳಿಸಿದ್ದಾರೆ. ಐಟಿಐ, ಎಚ್ಎಂಟಿ, ಇಸ್ರೋ ಮುಂತಾದ ಸಂಸ್ಥೆಗಳು ರಾಜ್ಯದಲ್ಲಿ ಸ್ಥಾಪನೆಯಾಗಿದ್ದರೆ ಅದಕ್ಕೆ ಮೂಲ ಕಾರಣ ಅವರು ಎಂದು ಸ್ಮರಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಸದ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಪ್ರಾರಂಭ ಮಾಡಲಾಗುವುದು ಎಂದು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ತಿಳಿಸಿದ್ದಾರೆ. ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವಂತಹ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ಏರ್ಪಡಿಸಲಾಗಿದ್ದ ಇನ್ನೋವೆಕ್ಸ್ 2.0 ತಂತ್ರಜ್ಞಾನ ಕೌಶಲ್ಯ ಮೇಳದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸೈಬರ್ ಭದ್ರತೆ ಮತ್ತು ಬಯೋ ಇನ್ಫಾರ್ಮೆಟಿಕ್ಸ್ ವಿಷಯಗಳಲ್ಲಿ ಡಿಪ್ಲೊಮೊ ಕೋರ್ಸ್ ಆರಂಭ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವರದರಾಜನ್ ಕೃಷ್ಣ, ಡಾ ಜ್ಞಾನವೇಲ್ ಮುತ್ತರಸು, ಪವನ್ ಕುಮಾರ್ ಮತ್ತು ಡಾ ಬಿಆರ್ ಸುಪ್ರೀತ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಅನ್ವೇಷಣಾತ್ಮಕ ಮತ್ತು ಸೃಜನಶೀಲ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ತಾತ್ಕಾಲಿಕವಾಗಿ ಬಂದ್ ಆಗಿದ್ದಂತಹ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬೆಳಗ್ಗೆ 11 ಗಂಟೆಯಿಂದ ಪುನರ್ ಆರಂಭಗೊಂಡಿದೆ. ಮೆಟ್ರೋ ನಿಲ್ದಾಣವನ್ನು ಸಾರ್ವಜನಿಕರ ಓಡಾಟಕ್ಕೆ ತೆರೆಯಲಾಗಿದೆ. ಈ ಕುರಿತಂತೆ ನಮ್ಮ ಮೆಟ್ರೋ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದೆ. ವಿದ್ಯುತ್ ವ್ಯತ್ಯಯದಿಂದಾಗಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಕೆಲ ಗಂಟೆಗಳ ಕಾಲ ಬಂದ್ ಆಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ, ಕೇರಳಂನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು. ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಸಮಯ 2:45. ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ. ಗಾಯಕ ಜೋಡಿ ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ರಚನೆಗೆ ಚಕ್ರವರ್ತಿ ಅವರ ಸಂಗೀತವಿದೆ.

ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಹಾಡಿರುವ ಶ್ರುತಿ ಸೇರಿದಾಗ ಚಿತ್ರದ ಗೀತೆ ಜಿ ಉದಯಶಂಕರ್ ಅವರ ರಚನೆಗೆ ಟಿ ಜಿ ಲಿಂಗಪ್ಪ ಸ್ವರ ಸಂಯೋಜಿಸಿದ್ದಾರೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಆನಂದ ಭೈರವಿ ಚಿತ್ರಕ್ಕಾಗಿ ಸೋರೆಟ್ ಅಶ್ವಥ್ ಬರೆದಿರುವ ಗೀತೆ ರಮೇಶ್ ನಾಯ್ಡು ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 3 ಗಂಟೆ.
1: ಏನೇ, ನಾನು ನಮ್ಮ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
2: ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು?
1: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
2: ನಾನಿಲ್ವಾ, ನನ್ನಿಂದ?
1: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ
2: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
1: ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ?
2: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
1: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ.
2: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
1: ಬರ್ಕೋತೀನಿ.
2: 8 7 8 7 0 0 0 0 1 0 1 4 2 4 2
1: ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2
2: ಅಷ್ಟೇ ಸುಲಭ.
0: ಪ್ರಿಯ ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ಸಂಪದಾ ಉಪಾಸನಿ, ವಿದ್ಯಾರ್ಥಿಗಳು ಸ್ವರ್ಜಿತ್ ಉಪಾಸನಿ ಹಾಗೂ ಅಥರ್ವ್ ಅಗರ್ವಾಲ್. ಹಿಂದಿ ಚಿತ್ರಗೀತೆಗಳು 5:45, 6:10 ಭಕ್ತಿಗೀತೆಗಳ ಪ್ರಸಾರವಿದೆ. 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ದೇಸಿ ಹಸು ಸಾಕಣೆ ಕುರಿತು ಪ್ರವೀಣ್ ಸರಳಾಯ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಗಾಯತ್ರಿ ಎಂ. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ ಜ್ಞಾನ ಜ್ಯೋತಿಯ ಸಾರಥಿ ಗುರುಗಳು ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಸಂಧ್ಯಾ ಎನ್ ಮಣಿನಾಲ್ಕೂರು. 8:30 ತುಳು ಕಾರ್ಯಕ್ರಮದಲ್ಲಿ ಪಾಡ್ದನೊಲೆಡ್ ತುಳುನಾಡ್ದ ಬೆನ್ನಿ ಬದುಕದ ಚಿತ್ರಣ, ಈ ಕುರಿತು ಸುಂದರ ಕೇನಾಜೆ ಅವರಿಂದ ಭಾಷಣ ಪ್ರಸಾರವಾಗಲಿದೆ. ಸ್ಪಾಟ್ಲೈಟ್ 9:15, 9:30 ಕನ್ನಡ ಚಿತ್ರಗೀತೆಗಳು, 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಪ್ಪು ಸೋಮೇಶ್ವರ ರಾವ್ ಅವರ ವೀಣಾವಾದನ ಕೇಳಲಿದ್ದೀರಿ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಇಂದು ಸಾಯಂಕಾಲದ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ಆಕಾಶವಾಣಿ ಮಂಗಳೂರು, ಸಮಯ 3:05. ಇಲ್ಲಿಗೆ ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. 5:00 ನಮ್ಮ ಮುಂದಿನ ಪ್ರಸಾರ ಆರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz, FM ಕಂಪನಾಂಕ 100.3 MHz. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸುಲೋಚನಾ ನವೀನ್ ಮಾಡುವ ನಮಸ್ಕಾರ. ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ ಇದೀಗ ಕನ್ನಡ ಚಿತ್ರಗೀತೆಗಳು. ಮೇಘ ಚಿತ್ರಕ್ಕಾಗಿ ವಾಸುಕಿ ವೈಭವ್ ಹಾಡಿರುವ ಚರಣ್ ಅವರ ಗೀತೆ ಇದು. ಸಂಗೀತ ಜೋಯೆಲ್ ಸಕ್ರಿ.

ಮುಂದಿನ ಗೀತೆ ಇಬ್ಬನಿ ತಬ್ಬಿದ ಎಳೆಯಲಿ ಚಿತ್ರದ್ದು. ಶ್ರೀಲಕ್ಷ್ಮೀ ಬೆಳ್ಮಣ್ಣು ಹಾಡಿದ ಈ ಗೀತೆಯ ಸಾಹಿತ್ಯ ಚಂದ್ರಜಿತ್ ಬೆಳ್ಯಪ್ಪ, ಸಂಗೀತ ಗಗನ್ ಬದೇರಿಯಾ.

ನಮೋ ಭಾರತ್ ಚಿತ್ರದ ಗೀತೆ, ಗಾಯಕ ಜೋಡಿ ಪೂಜಾ ಮತ್ತು ಚೇತನ್ ನಾಯ್ಕ್. ವಿ ನಾಗೇಂದ್ರ ಪ್ರಸಾದ್ ಅವರ ಈ ಗೀತೆಗೆ ಎ ಟಿ ರವೀಶ್ ಅವರ ಸಂಗೀತವಿದೆ.

ಸಂಜಿತ್ ಹೆಗ್ಡೆ ಹಾಡಿರುವ ಜಿಗರ್ ಚಿತ್ರದ ಗೀತೆ. ಅರ್ಜುನ್ ಲಾಯಿಸ್ ಅವರ ಈ ಗೀತೆಗೆ ರಿತ್ವಿಕ್ ಮುರಳೀಧರ್ ಅವರ ಸಂಗೀತವಿದೆ.

ನಾನಿನ್ನ ಬಿಡಲಾರೆ ಚಿತ್ರಕ್ಕಾಗಿ ಅನಿರುದ್ಧ ಶಾಸ್ತ್ರಿ ಹಾಡಿದ ಮನೋಜ್ ಸೌಗಂಧ್ ಅವರ ಗೀತೆ, ಸಂಗೀತ ಎಂ ಎಸ್ ತ್ಯಾಗರಾಜ್.

ಕಾರ್ಯಕ್ರಮದ ಕೊನೆಯ ಗೀತೆ ಜಂಗ್ಲಿ ಚಿತ್ರದ್ದು. ಸೋನು ನಿಗಮ್ ಹಾಡಿರುವ ಈ ಗೀತೆಯ ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಹರಿಕೃಷ್ಣ.

0: ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. 5:45 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ಸಂಪದಾ ಉಪಾಸನಿ,
0: ಭಾಗವಹಿಸುವವರು
1: ಸ್ವರ್ಜಿತ್ ಉಪಾಸನಿ ಹಾಗೂ ಅಥರ್ವ ಅಗರ್ವಾಲ್. ನಮಸ್ಕಾರ ದೋಸ್ತೋ, ಮೈ ಹೂ ಅಂಜಲಿ ಔರ್ ಆಪ್ ಸುನ್ ರಹೆ ಹೇ ಆಕಾಶವಾಣಿ ಪರ್ ಹಿಂದಿ ಪಾಠ. ನಾಕ್ ಮೇ ದಮ್ ಕರ್ನಾ ಹೋ ಯಾ ಈಟ್ ಕಾ ಜವಾಬ್ ಪತ್ಥರ್ ಸೇ ದೇನಾ, ಯೇ ಮುಹಾವರೇ ಹಮ್ ರೋಜ್ ಬೋಲ್ತೇ ಹೇ. ಪರ್ ಕ್ಯಾ ಆಪ್ನೆ ಸೋಚಾ ಹೇ ಕಿ ಇನ್ ಶಬ್ದೋ ಕೆ ಪೀಚೆ ಕಿತ್ನಿ ಕಹಾನಿಯಾ ಛುಪಿ ಹೇ? ಏಕ್ ಛೋಟೆ ಸೇ ಮುಹಾವರೇ ಮೇ ಜಿಂದಗಿ ಕಾ ಕಿತ್ನಾ ಬಡಾ ತಜುರ್ಬಾ ಸಮಾ ಜಾತಾ ಹೇ. ವಾಕ್ಯ ಮೇ ಜಿನ್ ಶಬ್ದೋ ಕಾ ಅರ್ಥ ಸಾಧಾರಣ ನ ಹೋಕರ್ ವಿಶೇಷ ಅರ್ಥ ಹೋತಾ ಹೇ ಉಸೆ ಮುಹಾವರೇ ಕಹತೆ ಹೇ. ಭಾಷಾ ಕೋ ಸುಂದರ್ ಏವಂ ಪ್ರಭಾವಶಾಲಿ ಬನಾನೆ ಕೆ ಲಿಯೆ ಇನ್ಕಾ ಪ್ರಯೋಗ ಕಿಯಾ ಜಾತಾ ಹೇ. ಆಜ್ ಕೆ ಇಸ್ ಸಫರ್ ಮೇ ಹಮ್ ಖೋಲೆಂಗೆ ಹಿಂದಿ ಭಾಷಾ ಕಾ ವೋ ಪಿಟಾರಾ ಜಿಸ್ಮೇ ದಾದಿ ನಾನಿ ಕಿ ಸೀಖ ಹೇ, ಗಾಂವ್ ಕೆ ಮಿಟ್ಟಿ ಕಿ ಖುಷ್ಬು ಹೇ ಔರ್ ತಜುರ್ಬೆ ಕಾ ನಿಚೋಡ್ ಹೇ. ಮುಹಾವರೋ ಕಾ ಮತ್ಲಬ್, ಉಸೆ ಬೋಲ್ನೆ ಕಾ ಸಹಿ ಮೌಕಾ ಸಬ್ ಕುಚ್ ಜಾನೆಂಗೆ ಅಧ್ಯಾಪಿಕಾ ಸಂಪದಾ ಉಪಾಸನಿ ಸೇ. ಉನ್ಕೆ ಸಾಥ್ ಇಸ್ ಪಾಠ ಮೇ ಸಹಭಾಗಿ ಹೇ ಸ್ವರ್ಜಿತ್ ಉಪಾಸನಿ ಔರ್ ಅಥರ್ವ ಅಗರ್ವಾಲ್. ತೋ ಚಲಿಯೇ ಹಮಾರೆ ಸಾಥ್, ಕ್ಯೂಂಕಿ ಯಹಾ ಕಹನೆ ವಾಲೆ ಸೇ ಸುನ್ನೆ ವಾಲಾ ಹೋಶಿಯಾರ್ ಹೋತಾ ಹೇ.
2: ನಮಸ್ತೆ ದೀದಿ.
3: ನಮಸ್ತೆ ಬಚ್ಚೋ, ಕ್ಯಾ ಬಾತ್ ಹೇ, ಖಿಲೆ ಖಿಲೆ ಲಗ್ ರಹೇ ಹೋ, ಚೆಹರೆ ಪರ್ ಭಿ ರಂಗ್ ಚಡಾ ಹುವಾ ಹೇ, ಕೋಯಿ ಖಾಸ್ ಕಾರಣ?
2: ಖಿಲ್ನೆ ಕೆ ಲಿಯೆ ಹಮ್ ಫೂಲ್ ಹೇ ಕ್ಯಾ ದೀದಿ, ಔರ್ ಹೋಲಿ ಕಾ ರಂಗ್ ಭಿ ಕಬ್ ಕಾ ಉತರ್ ಚುಕಾ ಹೇ.
3: ಅರೆ ಭೈ, ಯಹಿ ತೋ ಮುಹಾವರೆ ಕಿ ಬಾತ್ ಹೇ, ಭಾಷಾ ಕಿ ಸುಂದರತಾ ಬಡಾನೆ ಕೆ ಲಿಯೆ ಪ್ರಯುಕ್ತ ಕಿಯೆ ಜಾತೆ ಹೇ ಬಸ್.
2: ತೋ ಫಿರ್ ಬತಾಯಿಯೆ ನಾ, ಯೇ ಮುಹಾವರೆ ಕ್ಯಾ ಹೇ, ಇನ್ಕಾ ಪ್ರಯೋಗ ಕರ್ನಾ ಜರೂರಿ ಹೇ ಕ್ಯಾ?
3: ಆಜ್ ಮೇ ಆಪ್ಕೋ ಇಸೀ ಬಾತ್ ಕೋ ಸಮಝಾನೆ ವಾಲಿ ಹೂಂ ಕಿ ಇನ್ ಮುಹಾವರೋ ಔರ್ ಕಹಾವತೋ ಕೋ ಕ್ಯೋ, ಕಹಾ ಔರ್ ಕೇಸೆ ಪ್ರಯೋಗ ಕರ್ತೆ ಹೇ, ತಾಕಿ ಆಪ್ ಭಿ ಜಾನ್ ಲೇ ಕಿ ಭಾಷಾ ಮೇ ಇನ್ಕಿ ಜರೂರತ್ ಕಹಾ ಔರ್ ಕಿತ್ನಿ ಹೇ. ಸಬ್ಸೆ ಪೆಹ್ಲೆ ಯೇ ಜಾನ್ನಾ ಜರೂರಿ ಹೇ ಕಿ ಯೇ ಮುಹಾವರೆ ವ ಕಹಾವತೆ ಹೇ ಕ್ಯಾ. ತೋ ಸುನಿಯೆ, ಭಾಷಾ ಕೋ ಚಾಹೆ ವೋ ಬೋಲ್ನೆ ಜಾನೆ ವಾಲಿ ಹೋ ಯಾ ಫಿರ್ ಲಿಖೆ ಜಾನೆ ವಾಲಿ, ಮತ್ಲಬ್ ಲಿಖಿತ್ ಭಾಷಾ ಹೋ, ಸುಂದರ್ ಏವಂ ಪ್ರಭಾವಶಾಲಿ ಬನಾನೆ ಕೆ ಲಿಯೆ ಮುಹಾವರೆ ಏವಂ ಕಹಾವತೋ ಕಾ ಪ್ರಯೋಗ ಕಿಯಾ ಜಾತಾ ಹೇ. ದೂಸರೆ ಶಬ್ದೋ ಮೇ ಕಹನಾ ಹೋ ತೋ ಕಮ್ ಶಬ್ದೋ ಮೇ ಅಧಿಕ ಭಾವ ಯಾ ವಿಚಾರೋ ಕಿ ಅಭಿವ್ಯಕ್ತಿ ಕಿ ಜಾ ಸಕ್ತಿ ಹೇ. ಉದಾಹರಣ ಕೆ ಲಿಯೆ ಮುಹಾವರಾ ಹೇ ಗಿರ್ಗಿಟ್ ಕಿ ತರಹ ರಂಗ್ ಬದಲ್ನಾ, ಮತ್ಲಬ್
2: ದೀದಿ ದೀದಿ ಯೇ ಗಿರ್ಗಿಟ್ ಕ್ಯಾ ಹೇ?

ಆಕಾಶವಾಣಿ ಮಂಗಳೂರು ಎದೇಗ ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ದೇವದಾಸ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ನಸರತ್ ಭದ್ರವರ ಗೀತೆ ಸಂಗೀತ ಇಸ್ಮಾಯಿಲ್ ದರ್ಬಾರ್.

ಸೋನು ನಿಗಮ್ ಹಾಡಿರುವ ಮರ್ಡರ್ ಚಿತ್ರದ ಗೀತೆ, ಸಾಯಿದ್ ಖಾದ್ರಿ ಅವರ ರಚನೆ ಇದು, ಅನು ಮಲ್ಲಿಕ್ ಅವರ ಸಂಗೀತ.

ಆಕಾಶವಾಣಿ ಮಂಗಳೂರು. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಭಕ್ತಿಗೀತೆಗಳು, 6:30 ಕ್ಕೆ

0: ಇಲ್ಲ ವಾರ್ತಾಪತ್ರ 6:50 ಕೃಷಿ ರಂಗ. ದೇಸಿ ಹಸು ಸಾಕಣೆ ಕುರಿತು ಪ್ರವೀಣ್ ಸರಳಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:45 ಹಿಂದಿ ಚಿತ್ರಗೀತೆಗಳು. ಇಂದು ರಾತ್ರಿ 8:00 2026 ಕರ್ನಾಟಕ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶಗಳ ಕುರಿತು ಚರ್ಚಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:30 ತುಳು ಕಾರ್ಯಕ್ರಮ. ಪಾರ್ದನೊಲೆಡು ತುಳುನಾರ್ದ ಬೆನ್ನಿ ಬದುಕದ ಚಿತ್ರಣ ಸುಂದರ ಕೇನಾಜೆ ಅವರಿಂದ ಭಾಷಣವಿದೆ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ, ಪಪ್ಪು ಸೋಮೇಶ್ವರರಾವ್ ಅವರ ವೀಣಾವಾದನ. 10:30 ಹಿಂದಿ ಚಿತ್ರಗೀತೆಗಳು. ಇನ್ನು ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ಗೋಪಾಲಕೃಷ್ಣ ಉಪಾಧ್ಯಾಯ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಚಿತ್ರಲೇಖ, ರೈತರಿಗೆ ಸಲಹೆ 6:50. ನಾಳೆ ಬೆಳಿಗ್ಗೆ 7:15 ಜಂಡು ಆಯುರ್ ಸಿಂಚನ, ಬೆನ್ನು ನೋವಿಗೆ ಆಯುರ್ವೇದ ಪರಿಹಾರ, ಎಸ್ಡಿಎಂ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಉಡುಪಿ ಕುತ್ಪಾಡಿ. ಇಲ್ಲಿನ ಡಾಕ್ಟರ್ ಯೋಗೀಶ್ ಆಚಾರ್ಯ ಅವರೊಂದಿಗೆ ಸಂದರ್ಶನ. 7:45 ರಾಗರಂಜನಿ. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ. 9:20 ಹಿಂದಿ ಚಿತ್ರಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 10:30 ಹೃದಯರಾಗ ನೇರ ಫೋನಿನ್ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ವಿಜಿ ಜೋಗ್ ಅವರ ಪಿಟೀಲು ವಾದನದಲ್ಲಿ ರಾಗ್ ಆಹಿರ್ ಭೈರವ್. 12:05 ವನಿತಾ ವಿಹಾರ. ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳು, ಈ ಕುರಿತು ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಜಾನಪದ ಜನ್ನೆಯರ ತಂಡದ ಸದಸ್ಯರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ, ಈ ಕುರಿತು ರೇಣುಕಾ ಮೇಟಿ ಅವರಿಂದ ಮಾಹಿತಿ. ಬಳಿಕ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಈ ಕುರಿತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವಿದೆ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಭೂಜಲ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಸ್ವರಮಾಧುರ್ಯ, ರವೀಂದ್ರ ಸ್ವರಗಾಮಿ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಗೋಪಾಲ್ ಶರ್ಮಾ ಮತ್ತು ಇತರರು ಹಾಡಿರುವ ಭಜನ್ಗಳು. ನಾಳೆ ಸಂಜೆಯ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು. 5:30 ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್, ವಿದ್ಯಾರ್ಥಿಗಳು ಗುರುಪ್ರಸಾದ್ ಮತ್ತು ಸುಮನ. 5:45 ಕನ್ನಡ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಅವಲೋಕನ. 6:50 ಕಿಸಾನ್ ವಾಣಿ. ಗೃಹೋದ್ಯಮ, ಈ ಕುರಿತು ಸೀತಾ ರಘು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ರಜನಿ ಭಟ್. ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಕನ್ನಡ ಚಿತ್ರಗೀತೆಗಳು. ನಾಳೆ ರಾತ್ರಿ 8:00 ಯುವವಾಣಿ, ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ, ಈ ಕುರಿತು ಡಾಕ್ಟರ್ ಸುಧೀರ್ ರಾಜ್ ಕೆ ಅವರ ಜೊತೆ ಮಾತುಕತೆ. ನಡೆಸಿಕೊಡುವವರು ನಮಿತಾ ಆಂತರ್ಯ ಶೆಟ್ಟಿ. 8:30 ಸಹಜಂ ಸೌಂದರ್ಯ ಸುಂದರಂ, ಈ ಕುರಿತು ಡಾಕ್ಟರ್ ಭುವನೇಶ್ವರಿ ಹೆಗಡೆ ಅವರಿಂದ
0: ಲಘು

ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ.

ಪಶ್ಚಿಮಬಂಗಸ್ಯ ವಿಧಾನಸಭಾ ನಿರ್ವಾಚನೆ ಭಾಜಪೇತಿ ದಲಂ ಪ್ರಬಲ ಜನಾದೇಶಂ ಪ್ರಾಪ್ತುಂ ಸಜ್ಜಮಸ್ತಿ. ಅಷ್ಟಚತ್ವಾರಿಂಶತ್ ಸ್ಥಾನಾನಿ ಜಿತ್ವಾ ಪ್ರಾಯಃ ಸಾರ್ಧೈಕಶತಾಧಿಕೇಷು ಚ ಅಗ್ರೇ ಅಸ್ತಿ. ತೃಣಮೂಲ ಪಕ್ಷಃ ತ್ರಯೋದಶ ಸ್ಥಾನಾನಿ ಜಿತ್ವಾ ತ್ರಿಸಪ್ತತಿ ಸ್ಥಾನೇಷು ಚ ಅಗ್ರೇ ಅಸ್ತಿ. ಅಸಮರಾಜ್ಯೆ ಭಾಜಪೇತಿ ದಲಂ ತೃತೀಯಾವಧಿಂ ಯಾವತ್ ಪುನಃ ಅಧಿಕಾರಂ ಪ್ರಾಪ್ಸ್ಯತಿ ಇತಿ ನಿಶ್ಚಿತಂ. ತಮಿಳುನಾಡುರಾಜ್ಯೆ ಅಭಿನೇತ್ರಿತಃ ರಾಜನೇತ್ರಿರೂಪೇಣ ಪರಿವರ್ತಿತಃ ವಿಜಯಸ್ಯ ಟಿವಿಕೆ ಇತಿ ದಲಂ ಬೃಹತ್ತಮ ದಲತ್ವೇನ ಉದ್ಭುತ್ವಾ ಇತಿಹಾಸಂ ರಚಯತಿ. ಅಪಿ ಚ ಕೇರಳರಾಜ್ಯೆ ಕಾಂಗ್ರೆಸ್ ಪಕ್ಷಸ್ಯ ನೇತೃತ್ವೆ UDF ಇತಿ ದಲ ಸಮೂಹಃ LDF ಇತ್ಯಸ್ಯ ಸ್ಥಾನೆ ಸ್ಪಷ್ಟಂ ಬಹುಮತಂ ಪ್ರಾಪ್ತುಂ ಪ್ರಸ್ಥಿತಃ. NDA ದಲಸಮೂಹಶ್ಚ ಪುದುಚೇರಿ ಕೇಂದ್ರಶಾಸಿತ ಪ್ರದೇಶೆ ಪ್ರಶಾಸನಾಧಿಕಾರಂ ಧಾರಯಿತುಂ ಪ್ರಸ್ಥಿತೋಸ್ತಿ. ಅಥ ವಾರ್ತಾ ವಿಸ್ತರೇಣ. ಚತುರ್ಣಾಂ ರಾಜ್ಯಾನಾಂ ವಿಧಾನಸಭಾ ನಿರ್ವಾಚನಸ್ಯ ಸಾಂಪ್ರತಿಕ ಗಣನಾನುಸಾರಂ ಪಶ್ಚಿಮಬಂಗಪ್ರದೇಶೆ ಭಾಜಪೇತಿ ದಲಂ ಆಶ್ಚರ್ಯಜನಕತಯಾ ಆಧಿಕ್ಯಂ ಪ್ರಾಪ್ನೋತ್. ತಮಿಳುನಾಡುರಾಜ್ಯೆ ನೂತನತಯಾ ಪ್ರವಿಷ್ಟಂ ಅಭಿನೇತುಃ ಸಿ ಜೋಸೆಫ್ ವಿಜಯಸ್ಯ ತಮಿಳಗಾ ವೆಟ್ಟಿ ಕಜ್ಗಂ ಇತಿ ದಲಂ ಅಗ್ರೇ ಅಸ್ತಿ. ವಿಪಕ್ಷೀಭೂತಂ AIADMK ಇತಿ ದಲಂ ದ್ವಿತೀಯ ಸ್ಥಾನೆ ಅಸ್ತಿ. ರಾಜ್ಯಸ್ಯ ಸಾಂಪ್ರತಿಕ ಶಾಸಕದಲಂ DMK ಇತಿ ದಲಂಚ ತೃತೀಯ ಸ್ಥಾನೆ ಅಸ್ತಿ. ಕೇರಳೆ ಸರ್ವೇಷಾಂ ಚತ್ವಾರಿಂಶದಧಿಕೈಕಶತ ವಿಧಾನಸಭಾ ಕ್ಷೇತ್ರಾಣಾಂ ಪರಿಣಾಮಾನಿ ಪ್ರವೃತ್ತಯಶ್ಚ ಉಪಲಭ್ಯಂತೆ. ಯತ್ರ ಕಾಂಗ್ರೆಸ್ ದಲಸ್ಯ ನೇತೃತ್ವೇ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಇಟ್ ದಿ ದಲಸಮೂಹಃ ಸತ್ತಾಧಾರಿ ಬಾಮ್ ಡೆಮೊಕ್ರೆಟಿಕ್ ಫ್ರಂಟ್ ದಲಸಮೂಹಸ್ಯ ಪರಾಜಯಾತ್ಮಿಕಾಃ ಪ್ರವೃತ್ತಯಃ ಸಂತಿ ಆಗಮ್ಯಮಾನಾಃ. ಕಾಂಗ್ರೆಸ್ ದಲಂ ಪಂಚಪಂಚಾಶತ್ ಸ್ಥಾನಾನಿ ಜಿತ್ವಾ ಅಷ್ಟಸ್ಥಾನೇಷು ಚ ಅಗ್ರೇ ಅಸ್ತಿ. ಕಾಂಗ್ರೆಸ್ ದಲಸ್ಯ ಮಿತ್ರಪಕ್ಷಭೂತಂ IUML ಇತಿ ದಲಂ ಪಂಚಾದಶ ಸ್ಥಾನಾನಿ ಜಿತ್ವಾ ಸಪ್ತಸ್ಥಾನೇಷು ಚ ಅಗ್ರೇ ಅಸ್ತಿ. ಸತ್ತಾಧಾರಿ CPM ಇತಿ ದಲಂ ದ್ವಾವಿಂಶತಿ ಸ್ಥಾನಾನಿ ಜಿತ್ವಾ ಚತುರ್ಸ್ಥಾನೇಷು ಅಗ್ರೇ ಅಸ್ತಿ. ಸಹಯೋಗಿ ದಲಂ CPI ದಲಂ ಸಪ್ತ ಸ್ಥಾನಾನಿ ಜಿತ್ವಾ ಏಕಸ್ಥಾನೆ ಅಗ್ರೇ ಅಸ್ತಿ. ಕೇರಳ ಕಾಂಗ್ರೆಸ್ ದಲಂ ಷಡ್ ಸ್ಥಾನಾನಿ ಜಿತ್ವಾ ಏಕಸ್ಥಾನೆ ಏವ ಅಗ್ರೇ ಅಸ್ತಿ. ಪಶ್ಚಿಮ ಬಂಗಾಳ ರಾಜ್ಯಸ್ಯ ತ್ರಿನವತ್ಯಧಿಕ ದ್ವಿಶತ ವಿಧಾನಸಭಾಸನೇಷು ಆಹತ್ಯ ಏಕಷಷ್ಟಿ ನಿರ್ವಾಚನ ಕ್ಷೇತ್ರಾಣಾಂ ಪರಿಣಾಮಾಃ ಘೋಷಿತಾಃ. ಭಾಜಪೇತಿ ದಲಂ ಅಷ್ಟಚತ್ವಾರಿಂಶತ್ ಆಸನಾನಿ ಪ್ರಾಪ್ನೋತ್. ತೃಣಮೂಲ ಕಾಂಗ್ರೆಸ್ ದಲಂಚ ತ್ರಯೋದಶ ಸ್ಥಾನಾನಿ ಅಜಯತ್. ये प्रमुखाः भाजपा प्रत्याशिनः विजयं पञ्जीकृतवन्तः तेषु आसनसोल दक्षिणक्षेत्रात् अग्निमित्र पॉल, भातरक्षेत्रात् कर्फा सोमेनः चास्ति. TMC इति दलस्य रेयार हुसेनः सरकारः भगवांगोला क्षेत्रात् विजयी अभवत्. अधुना पर्यन्तं उपलभ्यमानानां 32,200 आसनानां ಪ್ರವೃತ್ತೇ ಅನುಸಾರಂ ಭಾಜಪೇತಿ ದಲಂ ತ್ರಿಪಂಚಾಶದಧಿಕೈಕಶತಾಸನೇಷು ತೃಣಮೂಲ ಕಾಂಗ್ರೆಸ್ ದಲಂ ತ್ರಿಸಪ್ತತಿ ಸ್ಥಾನೇಷು CPM ದಲಂ ಏಕಸ್ಥಾನೆ ಕಾಂಗ್ರೆಸ್ ದ್ವೇ ಅನ್ಯೇ ಚ ತ್ರಿಷು ಆಸನೇಷು ಅಗ್ರೇ ಸಂತಿ. ಮುಖ್ಯಮಂತ್ರಿ ಅಥ TMC ನೇತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರೆ ಸ್ವಸ್ಯ ಭಾಜಪಾ ಪ್ರತಿದ್ವಂದಿನಃ ಸುವೇಂದು ಅಧಿಕಾರಿ ಇತ್ಯತಸ್ಯ ಅಪೇಕ್ಷೆಯಾ ಅಗ್ರೇ ಅಸ್ತಿ. ಅಥ ಚ ಸುವೇಂದು ಅಧಿಕಾರಿ ನಂದಿಗ್ರಾಮಕ್ಷೇತ್ರೆ ಅಗ್ರೇ ಅಸ್ತಿ. ಆಮ್ ಜನತಾ ಉನ್ನಯನ್ ದಲಸ್ಯ AJUP ಇತ್ಯಸ್ಯ ಪ್ರಮುಖಃ ಹುಮಾಯು ಕಬೀರಃ ನೌದಾ ಅಥ ರೆಜಿನಗರ್ ಸ್ಥಾನಯೋಃ ಅಗ್ರೇ ಅಸ್ತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸೌಮ್ಯವ ಕಾರ್ಯಕ್ರಮೋಯಂ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ newsonair ಚಲದೂರ್ಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅಪರತ್ರ ಅಭಿನೇತಾ ರೂಪೇಣ ಪರಿವರ್ತಿತಃ ರಾಜನೇತಾ ವಿಜಯಃ ತಮಿಳಗಾ ವೇತ್ರಿ ಕಜ್ಗಂ ಇತಿ ದಲ ಮಾಧ್ಯಮೇನ ತಮಿಳುನಾಡು ರಾಜ್ಯಸ್ಯ ವಿಧಾನಸಭಾ ನಿರ್ವಾಚನೆ ಇತಿಹಾಸಂ ರಚಯಿತುಂ ಸಜ್ಜಃ ಅಸ್ತಿ. ರಾಜ್ಯಸ್ಯ ಬೃಹತ್ತಮ ದಲತ್ವೇನ ಚ ತಸ್ಯ ದಲಂ ಅಗ್ರೇ ಸಮ್ಮುಖಸ್ಥಂ ಅಸ್ತಿ. ತಸ್ಯ ದಲಂಚ ರಾಜ್ಯಸ್ಯ ಚತುಸ್ತ್ರಿಂಶದಧಿಕದ್ವಿಶತ ನಿರ್ವಾಚನಕ್ಷೇತ್ರೇಷು ಸಪ್ತಾಧಿಕೈಕಶತಸ್ಥಾನೇಷು ಅಗ್ರೇ ಅಸ್ತಿ. ಸಂಪೂರ್ಣೆ ರಾಜ್ಯೆ ಕಠೋರ ಸುರಕ್ಷಾಯಾಃ ಮಧ್ಯೆ ಸರ್ವೇಷು ಮತದಾನ ಕೇಂದ್ರೇಷು ನಿರ್ದಿಷ್ಟಗಣನಾ ಕೇಂದ್ರೇಷು ಮತಗಣನಾ ಪ್ರಚಲತಿ. ರಾಜ್ಯೆ ತೀವ್ರ ತ್ರಿಕೋಣೀಯ ಸಂಘರ್ಷೆ. ನಿರ್ವಾಚನ ಆಯೋಗಾನುಸಾರ ಮುಖ್ಯಮಂತ್ರಿ MK ಸ್ಟಾಲಿನ್ ಇತ್ಯಸ್ಯ ನೇತೃತ್ವೇ ಶಾಸಿತಃ ದ್ರವಿಡ ಮುನೇತ್ರ ಕಡಗಂ DMK

0: ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಜಲಧಾರೆ ಯೋಜನೆ ಜಿಲ್ಲೆಯಾದ್ಯಂತ ಶೇಕಡ 81% ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಲಧಾರೆ ಯೋಜನೆ ಹಂತ 1 ಹಾಗೂ 2 ಅನುಷ್ಠಾನ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ 2027 ಮಾರ್ಚ್ ಅಂತ್ಯದೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಭೀಮಾ ನದಿ ಪಾತ್ರದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸೇರಿದಂತೆ ಜಲಧಾರೆ ಯೋಜನೆಯಡಿ ಸಿಂದಗಿ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಓವರ್ ಹೆಡ್ ಟ್ಯಾಂಕ್ ಹಾಗೂ ಪೈಪ್ಲೈನ್ ಕಾಮಗಾರಿಯ ವೇಗ ವರ್ಧಿಸುವಂತೆ ಸೂಚಿಸಿದ ಸಚಿವ ಎಂಬಿ ಪಾಟೀಲ್, ಆಲಮೇಲ ಹಾಗೂ ಮನಗೂಳಿ ಭೂಮಿ ಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ತಿಳಿಸಿದರು. 988,42,000 ರೂಪಾಯಿ ಮೊತ್ತದ ಅಂತರ್ಜಲ ಅಭಿವೃದ್ಧಿ ಹಾಗೂ ಸರಣಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಜಿಲ್ಲೆಯ ಅರ್ಜುನಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭೂಮಿಪೂಜೆ ನೆರವೇರಿಸಿದರು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಿಡೋಣಿ, ಯಕ್ಕುಂಡಿ, ನಾಗರಾಳ, ಕುಮಠೆ, ಅರ್ಜುನಗಿ, ಹಂಗಣಿ, ಕತ್ರಾಳ, ಚಿಕ್ಕಲಕಿ, ನಂದ್ಯಾಳ, ದನ್ನರಗಿ, ಟಕ್ಕಳಕಿ, ಬಿಜ್ಜರಗಿ, ಗೊಣಸಗಿ, ಕನಮಡಿ, ಗುಲಗಂಜಿ ಹಳ್ಳಗಳಿಗೆ ಅಡ್ಡಲಾಗಿ ಸರಣಿ ಚೆಕ್ಡ್ಯಾಂಗಳನ್ನು ನಿರ್ಮಿಸುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಜಿಲ್ಲೆಯ ಎಲ್ಲ ರೈತರು ಸ್ವಯಂ ಪ್ರೇರಣೆಯಿಂದ ಹಳ್ಳಕೊಳ್ಳಗಳ ಒತ್ತುವರಿ ತೆರವುಗೊಳಿಸಿ ಗಿಡಗಂಟಿಗಳನ್ನು ತೆಗೆದು ಸಹಕರಿಸಿದಲ್ಲಿ ಕೆರೆಗಳಿಗೆ ಹಾಗೂ ಹಳ್ಳಗಳಿಗೆ ನೀರು ತುಂಬಿಸುವ ಯೋಜನೆ ವೇಗ ಪಡೆದುಕೊಳ್ಳಲಿದೆ ಎಂದರು. ವಿಜಯಪುರ ನಗರದ 26 ಬಾವಿಗಳನ್ನು ಖಾಸಗಿ ಹಾಗೂ ಸಮುದಾಯದ ಸಹಭಾಗಿತ್ವದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆಯಡಿ ಸ್ವಚ್ಛಗೊಳಿಸಿ ಮೋಟಾರ್ ಅಳವಡಿಸಲಾಗಿದೆ. ಬಿರು ಬೇಸಿಗೆ ಹಿನ್ನೆಲೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಹಾಗೂ ಜಾನುವಾರುಗಳಿಗೆ ಮೇವಿನ ಸರಬರಾಜು ಯಾವುದೇ ಅಡಚಣೆಗಳಿಲ್ಲದೆ ನಿರ್ವಹಿಸಲು ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇತ್ತೀಚೆಗೆ ಸಭೆ ನಡೆಯಿತು. ಇಂಡಿ ಪಟ್ಟಣ ಸೇರಿದಂತೆ ವಿವಿಧ ನಗರ ಹಾಗೂ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಭೂತನಾಳ ಕೆರೆ ಸೇರಿದಂತೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ನೀರು ಪೂರೈಸುವಂತೆ ಸಚಿವರು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳಿಗೆ ನಿರ್ದೇಶಿಸಿದರು. ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಕೌಶಲಯುತ ಮಹಿಳಾ ಶಿಕ್ಷಣ ಹಾಗೂ ಸಬಲೀಕರಣಕ್ಕೆ ವಿಜಯಪುರ ಶ್ರೀ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶ್ಲಾಘಿಸಿದ್ದಾರೆ. ವಿಶ್ವವಿದ್ಯಾಲಯದ 17ನೇ ಘಟಿಕೋತ್ಸವದಲ್ಲಿ ಪದವಿಗಳನ್ನು ಪ್ರದಾನಿಸಿ ಅವರು ಮಾತನಾಡಿದರು. ಈಗ ಹಾವೇರಿ ಜಿಲ್ಲೆ ವಾರ್ತಾಪತ್ರ. 9ನೇ ರಾಷ್ಟ್ರೀಯ ಜಾನುವಾರು ಕಾಲುಬಾಯಿ ರೋಗ ವಿರುದ್ಧದ ಮಾಸಿಕ ಲಸಿಕಾ ಅಭಿಯಾನ ಜಿಲ್ಲೆಯಾದ್ಯಂತ ಪ್ರಗತಿಯಲ್ಲಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ ಕಾಲುಬಾಯಿ ಜ್ವರ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ಪಶುಸಂಗೋಪನೆ ಹಾಗೂ ಪಶುಪಾಲನಾ ಇಲಾಖೆ ವತಿಯಿಂದ 468 ಲಸಿಕೆದಾರರು 171 ತಂಡಗಳಲ್ಲಿ ದಿನಾಂಕವಾರು ಲಸಿಕೆ ನೀಡಲಿದ್ದಾರೆ. ಜಿಲ್ಲೆಯಲ್ಲಿ 289,626 ಜಾನುವಾರುಗಳಿವೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ 328,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಕೃಷಿ ಇಲಾಖೆ ಬಿತ್ತನೆ ಗುರಿ ಹೊಂದಿದೆ. ಗೋವಿನ ಜೋಳ, ಸೋಯಾ ಅವರೆ, ಶೇಂಗಾ ಮತ್ತು ಇತರೆ ಬೆಳೆಗಳ ವಿತರಣೆಗಾಗಿ 19 ರೈತ ಸಂಪರ್ಕ ಕೇಂದ್ರಗಳು ಹಾಗೂ 23 ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳನ್ನು ವ್ಯವಸ್ಥೆಗೊಳಿಸಲಾಗಿದೆ. ಜಿಲ್ಲೆಯಲ್ಲಿ 141,000 ಮೆಟ್ರಿಕ್ ಟನ್ ರಸಗೊಬ್ಬರ ಬೇಡಿಕೆ ಇದೆ. ಅಗತ್ಯವಿರುವ ಪ್ರಮಾಣದ ಗೊಬ್ಬರವನ್ನು ಕೃಷಿ ಇಲಾಖೆ ಹಂತ ಹಂತವಾಗಿ ಸರಬರಾಜು ಮಾಡುತ್ತಿದೆ. ಇದುವರೆಗೆ ವಿಜಯಪುರ ಹಾಗೂ ಹಾವೇರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ನೇತಾಜಿ ಗಾಂಧಿ ಹಾಗೂ ಮಂಜುನಾಥ್ ಗುಡಿಸಾಗರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಂಗಳೂರು.
2: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
3: 100.3 FM ಫೋನ್ ಇನ್ ಟೆಲಿಕ್ವಿಜ್.
2: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 ಗಂಟೆ 30 ನಿಮಿಷದಿಂದ

0: 10:30
1: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿ ಕ್ವಿಜ್ ಸ್ಪರ್ಧೆಗೆ ಅವಕಾಶ.
2: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
1: ನೆನಪಿಡಿ, ಕರೆ ಮಾಡಿ ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10:00 to 11:30.
2: 100.3 FM ಫೋನ್ ಇನ್ ಟೆಲಿ ಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
3: ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.

0: ಸಿನಿಮಾಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
2: ದೇಶ ಕ್ಯಾ ಹೇ ತೀರ್ಥ ಕಾ ಸ್ಥಾನ ಹೇ ಮೇರಾ ಯೇ ದೇಶ ಮೇರಿ ಜಾನ್ ಹೇ.
3: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
1: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಎಂಜಿನಿಯರಿಂಗ್ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣ ವಚನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ ಮೂರನೇ ಸ್ಥಾನ ಗಳಿಸಿದ್ದಾರೆ. ಮೂರು ಇವಿಎಂಗಳಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ ಮತ ಎಣಿಕೆ ನಿಧಾನಗತಿಯಲ್ಲಿ ಸಾಗಿತ್ತಲ್ಲದೆ ಫಲಿತಾಂಶ ಘೋಷಣೆ ಕೂಡ ತಡವಾಯಿತು. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಗೆಲುವಿನ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಇದು ಸರ್ಕಾರದ ಸಾಧನೆಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ದಾಂತಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳ ಅಪಪ್ರಚಾರ ಹಾಗೂ ಹಣದ ಪ್ರಭಾವದ ಹೊರತಾಗಿಯೂ ಎರಡೂ ಕ್ಷೇತ್ರಗಳ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಮತ ಚಲಾಯಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನು ನಿರೀಕ್ಷಿಸಿರಲಿಲ್ಲ, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ನಿರೀಕ್ಷಿತ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೃಂಗೇರಿ ಮರು ಎಣಿಕೆ ಫಲಿತಾಂಶವು ಇಡೀ ದೇಶಕ್ಕೆ ಮಾರಕ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಆದರೆ ಇಲ್ಲಿ ನಡೆದಿರುವುದು ಷಡ್ಯಂತ್ರ ಎಂದು ಆರೋಪಿಸಿದ್ದಾರೆ. ಈ ಫಲಿತಾಂಶದ ಬಗ್ಗೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈಹಿಡಿದಿವೆ ಎಂದು ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು ನಿರೀಕ್ಷಿತ ಎಂದು ತಿಳಿಸಿದ್ದಾರೆ.
1: ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಇವೆರಡು ಕ್ಷೇತ್ರದ ಮತದಾರರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸಿದ್ದೇನೆ. ಎರಡು ಸೀಟನ್ನು ಕೂಡ ಬೈಎಲೆಕ್ಷನ್ನಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿದ್ದರು, ಆದರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ. ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅವ್ರಿಗೆ ಮಾಡ್ತಾರಂತ ಕಾಮಗಾರಿ, ಅವ್ರು ಮಾಡ್ತಾರಂತ ಸೇವೆ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ.
0: ದೇಶದ ಭದ್ರತೆಗೆ ನರೇಂದ್ರ ಮೋದಿ ಅವರೊಬ್ಬರೇ ಸೂಕ್ತ ಎಂಬುದು 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದಲ್ಲಿ ಕಂಡುಬಂದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ದುರಾಡಳಿತದಿಂದ ಜನರು ಬೇಸತ್ತು ಹೋಗಿದ್ದರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು ದೊರೆತಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಅಭಿವೃದ್ದಿ ಕಾರ್ಯಕ್ಕೆ ಜನರು ನೀಡಿರುವ ಮೆಚ್ಚುಗೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿಯ ದುರಾಡಳಿತ, ಕೋಮು ರಾಜಕಾರಣ, ಕೈಗಾರಿಕಾ ವಿರೋಧಿ ನೀತಿಗಳು, ಬಾಂಗ್ಲಾದ ಅಕ್ರಮ ವಲಸಿಗರ ಹಿತ ಕಾಯುವ ನೀತಿಗಳಿಂದ ಬೇಸತ್ತ ಜನರು ಎನ್ಡಿಎಗೆ ಆಶೀರ್ವದಿಸಿ ಟಿಎಂಸಿಯನ್ನು ಕಿತ್ತೊಗೆದಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ದಾವಣಗೆರೆ, ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಸಿ

0: ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸ್ತುತವಿರುವ ಕೈಗಾರಿಕೆಗಳ ಬೇಡಿಕೆ ಹಾಗೂ ನಿರೀಕ್ಷೆಗಳ ಕೌಶಲ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿರುವ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಮೈಕ್ರೋಸಾಫ್ಟ್ ಎಸ್ಎಪಿ ಮತ್ತು ಸೀಮೆನ್ಸ್ ಇನ್ನೋವೇಷನ್ ಹಬ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 11 ಸರ್ಕಾರಿ ಕಾಲೇಜುಗಳಿದ್ದು ಈಗಾಗಲೇ 6 ಕಾಲೇಜುಗಳಲ್ಲಿ ಈ ಲ್ಯಾಬ್ ಮಾಡಲಾಗಿದೆ. ಬಾಕಿ ಉಳಿದ 5 ಕಾಲೇಜುಗಳಲ್ಲಿ ಮುಂದಿನ ದಿನಗಳಲ್ಲಿ ಲ್ಯಾಬ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಸಾರಿಗೆ ಸಚಿವ ಡಾ ರಾಮಲಿಂಗಾರೆಡ್ಡಿ ಬೆಳಗಾವಿಯಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾದ ಸುಸಜ್ಜಿತ ಬಸ್ ಡಿಪೋ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೆ ಹೆಚ್ಚಿನ ಆದಾಯ ಬರುತ್ತಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ರಾಜ್ಯಾದ್ಯಂತ ಹೊಸ ಬಸ್ಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ನೂತನ ಡಿಪೋದಲ್ಲಿ ಬಸ್ಗಳ ದುರಸ್ತಿಗಾಗಿ ಹೈಟೆಕ್ ವರ್ಕ್ಶಾಪ್, ಸಿಬ್ಬಂದಿ ವಿಶ್ರಾಂತಿ ಕೊಠಡಿ ಹಾಗೂ ಸುಸಜ್ಜಿತ ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಭಾಗದ ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ ಸೌಲಭ್ಯ ಒದಗಿಸುವುದು ಹಾಗೂ ಬಸ್ಗಳ ನಿರ್ವಹಣೆಯನ್ನು ಉತ್ತಮಪಡಿಸುವುದು ಈ ಡಿಪೋದ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ಇಂದು ಜಿ ಸತ್ಯವತಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾನೂನು ಸಚಿವ ಎಚ್ಕೆ ಪಾಟೀಲ್, ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಮಾನ್ಸೂನ್ ಪೂರ್ವ ಸಿದ್ದತೆ ಪ್ರಯುಕ್ತ ಜಿಬಿಎ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು, ಚರಂಡಿ, ಹೂಳು ತೆಗೆಯುವುದು, ಶೋಲ್ಡರ್ ಡ್ರೈನ್ ಮತ್ತು ಗ್ರೇಟಿಂಗ್ಸ್ಗಳ ಸ್ವಚ್ಛತೆಯನ್ನು ಖಾತರಿಪಡಿಸಿಕೊಳ್ಳಲು ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಪಾಲಿಕೆಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತಂಡಗಳನ್ನು ರಚಿಸಿ ಆಯಾ ನಗರ ಪಾಲಿಕೆಗಳ ವ್ಯಾಪ್ತಿಯ ಎಲ್ಲಾ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳ ಮಳೆ ನೀರು ಚರಂಡಿಗಳಲ್ಲಿ 1 ಕಿಲೋಮೀಟರ್ಗಳಷ್ಟು ಕನಿಷ್ಠ 10 ಕಡೆ ಡ್ರೈನ್ ಸ್ಲಾಬ್ಗಳ ಅಥವಾ ಗ್ರೇಟಿಂಗ್ಗಳನ್ನು ತೆರೆದು ನೀರು ಸರಾಗವಾಗಿ ಹರಿಯಲು ಅವಕಾಶವಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಸೂಚನೆ ನೀಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಪತ್ರಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಮೇಲೆ ಬಿಜೆಪಿ ವಿಜೇತ ಅಭ್ಯರ್ಥಿ ಡಿಎನ್ ಜೀವರಾಜ್ ಸೇರಿದಂತೆ 3 ವಿರುದ್ದ ಪೊಲೀಸರು ಚಿಕ್ಕಮಗಳೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಂದು ಪ್ರಕರಣ ದಾಖಲಿಸಿದ್ದಾರೆ. ಮೇ 3 ಅಂಚೆ ಮತ ಎಣಿಕೆ ಮೇಜಿನ ಏಜೆಂಟ್ ಆಗಿ ಸೇವೆ ಸಲ್ಲಿಸಿದ್ದ ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಈ ಸಂಬಂಧ ದೂರು ದಾಖಲಿಸಿದ್ದಾರೆ. ಎಣಿಕೆ ಪ್ರಕ್ರಿಯೆಯಲ್ಲಿ ಮತಪತ್ರಗಳನ್ನು ತಿರುಚಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ಶಾಸಕ ಜೀವರಾಜ್, ಸೋಲಿನ ಬಳಿಕ ಮತ ತಿರುಚುವಿಕೆ ಆರೋಪ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣ ವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಆಕಾಶವಾಣಿ ಮಂಗಳೂರು ಕೃಷಿರಂಗ.

0: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಕೇಳಿ ದೇಸಿ ಹಸು ಸಾಕಣೆ ಕುರಿತು ಪ್ರವೀಣ್ ಸರಳಾಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ.
1: ಭಾರತೀಯ ಕೃಷಿ ಪರಂಪರೆಯಲ್ಲಿ ದೇಶಿ ಗೋಗಳಿಗೆ ಅತ್ಯಂತ ಮಹತ್ವ ಸ್ಥಾನವಿದೆ. ಈ ಹಿನ್ನೆಲೆಯಲ್ಲಿ ದೇಶಿ ಗೋ ಸಾಕಣೆಯನ್ನು ಯಶಸ್ವಿಯಾಗಿ ನಡೆಸುತ್ತಿರುವ ಬಂಟ್ವಾಳ ತಾಲೂಕು ಕೇಪು ಗ್ರಾಮದ ಪ್ರವೀಣ್ ಸರಳಯ್ಯ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಈಗ ಗೋವುಗಳು ಉಳಿದರೆ ಕೃಷಿ ಉಳಿಯುತ್ತದೆ ಅಂತ ಒಂದು ಮಾತಿದೆ. ಈಗ ದೇಶಿ ಗೋವುಗಳನ್ನು ಸಾಕುವಂತಹ ಪ್ರೀತಿ ನಿಮಗೆ ಹೇಗೆ ಆಯಿತು, ಯಾವಾಗಿಂದ ಶುರುವಾಯಿತು?
2: 2005 ಕೃಷಿಗೆ ಬಂದೆ. ದೇಶಿ ಗೋವಿನ ಬಗ್ಗೆ ಆ ಥರದ ಜಾಗೃತಿಗಳು, ಈ ಥರದ ಅದರ ಮಹತ್ವ ತಿಳ್ಕೊಂಡು ಗೊತ್ತಿತ್ತು. 1998 ಪುತ್ತೂರಲ್ಲಿ ಒಂದು ಕೃಷಿ ಪರಿವಾರದ ಭಾರತೀಯ ಕಿಸಾನ್ ಸಂಘದ ಕಾರ್ಯಕ್ರಮದಲ್ಲಿ ಪುರುಷೋತ್ತಮ ರಾಯರು ಅಂತ ಬಂದಿದ್ದರು. ಅವರು ನಿಮ್ಮ ಭೂಮಿಯ ಪ್ರತಿ ಇಂಚು ಮಣ್ಣನ್ನು ಮುಟ್ಟಿದ್ದೀರಾ, ಪ್ರತಿ ಗಿಡವನ್ನು ಮುಟ್ಟಿ ಮಾತಾಡಿಸಿದ್ದೀರಾ, ಈ ಥರದ ಪ್ರಶ್ನೆ ಯಾವಾಗಲೂ ಪ್ರಾರಂಭದಲ್ಲಿ ಕೇಳ್ತಾ ಇದ್ರು. ಆ ಥರದ ಚೇರ್ಕಾಡಿ ರಾಮಚಂದ್ರ ರಾಯರ ಅವರ ಕೃಷಿ ಕ್ಷೇತ್ರವನ್ನು ಭೇಟಿ ಮಾಡಿದ್ದೆ. ಮೈಸೂರಲ್ಲಿ APಚಂದ್ರಶೇಖರ್ ಅವರ ಕೃಷಿ ಮೂಲ ತತ್ವಗಳು, ಈ ಥರದ ಒಂದು ಕೃಷಿ ಆಸಕ್ತಿ ವಿಷಯ, ಜೊತೆಗೆ ಈ ಥರದ ಅನೇಕ ಇದರಲ್ಲಿ ಪುಸ್ತಕದಲ್ಲೂ ಓದಿದ್ದು, ಮತ್ತು ಈ ಥರದ ಕೆಲವು ಸಾಧಕರನ್ನು ಹತ್ತಿರದಿಂದ BK ದೇವರಾಯರು ಈ ಥರದ ಇವರಿಂದ ಹೆಚ್ಚು BK ದೇವರಾಯರು ಕೂಡ ಹೇಳಿದರು, ನಾನೊಂದು 50 ಹೆಚ್ಚು ಗೋವುಗಳನ್ನು ನನ್ನ ಭೂಮಿಯಲ್ಲಿ ಕೂತಿದ್ದೇನೆ. ಅಂದರೆ ಒಂದೇ ಒಂದು ಗೋವನ್ನು ಮಾರಾಟ ಮಾಡಲಿಲ್ಲ. ಗೋ ಆಧಾರಿತ ಕೃಷಿ ಅಂದರೆ ಕೃಷಿಗೋಸ್ಕರ ಗೋವು, ಹಾಲು ಇದಕ್ಕೋಸ್ಕರ ಅಲ್ಲ ಅಂತ ಹೇಳುವಂಥ ಇದು ನನಗೆ ಪ್ರೇರಣೆ ಆಗಿರೋದು.
1: ಈಗ ಎಷ್ಟು ಪ್ರಸ್ತುತ ಎಷ್ಟು ದನಗಳನ್ನು ಸಾಕ್ತಾ ಇದ್ದೀರಿ?
2: ಈಗ ನನ್ನ ಹತ್ರ 7 ಗೋವುಗಳಿದ್ದಾವೆ. ಒಂದು ಹೋರಿ ಇದೆ, ಇದಕ್ಕೋಸ್ಕರ ಸಂತಾನ ಇದು ಮಾಡುವ ದೃಷ್ಟಿಯಿಂದ. ಪ್ರತಿ ವರ್ಷ ಅದಕ್ಕಿಂತ ಹೆಚ್ಚು ಸಾಕ್ಲಿಕ್ಕೆ ಕಷ್ಟ, ಹಟ್ಟಿಯಲ್ಲಿ ಜಾಗ ಇಲ್ಲ, ಹಾಗೆ ಪ್ರತಿ ವರ್ಷ 2 ಕರುಗಳನ್ನು ಕೊಡ್ತೇನೆ, ಹೊರಗೆ ಮಾರಾಟ ಮಾಡ್ತೇನೆ.
1: ಯಾವ ತಳಿಗಳನ್ನು ಈಗ ಸಾಕ್ತಾ ಇರುವಂತದ್ದು?
2: ಪ್ರಾರಂಭದಲ್ಲಿ ನಾನು ಕಾಂಕ್ರೇಜ್, ಗೀರ್ ಇದನ್ನು ಸಾಕ್ತಾ ಇದ್ದೆ. ಆದರೆ ದೇಶಿಯಲ್ಲೂ ನಮ್ಮ ಪ್ರದೇಶದ ತಳಿ ಅದು ಹೆಚ್ಚು ದೇಶಿ, ಅಂದರೆ ಆರೋಗ್ಯದ ಸಮಸ್ಯೆ ಇರುವುದಿಲ್ಲ, ಆಹಾರ ಕಡಿಮೆ ಸಾಕು. ಹಾಗಾಗಿ ಕಾಸರಗೋಡು ಗಿಡ್ಡ, ಮಲೆನಾಡು ಗಿಡ್ಡವನ್ನೇ ಸಾಕ್ತಾ ಇದ್ದೇನೆ. ಅದಕ್ಕೆ ಆಹಾರನೂ ಕಮ್ಮಿ ಸಾಕು, ಆರೋಗ್ಯದ ಸಮಸ್ಯೆನೂ ಇಲ್ಲ, ಮತ್ತೆ ತುಂಬಾ ಸುಲಭ.
1: ಜೆರ್ಸಿ ದನಗಳು ಅಂತ ನಾವೇನು ಹೇಳ್ತೀವಿ, ಅದರಿಂದ ಈ ಊರ ದನಗಳು ಯಾವ ರೀತಿ ಭಿನ್ನ ಅಂತ ಹೇಳ್ಬೋದು?
2: ಇದರಲ್ಲಿ ಅದರ ಜಠರದಲ್ಲಿ ಕೂಡ ಅದರಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಮಾಣ, ಅದರ ದೇಶಿ ಗೋವಿನ ಜಠರ ತುಂಬಾ ಅದರ ಗಾತ್ರ ದೊಡ್ಡದು, ಮತ್ತೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇದ್ದಾವೆ. ಈಗ ವೇಸ್ಟ್ ಡಿಕಂಪೋಸರ್ ಅನ್ನು ಕೂಡ ದೇಶಿ ಗೋವಿನ ಸಗಣಿಯಿಂದ ತಯಾರು ಮಾಡ್ತಾರೆ. ಆ ಥರ ದೇಶಿ ಗೋವಿನ ಸಗಣಿ ಇರ್ಬೋದು, ಮೂತ್ರ ಇರ್ಬೋದು, ಅದು ಎರಡು ಅಮೃತ ಸಮಾನ. ಮೂತ್ರ ಅಂತೂ ಆ್ಯಂಟಿಬಯೋಟಿಕ್, ಆ್ಯಂಟಿಫಂಗಲ್, ಆ್ಯಂಟಿವೈರಲ್ ಅಂತ 2004 ಪೇಟೆಂಟ್ ಕೂಡ ಆಗಿದೆ. ನಾಗ್ಪುರದ ದೇವಲಾಪಾರ್ ವಿಜ್ಞಾನ ಅನುಸಂಧಾನ ಕೇಂದ್ರ ಮತ್ತು USA ಅವರು ಕೂಡ ಪೇಟೆಂಟ್ ಮಾಡಿಸ್ಕೊಂಡಿದ್ದಾರೆ.
1: ಈಗ ನೀವು ಗೋವುಗಳಿಗೆ ನೀಡುವಂಥ ಆಹಾರ ಕ್ರಮಗಳು ಹೇಗೆ, ಅಂದರೆ ಹಸಿರು ಮೇವನ್ನು ನೀವೇ ಬೆಳೀತೀರಾ, ಯಾವ ರೀತಿಯದು?
2: ಹಸಿ ಮೇವನ್ನು ಅಂದರೆ ಹೆಚ್ಚು ಏನು ವನಸ್ಪತಿಗಳಿದ್ದಾವೆ ಅವುಗಳನ್ನೇ ತಿನ್ನುವಂಥದ್ದು, ನಾನು ಹೊರಗೆ ಬಿಡುವಂಥದ್ದು ಮಾಡ್ತೇನೆ. ಗೋವುಗಳನ್ನು ನನ್ನ ಜಮೀನಲ್ಲೇ ಬಿಡುವಂಥದ್ದು ಮಾಡ್ತೇನೆ. ಅದಕ್ಕೋಸ್ಕರ ಮೇವು ಬೆಳೆಯೋದಂದರೆ ಅದಕ್ಕೋಸ್ಕರ ನೀರಾವರಿ ಇದೆಲ್ಲವೂ ಅದು ಅಷ್ಟು ಸೂಕ್ತ ಅಲ್ಲ ಅಂತ ಅದನ್ನು ಬೆಳೀತಾ ಇಲ್ಲ. ನಾನು ಹುಲ್ಲನ್ನು ಬೆಳೆಯುವಂಥದ್ದು ಮಾಡ್ತಾ ಇಲ್ಲ, ಬೈಹುಲ್ಲಿನ ಸಂಗ್ರಹ ಇಟ್ಟುಕೊಳ್ತೇನೆ. ಉಳ್ದಂತೆ ಅನೇಕ ಗಿಡಗಳನ್ನು, ಅದು ತಿನ್ನುವಂಥ ಗಿಡಗಳನ್ನು ಅದಕ್ಕೆ ಮೇವಿನ ರೀತಿಯಲ್ಲಿ, ಹೊರಗಡೆ ಮೇಯ್ಲಿಕ್ಕೆ ಹೋದಾಗ ಅದನ್ನೇ ತಿಂತದೆ ಸಾತ್ವಿಕವಾದ್ದನ್ನು. ಉಳ್ದಂತೆ ಹುಲ್ಲು ಕೂಡ, ತೋಟದಲ್ಲಿರುವ ಹುಲ್ಲು ಅದರಲ್ಲಿ ವೈವಿಧ್ಯ ಇರ್ತದೆ. ಒಂದೇ ಇದು ಏಕದಳ ದ್ವಿದಳಗಳ ಇದು ಕೂಡ ಬೇಕು ಅದಕ್ಕೆ, ಅದು ಪ್ರಮಾಣಬದ್ಧವಾಗಿ ಇರ್ತದೆ. ನಮ್ಮ ಕೃಷಿ ಇದಿದ್ದಾಗ ವೈವಿಧ್ಯ ಇರ್ತದೆ, ಅದನ್ನು ತಿನ್ನುವಂಥದ್ದು, ಅದನ್ನು ಕೊಡುವಂಥದ್ದು ಇದು ಮಾಡ್ತೇನೆ.
1: ಇದರಿಂದಾಗಿ ಹಾಲಿನ ಗುಣಮಟ್ಟ ಕೂಡ ಒಳ್ಳೆಯದಾಗುವಂತಹ ಸಾಧ್ಯತೆಗಳಿರ್ತವೆ.
2: ಅಂದರೆ ಸಹಜವಾಗಿ ಔಷಧೀಯ ಗುಣ ಹೆಚ್ಚಿರುತ್ತದೆ, ಹೆಚ್ಚು ವೈವಿಧ್ಯಗಳನ್ನು ತಿಂದಾಗ ಏನದು ಆಹಾರ ತಿಂತದೆ ಅದರಿಂದ ಹಾಲಿನ ಉತ್ಪಾದನೆ ಆಗ್ತದೆ. ಮೊದಲು ಕೂಡ ಹೊರಗಡೆ ಮೇದು ಬರುವಂಥದ್ದೇ ಸಹಜವಾಗಿ, ಪ್ರಕೃತಿಯಲ್ಲಿ ಮೇದ್ರೆ ಮಾತ್ರ ಹಾಲಿನ ಗುಣಮಟ್ಟ. ನಾವು ಈ ಥರದ ಸೈಲೇಜ್ ಇರ್ಬೋದು.

0: ಹಾಕಿರುವಂಥದ್ದು ಅಥವಾ ಈ ಥರದ ಹಿಂಡಿ ಇದು ಕೆಮಿಕಲ್ ಹಾಕಿರುವಂಥದ್ದು ಈ ಥರದ್ದು ಹಾಕಿದರೆ ಅದರ ಗುಣಮಟ್ಟ ಹಾಲಿನಲ್ಲೂ ಅದರ ಇದು ಬರುವಂಥದ್ದು ಬಂದೇ ಬರ್ತದೆ.
1: ಅಂದರೆ ನೀವೀಗ ಹಿಂಡಿ ಹಾಕುವಂಥ ಕ್ರಮ ಏನು ಇಲ್ವಾ, ಯಾವ ರೀತಿ?
0: ಹಿಂಡಿ ನಾನು ಬೇರೆ ಬೇರೆ ಬೂಸಗಳು, ಗೋಧಿ, ರಾಗಿ, ಜೋಳ, ತೌಡು, ಈ ಥರದ ಐದಾರು ಬಗೆ ಕಡಲೆ ಸಿಪ್ಪೆ ಇದನ್ನು ಮಿಶ್ರಣ ಮಾಡಿ ಕೊಡುವಂಥದ್ದು, ಜೊತೆಗೆ ಕಡ್ಡಿ ಹಿಂಡಿಯನ್ನು ಒಂದು ಸಣ್ಣ ಪ್ರಮಾಣದಲ್ಲಿ, ಹಿಂಡಿ ಬಾರಿ ಸಣ್ಣ ಪ್ರಮಾಣ ಅಷ್ಟು ಸಾಕಾಗುತ್ತೆ ಇದರಲ್ಲಿ. ಮತ್ತೆ ಇದು ಎಳ್ಳಿಂಡಿ ಮತ್ತು ತೆಂಗಿನ ಹಿಂಡಿ ಈ ಇಷ್ಟನ್ನು 8-9 ಬಗೆಯ ಇದನ್ನು ಮಿಶ್ರಣ ಮಾಡಿ ಬೆಳಿಗ್ಗೆ ಸಂಜೆ ಸ್ವಲ್ಪ ಪ್ರಮಾಣಕ್ಕೆ ಕೊಡುವಂಥದ್ದು. ಉಳ್ಳಂತೆ ಬೈಯುಲ್ಲು ಹುಲ್ಲು ಈ ಥರದ ಇದೆ.
1: ಈಗ ದೇಸಿ ಗೋವುಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಅಂತ ಹೇಳ್ತಾರೆ, ಈಗ ರೋಗಗಳಿಗೆ ನಿಮ್ಮ ಜಾನುವಾರುಗಳು ತುತ್ತಾಗುವ ಸಾಧ್ಯತೆಗಳಿರ್ತೀಯ, ಯಾವ ರೀತಿ ನಿರ್ವಹಣೆ ಮಾಡ್ತೀವಿ?
0: ಇದರಲ್ಲಿ ಹೊರಗೆ ಮೇಯ್ಲಿಕ್ಕೆ ಬಿಟ್ಟಾಗ ಒಂದು ಆರೋಗ್ಯದ ಸಮಸ್ಯೆ ತುಂಬ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಗಂಟು ರೋಗ, ಚರ್ಮ ಗಂಟು ರೋಗ, ಇದೊಂದು ದೊಡ್ಡ ಪ್ರಮಾಣದಲ್ಲಿ ದೇಶಿ ಗೋವುಗಳಲ್ಲೂ ಕಾಣಿಸ್ತಾ ಇದೆ. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಒಬ್ಬರು ನಾಟಿ ವೈದ್ಯರಿದ್ದಾರೆ, ನಂಜನಗೂಡು ಈಶ್ವರ್ ಅಂತ, ಅವ್ರ ಹತ್ರ ಕೇಳಿಕೊಂಡು ಈ ಕಾಸರಕದ ಎಲೆಯ ಹುಡಿ ಮತ್ತು ಸುಣ್ಣ ಇದನ್ನು ಕೊಟ್ಟದ್ರಿಂದಲೇ ಗಂಟು ರೋಗ ನಿವಾರಣೆ ಆಗ್ತದೆ, ನೀರಲ್ಲಿ ಮಿಶ್ರಣ ಮಾಡಿ ಕೊಡುವಂಥದ್ದು. ಈ ರೀತಿಯ ಒಂದು ನನ್ನ ಗೋವು ಹೊರಗೆ ಬಿಟ್ಟಿದ್ದದ್ದು ಏನು ಕೇಬಲ್ ಸುತ್ತಾಕ್ಕೊಂಡು ಅದರ ಗಂಟಿಂದ ಕೆಳಗೆ ಕಾಲೆಲ್ಲ ಮೂಳೆ ಇದಾಯಿತು. ಆ ಸಂದರ್ಭದಲ್ಲೂ ಒಬ್ರು ನಾಟಿ ವೈದ್ಯರನ್ನು ಹುಡುಕಿ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದಾಗ ತಡ ಆಗಿತ್ತು, ನನಗೆ ಮೊದಲೇ ಕರ್ಕೊಂಡು ಬಂದಿದ್ದೆ ಪೂರ್ತಿ ಉಳಿಸ್ತಿದ್ದೆ ಅಂತ ಹೇಳಿದರು. ಡಾಕ್ಟರ್ ಆದರೆ ಗ್ಯಾಂಗ್ರಿನ್ ಕಟ್ ಮಾಡಬೇಕು ಅಂತ ಹೇಳುವಂಥದ್ದು. ಅವ್ರು ಮತ್ತೆ ಆ ಮೇಲಿನ ಭಾಗ ಏನಾಗದ ರೀತಿ ಲೇಪ ಎಲ್ಲ ಕೊಟ್ಟರು. ಇತ್ತೀಚಿನವರೆಗೂ ಒಂದು 4 ತಿಂಗಳ ಹಿಂದಿನವರೆಗೂ ಅದು ಇತ್ತು. 3 ಕಾಲಲ್ಲೇ 2 ಕರುಗಳನ್ನು ಹಾಕಿತ್ತು, ಆಮೇಲೆ ಕರು ಹಾಕಲಿಲ್ಲ. 18-20 ವರ್ಷ ಬದುಕಿತ್ತದು, ಮತ್ತೇನು ಆರೋಗ್ಯದ ಸಮಸ್ಯೆ ಅದಕ್ಕೆ ಬರಲಿಲ್ಲ. ಈ ರೀತಿ ಸಹಜವಾಗಿ ಹೊರಗೆ ಮೇಯ್ಲಿಕ್ಕೆ ಬಿಟ್ಟಾಗ, ಹೊರಗೊಂದಷ್ಟು ಜಾಗದಲ್ಲಿ ಅಡ್ಡಾಡ್ಲಿಕ್ಕೆ ಬಿಟ್ಟಾಗ ಅದರ ಆರೋಗ್ಯದ ಇದು ತುಂಬ ಸುಧಾರಣೆ ಆಗ್ತದೆ. ನಾನು ಉಡುಪಿಯ ನೀಲಾವರ ಗೋಶಾಲೆಗೆ ಹೋದಾಗ ಅಲ್ಲಿ ಹೇಳ್ತಾ ಇದ್ರು, ಮೊದಲಲ್ಲಿ 32 ಎಕರೆಯಲ್ಲಿ ಮೇಯ್ಲಿಕ್ಕೆ ಬಿಡ್ತಾ ಇದ್ರು, ಲಾರಿಯಲ್ಲಿ ಬಂದು ಇದಾಗಿರುವ ಅಸ್ವಸ್ಥ ಗೋವುಗಳು ಕೂಡ ಓಡಾಡ್ಲಿಕ್ಕೆ ಬಿಟ್ಟ ಮೇಲೆ ಅದರ ಆರೋಗ್ಯ ವೈದ್ಯರಿಲ್ಲದೇನೆ ಸುಧಾರಿಸ್ತಾ ಇತ್ತು.
1: ನೀವು ಲಸಿಕೆಗಳೇನಾದರೂ ನೀಡುವಂತ ಕ್ರಮ ಇದೆಯಾ?
0: ಯಾವುದೇ ಲಸಿಕೆ ಕೊಡೋದಿಲ್ಲ, ಅಂದ್ರೆ ಈ ಇಲಾಖೆಯಿಂದ ಬಂದರೂ ಕೂಡ ನಮಗೆ ಅಗತ್ಯ ಇಲ್ಲ ಅಂತ ಹೇಳುವಂತ ಇದನ್ನೇ ತಿಳಿಸುವಂತದ್ದು ಮಾಡ್ತೇವೆ.
1: ಈಗ ಹಾಲೆಲ್ಲ ಕರೀಲಿಕ್ಕೆ ಯಂತ್ರಗಳ ಬಳಕೆ ಏನಾದರೂ ಮಾಡುವಂಥದ್ದು ಇದೆಯಾ?
0: ದೇಶೀ ದನದ ಮೊಲೆಯೂ ಸಣ್ಣದು, ಯಂತ್ರ ಕರೆಯುವಷ್ಟು ಪ್ರಮಾಣದ ನಮ್ಮ ಮನೆಯ ಬಳಕೆಗೆ ಬೇಕಾದಷ್ಟು. ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ, 3 ಲೀಟರ್ವರೆಗೆ ಕೊಡುವ ಮಲ್ನಾಡುಗಿಡ್ಡನ್ನು ಅಭಿವೃದ್ಧಿಪಡಿಸಿದ್ದಾರೆ, ಒಳ್ಳೆ ನಂದಿಗಳನ್ನು ಆಯ್ಕೆ ಮಾಡುವ ಅಂಥವರ ಸಂಖ್ಯೆಯೂ ಜಾಸ್ತಿ ಆಗಿದೆ. ಹಾಗಾಗಿ ಯಂತ್ರ ಬಳಸುವುದಿಲ್ಲ. ಮತ್ತು ದೇಶೀ ಗೋವಿನಲ್ಲಿ 2 ಮೊಲೆಗಳನ್ನು ಕರುವಿಗೆ ಕೊಡಲೇಬೇಕು, ಅದು ಕರುವಿಗೆ ಅಂತಲೇ ಇರುವುದು ಹಾಲು. 2 ಮೊಲೆ ಮಾತ್ರ ನಾವು ಕರೆಯುವಂಥದ್ದು ಮಾಡಬೇಕು, ಮತ್ತು ಅದು ಪಕ್ಕ ಇರ್ತದೆ. ಎಷ್ಟು ಸಮಯ ನಾವು ತಗೊಳ್ಬೇಕು ಅಂತ ಹೇಳೋದನ್ನು ಅದು ನಿಶ್ಚಯ ಮಾಡ್ತದೆ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ.
1: ಅಂದ್ರೆ ಈಗ ವ್ಯಾಪಾರದ ದೃಷ್ಟಿಯಿಂದ ಮಾಡುವುದಾದ್ರೆ ಅದರ ಬಳಕೆಗೆಲ್ಲ ಸಾಮಾನ್ಯವಾಗಿರ್ತದೆ. ಅಂದ್ರೆ ನೀವೀಗ ನಿಮ್ಮ ಗೋ ಅಭಿವೃದ್ಧಿಯನ್ನ ಮಾಡುವಂತದ್ದು ಕೃಷಿಗೋಸ್ಕರ ಆಗಿದೆ, ಆದ ಕಾರಣ ನೀವು ಅದನ್ನ ಬಗ್ಗೆ ಹೆಚ್ಚು ಯೋಚನೆ ಮಾಡಲಿಲ್ಲ ಅಂತ ಅಂದ್ಕೊಳ್ತೀನಿ. ಈಗ ಹಾಲಿನ ಗುಣಮಟ್ಟವನ್ನ ಯಾವ ರೀತಿ ಕಾಪಾಡಿಕೊಳ್ಳುವಂಥದ್ದು?
0: ಕೃಷಿ ಅಂತ ಹೇಳೋದು ಆರ್ಥಿಕತೆ, ನಮ್ಮ ಭೂಮಿಯಲ್ಲಿ ನೀರು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ, ನಂತರ ಭೂಮಿಯಲ್ಲಿ ಗೊಬ್ಬರ, ಹೊರಗಿನ ತರಬೇಕಾದ 100,000 ರೂಪಾಯಿ ಗೊಬ್ಬರ ಬೇಕಾಗೋದಿಲ್ಲ. ಹಾಲು ಮಾತ್ರ ಆರ್ಥಿಕತೆ ಅಂತ ಹೇಳುವ ಇದಿದೆ ಅಲ್ಲ, ಅದು ಶುದ್ಧ ತಪ್ಪು. ಅದು ನಾವು ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಮಣ್ಣಿಗೆ ಜಾಸ್ತಿ ಬಂದಾಗ ಅದು ಅದರ ಸಾಮರ್ಥ್ಯ ಅಂತಲೇ ಆಗುತ್ತೆ. ಎರಡನೇದು ಹಾಲಿನ ಗುಣಮಟ್ಟ ಅಂತ ಕೇಳಿದರೆ, ಹಾಲಿನ ಗುಣಮಟ್ಟ ಯಾವತ್ತು ವೈವಿಧ್ಯತೆಗಳನ್ನು ತಿಂದಾಗಲೇ, ವನಸ್ಪತಿಗಳನ್ನು ಗೋವು ತಿಂದಾಗಲೇ ಅದು ಬರುವಂಥದ್ದು. ಹಾಗಾಗಿ ನಾವು ಎಷ್ಟು ವೈವಿಧ್ಯತೆ ಕೊಡ್ತೇವೆ, ಹೊರಗೆ ಮೇಯ್ಲಿಕ್ಕೆ ಬಿಡ್ತೇವೆ, ಅದರ ಮೇಲೆ ಸೂರ್ಯನ ಬಿಸಿಲು, ಅದರ ಸೂರ್ಯಕೇತು ನಾಡಿಗೆ ಬೀಳುವಂಥದ್ದು, ಇದೆಲ್ಲವೂ ಆದಾಗ ಮಾತ್ರ ಗುಣಮಟ್ಟ ಸಿಗುವಂಥದ್ದು ಎಲ್ಲದರಲ್ಲೂ, ಹಾಲಿನದ್ದಿರ್ಬೋದು, ಸೆಗಣಿ, ಮುದ್ದು, ಅದನ್ನು ನಾವು ಆ ವಾತಾವರಣ ನಿರ್ಮಾಣ ಮಾಡಿದರೆ, ಸ್ಟಾಲ್ ಫೀಡಿಂಗ್ ಮಾಡಿದರೆ ನಾವು ಗುಣಮಟ್ಟವನ್ನು ನಿಶ್ಚಯ ಇದು ಮಾಡಲಿಕ್ಕೆ ಆಗೋದಿಲ್ಲ.
1: ಈಗ ಗೋ ಉತ್ಪನ್ನಗಳ ತಯಾರಿ ಬಗ್ಗೆ ಏನಾದರೂ ನೀವು ಗಮನ ಹರಿಸಿದ್ರಾ, ಅಥವಾ ಉಪ ಉತ್ಪನ್ನಗಳು ಯಾವ ರೀತಿ ನೀವು ಮಾಡ್ತಾ ಇದ್ದೀರಾ?
0: 20 ವರ್ಷದ ಹಿಂದೆ ಕೃಷಿಗೆ ಬಂದಾಗ 1 ಲಕ್ಷ ರೂಪಾಯಿಯ ಗೊಬ್ಬರ ಹೊರಗಿನ ತರ್ತಾ ಇದ್ದೆವು, ರಾಸಾಯನಿಕ ಹಾಕ್ತಿರ್ಲಿಲ್ಲ, ಆದರೂ ಕುರಿ ಹಿಕ್ಕೆ ಈ ಥರದ್ದು ತರ್ತಾ ಇತ್ತು. ದೇಶಿ ಗೋವು ಸಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ಅದರ ಸ್ಲರಿ, ಗೋಬರ್ ಗ್ಯಾಸಿನಿಂದ ಬರುವ ಸ್ಲರಿ, ನಂತರ ಸೆಗಣಿ, ಇದನ್ನೇ ಗಿಡಗಳಿಗೆ ಹಾಕಿ, ಅಂದ್ರೆ ಹೊರಗಿಂದ 1 ಪೈಸೆಯ ಗೊಬ್ಬರ ತರ್ತಾ ಇರಲಿಲ್ಲ. ಆದ್ರೆ ಹಿಂಡಿ ಈ ತರದ ಹುಲ್ಲು ಈ ತರದ ಖರ್ಚುಗಳಿಗೆ ಅಷ್ಟೇ 1 ಲಕ್ಷ ಬೇಕಾಗ್ತಿತ್ತು, ಆದ್ರೆ ಹಾಲು ಉಚಿತವಾಗಿ ಸಿಗ್ತಾ ಇತ್ತು. ಹಾಗಾಗಿ ಗೊಬ್ಬರದ ದೃಷ್ಟಿಯಿಂದ ಸ್ವಾವಲಂಬಿ ಆದ್ದು ಮೊದಲಿನ ಸೆಗಣಿ ಮೂತ್ರವನ್ನು ನನ್ನ ಕೃಷಿ ಭೂಮಿಗೆ ಬಳಸ್ತೇನೆ ಅಂತ ಹೇಳುವಂಥದ್ದು ಭಾರಿ ಪ್ರಾಥಮಿಕ ಕೃಷಿಕನಿಗೆ. ಆಮೇಲೆ

0: ಕುದುರೆ ಉತ್ಪನ್ನಗಳನ್ನು ತಯಾರಿ ಮಾಡುವಂಥದ್ದು. ಆ ಥರ ಉತ್ಪನ್ನಗಳನ್ನು ಈಗ ಎರಡು ಮಾಡ್ತಾ ಇದ್ದೇನೆ. ಒಂದು ಗೋಮೂತ್ರ, ಗೋಮೂತ್ರದಿಂದ ಗೋತೀರ್ಥ ಅಂತ ಮಾಡ್ತಾ ಇದ್ದೇನೆ. ಅದನ್ನು ಕುದಿಸಿ ಒಂದು 24 ರೀತಿಯ ಬಳಕೆಗಳಿಗೆ, ಚರ್ಮದ ಸಮಸ್ಯೆಗಳ ನಿವಾರಣೆಗೆ, ಡ್ಯಾಂಡ್ರಫ್ ನಿವಾರಣೆಗೆ, ಸ್ವಚ್ಛತೆ ಮಾಡುವಂಥದ್ದಕ್ಕೆ, ಈ ನೊಣ ಸೊಳ್ಳೆಯ ಮೊಟ್ಟೆಗಳನ್ನು ಸಾಯಿಸಲಿಕ್ಕೆ, ಫಿನಾಯಿಲ್ ರೀತಿ, ಡೆಟಾಲ್ ರೀತಿ, ಆಫ್ಟರ್ ಶೇವ್ ಈ ಥರ ಬಳಕೆ. ಅದಲ್ಲದೆ ಗಿಡಗಳಿಗೆ ಸಿಂಪಡಣೆ ಮಾಡಲಿಕ್ಕೆ, ರೋಗ ಬಾಧೆ ಕೀಟಬಾಧೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಬಾಯಿ ಮುಕ್ಕಳಿಸ್ಲಿಕ್ಕೆ, ಈ ಥರ ಎಷ್ಟು ಒಂದು ಮನೆಯಲ್ಲಿ ಇರಲೇಬೇಕಾದ ಒಂದು ಉತ್ಪನ್ನದ ರೀತಿ ಆ ಥರ ತಯಾರಿ ಮಾಡಿದ್ದೇನೆ. ಅದನ್ನು ಮಾರುಕಟ್ಟೆ ಮಾಡ್ತಾ ಇದ್ದೇನೆ. ಹಾಲಿಗಿಂತ ಹೆಚ್ಚು ಬೆಲೆ. ನನ್ನ ಗೋಮೂತ್ರ 1 ಲೀಟ್ರನ್ನು 150 ರೂಪಾಯಿಗೆ ಮಾರಾಟ ಮಾಡ್ತೇನೆ. ನನ್ನ ಮನೆ ಸಾಕಾಗಲಿಲ್ಲ ಅಂದರೆ ಇನ್ನು ಈ ಥರ ಯಾರು ಹೊರಗೆ ಬಿಟ್ಟು ಸಾಕ್ತಾರೆ ಅಂತ ಅಲ್ಲಿಂದ 25 ರೂಪಾಯಿ ಲೀಟ್ರಿಗೆ ಖರೀದಿ ಮಾಡಿ ಅದನ್ನು ತಯಾರಿ ಮಾಡುವಂಥದ್ದು ಮಾಡ್ತಾ ಇದ್ದೇನೆ. ಒಂದು ಮಾರುಕಟ್ಟೆ ಮಾಡ್ತಾ ಇರೋದು ಅದೊಂದು. ಇನ್ನೊಂದು ದ್ರವರೂಪಿ ಗೊಬ್ಬರ. ಗೋವು ಸಹಜವಾಗಿ ಮರಣ ಹೊಂದಿದಾಗ ದೇಶಿ ಗೋವು ಅದರ ಸಮ ಪ್ರಮಾಣ ಸೆಗಣಿ, ಗೋಮೂತ್ರ, ಮಜ್ಜಿಗೆಯನ್ನು ಹಾಕಿ ಬೆಲ್ಲ 1/10 ಭಾಗ, ಪಪ್ಪಾಯಿ 1/10 ಭಾಗ. ಪಪ್ಪಾಯಿ ಇಲ್ಲ ಅಂದರೆ ಯೂನಿ ಎನ್ಝೈಮ್ ಅಂತ ಹೇಳೋಂಥ ಒಂದು ಮಾತ್ರೆ 500 mg, ಅದನ್ನು 10 kg ಶರೀರ ತೂಕಕ್ಕೆ 1 ರಂತೆ ಹಾಕಿ ಅದನ್ನು 4 ತಿಂಗಳು ಇದು ಪೂರ್ತಿ ಮುಚ್ಚಿ ಅದು ದ್ರವರೂಪಕ್ಕೆ ಬರ್ತದೆ. ಅದನ್ನು ಕೃಷಿ ಬಳಕೆಗೆ ನಾನು ಪ್ರಾರಂಭ ಮಾಡಿದೆ. ಆ ಸಮಯದಲ್ಲೇ ಬೋರ್ಡೋ ಕೊಡೋದನ್ನು ನಿಲ್ಲಿಸಿದೆ. ಕೊಳೆ ರೋಗ ಕಾರಣಕ್ಕೆ ಸಾಯುವ ಗಿಡಗಳು, ಹಳದಿಯಾದ ಗಿಡವು ಹಸಿರಾಗ್ಲಿಕ್ಕೆ ಶುರು ಆಯಿತು. ಇನ್ನೊಂದು ಮಣ್ಣಿನಲ್ಲಿ ವೈವಿಧ್ಯತೆ, ಅಂದರೆ ಮಣ್ಣಿನ ಪರೀಕ್ಷೆ ಅಂತ ಹೇಳೋದು ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಯಾವಾಗ ಮಣ್ಣಿನಲ್ಲಿ ನಿಮಗೆ ವೈವಿಧ್ಯತೆ ಜಾಸ್ತಿ ಆಯಿತು, ಹಕ್ಕಿ ತಂದು ಹಾಕಿದ ಬೀಜವು ಅದರಲ್ಲಿ ಹುಡ್ತದೆ ಅಂದರೆ ಮಣ್ಣು ಅಲ್ಲಿ ಸಾಯಿಲ್ ಕಾರ್ಬನ್ ಹೆಚ್ಚಾಗಿದೆ, ಮಣ್ಣಿನ ಸತ್ವ ಜಾಸ್ತಿ ಆಗಿದೆ ಅಂತ ಅರ್ಥ. ವೈವಿಧ್ಯತೆ ಜಾಸ್ತಿ ಆಯಿತು. ಒಂದು ಚದರ ಅಡಿ ನಾವು ನೋಡಿದರೆ ಒಂದೆಲಗ ಇರ್ಬೋದು, ನೆಲನೆಲ್ಲಿರ್ಬೋದು, ಈ ಥರದ ವೈವಿಧ್ಯಗಳು, ಹುಲ್ಲು ಬೇರೆ ಬೇರೆ ಮಣ್ಣಿನಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರು ಆಯಿತು. ಈ ಥರ ಒಂದು ಗುಣಮಟ್ಟದ ಮಣ್ಣು ಪಡ್ಕೊಳ್ಳುವಂಥದ್ದು ಕೃಷಿ ಆಮೇಲಿದ್ದು. ಮಣ್ಣು ಚೆನ್ನಾಗಾದರೆ ನೀರಿನ ಪ್ರಮಾಣನೂ ಕಮ್ಮಿ ಸಾಕಾಗ್ತದೆ. ಈ ಥರ ನನಗೆ ಅಂತ ಪ್ರಾರಂಭ ಮಾಡಿದೆ. ಈಗ ತುಂಬ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಮಾರುಕಟ್ಟೆ ಮಾಡ್ತಾ ಇದ್ದೇನೆ. ಗೋನಂದಾಜಲ ಮತ್ತು ಗೋತೀರ್ಥ.
1: ಗೋನಂದಾಜಲ ಅಂದರೆ ನೀವು ಅದನ್ನು ಯಾವ ರೀತಿ ಕಾಪಿಡುವಂಥದ್ದು, ಅಂದರೆ ಈಗ ಯಾರಿಗಾದರೂ ಬೇಕಾದರೆ, ಅಂದರೆ ನೀವು ಅದನ್ನು ಹೇಗೆ ಇಟ್ಕೊಳ್ಳುವಂಥದ್ದು?
0: ಅದನ್ನು ಬ್ಯಾರಲಲ್ಲೇ ಹಾಕಿ, 1000 ಲೀಟ್ರನ್ನ ಡ್ರಮ್ಮು ಮತ್ತು 200 ಲೀಟ್ರನ್ನ ಬ್ಯಾರಲಲ್ಲೇ ಹಾಕಿ, ನಂತರ 20, 10, 5 ಲೀಟ್ರು, 1 ಲೀಟ್ರನ್ನ ಕ್ಯಾನ್ಗಳಿಗೆ ತುಂಬಿಸಿ ಅದನ್ನು ತೆಗೆದಿಡುವಂಥದ್ದು ಮಾಡ್ತೇನೆ. ಯಾರು ಬೇಕು ಅಂತ ಕೇಳ್ತಾರೆ ಆಗ ಅವರಿಗೆ ಕಳಿಸಿ ಕೊಡುವಂಥದ್ದು. ಅದಕ್ಕೆ ಯಾವುದೇ ಎಕ್ಸ್ಪೈರಿ ಡೇಟ್ ಇಲ್ಲ, ಯಾವತ್ತೂ ಬಳಸ್ಬೋದು. ಅದು ಎಷ್ಟು ಹಳತಾದರೂ ಅದನ್ನು ಬಳಸ್ಬೋದು. ಅದು ಸೂಕ್ಷ್ಮ ಜೀವಿಗಳಿಗೆ ಆಹಾರ, ಜೀವಿಗಳು ಇಲ್ಲ. ಜೀವಿಗಳು ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಆದರೆ ಅದು ಅದಕ್ಕೆ ಆಹಾರ ಆಗಿರೋದ್ರಿಂದ ಸೂಕ್ಷ್ಮ ಜೀವಿಗಳು ಸಂಖ್ಯೆ ಜಾಸ್ತಿ ಆಗ್ತದೆ.
1: ಈಗ ಒಂದು ದನ ಮರಣ ಹೊಂದಿದ್ರೆ ಅದರಿಂದ ನೀವು ಎಷ್ಟು ಈ ಗೋನಂದ ಜಲ ಎಷ್ಟು ಪ್ರಮಾಣದಲ್ಲಿ ನಿಮಗೆ ತೆಗಿಲಿಕ್ಕೆ ಆಗ್ತದೆ?
0: ಒಂದು ಸಣ್ಣ ಕರು ಮರಣ ಹೊಂದಿದಾಗ ಪ್ರಾರಂಭ ಮಾಡಿದೆ, ಆಗ ಒಂದು 150 ಲೀಟ್ರನಷ್ಟು, ಅಂದರೆ ನಮಗೆ 4 ಪಟ್ಟು ಇದೇ ಆಗ್ತದೆ. ಅದರ ಶರೀರ, ಸೆಗಣಿ, ಮೂತ್ರ, ಮಜ್ಜಿಗೆ ಅಂದಾಗ 250 kg ಇದ್ರೆ 1000 ಲೀಟ್ರ್ ವರೆಗೆ, ಇನ್ನು 300 kg ಇದೆ ಅಂದರೆ 1.5 ಸಾವಿರ ಲೀಟ್ರ್. ಈಗ ಗೋನಂದ ಜಲದ ಜೊತೆಗೆ ಅದಕ್ಕೆ ಕರು ಹಾಕಿದಾಗ ಬರುವಂತಹ ಹಾಸು, ಅದರ ನೀರು, ಇದನ್ನು ಸಂಗ್ರಹ ಮಾಡಿ ಕರು ಹಾಕಿದಾಗ ಶುದ್ಧ ಆಗೋವರೆಗಿನ ಪ್ರೋಟೀನ್ಯುಕ್ತ ಹಾಲಿದೆ, ಅದನ್ನು ಒಂದು ಡ್ರಮ್ ಅಲ್ಲಿ ಪ್ರತ್ಯೇಕ ಸಂಗ್ರಹ ಮಾಡಿ ಅದನ್ನು 25% ಇದಕ್ಕೆ ಮಿಶ್ರಣ ಮಾಡುದು. ಜೊತೆಗೆ ಅಗ್ನಿಹೋತ್ರ ದಿನ ಮನೆಯಲ್ಲಿ ಮಾಡಿದೆ, ಅದರ ಭಸ್ಮ ಏನಿದೆ ಅದನ್ನು 100 ಲೀಟ್ರಿಗೆ 100 ಗ್ರಾಮ್ ರೀತಿ ಆ ಥರ ಅದನ್ನು ಹಾಕಿ ದಿವ್ಯ ಗೋನಂದ ಜಲ ಅಂತ ತಯಾರು ಮಾಡ್ತಾ ಇದ್ದೇನೆ. ಪರಿಣಾಮ ಸ್ವಲ್ಪ ಹೆಚ್ಚು ಇದೆ ಅಂತ ಅದರ ಇದು ಕಾಣಿಸ್ತಾ ಇದೆ.
1: ಇದನ್ನು ಮಾಡುವ ವಿಧಾನ ಯಾವ ರೀತಿ, ಅದರ ಪ್ರಾರಂಭದ ಹಂತಗಳು?
0: ಪ್ರಾರಂಭದಲ್ಲಿ ಅದೇ 200 ಲೀಟ್ರ್ ಬ್ಯಾರಲಲ್ಲಿ ಕರು ಒಂದು ಮರಣ ಹೊಂದಿದಾಗ ಪ್ರಾರಂಭ ಮಾಡಿದೆ. ಆಮೇಲೆ ನಮ್ಮ ಹಳೆಯ ಒಂದು ಗೋಬರ್ ಗ್ಯಾಸ್, ಅಂದರೆ ಡ್ರಮ್ ಬಾವಿಯ ರೀತಿ 2 ಕಂಪಾರ್ಟ್ಮೆಂಟ್ ಇರುವಂಥ ಬಾವಿ ಇತ್ತು, ಅದು ಡ್ರಮ್ ಕೆಟ್ಟಿತ್ತು, ಅದನ್ನು ತೆಗೆದಿತ್ತು. ಅದರಲ್ಲಿ 2 ಕಡೆ 2 ಗೋವುಗಳನ್ನು ಹಾಕಿ ಮಾಡಿದೆ. ಅದನ್ನು ಎತ್ತುವಂಥದ್ದು ದೊಡ್ಡ ಒಂದು ಸವಾಲನ್ನ ಇದು. ಹಾಗಾಗಿ ಆಗ ದೊಡ್ಡ ಗೀರದನ ಎಲ್ಲ ಇತ್ತು, ದೊಡ್ಡದು ಬೇಕಾಗಿತ್ತು. ಆದರೆ ಈಗ ಪೂರ್ತಿ ತೆರೆದ ಬಾಯಿ ಇರುವಂಥ 1000 ಲೀಟ್ರನ್ನ ಇದು ಮಲ್ನಾಡು ಗಿಡ್ಡಕ್ಕೆ 1000 ಲೀಟ್ರನ್ನ ಡ್ರಮ್ಮು ಸಾಕಾಗ್ತದೆ. ಅದನ್ನು ಅಡ್ಡ ಹಾಕಿ ಅದರಲ್ಲಿ ಮರಣ ಹೊಂದಿದ ಗೋವನ್ನು ಮಲಗಿಸಿ ನೇರ ಮಾಡಿ ಸಮ ಪ್ರಮಾಣ ಸೆಗಣಿ, ಮೂತ್ರ, ಮಜ್ಜಿಗೆ ಇದನ್ನು ಹಾಕಿ ಪೂರ್ತಿ ಬೆಲ್ಲ, ಪಪ್ಪಾಯಿ ಇದನ್ನು ಹಾಕಿ ಪೂರ್ತಿ ಮುಚ್ಚಿ, ಮುಚ್ಚಳವನ್ನು ಮುಚ್ಚಿ ಮೇಲಿಂದ ಈ ಥರ ಸಿಲ್ಪಾಲಿನ್ ಅಥವಾ ಜಿನೆಗರ್ ಶೀಟ್ ಹಾಕಿ ಪೂರ್ತಿ ಕಟ್ಟಿಬಿಟ್ರೆ ಅದು ಯಾವುದೇ ವಾಸನೆಯೂ ಬರೋದಿಲ್ಲ. ನಮ್ಮ ಹಟ್ಟಿಯ ಪಕ್ಕದಲ್ಲೇ ಅದನ್ನು ಇದು ಮಾಡ್ತೇವೆ. ಜೀವಾಮೃತದಷ್ಟು ವಾಸನೆ ಇಲ್ಲ ಅದು ತಯಾರಾದ ಮೇಲೆ, ಅಷ್ಟು ಇದರಲ್ಲಿ ಅದು ದ್ರವರೂಪಕ್ಕೆ ಬರ್ತದೆ.

0: ಎಷ್ಟು ಸಮಯ ತಗೊಳ್ತದೆ?
1: 4 ತಿಂಗಳು ಬೇಕು ಅದು ದ್ರವ ರೂಪಕ್ಕೆ ಬರ್ಲಿಕ್ಕೆ. 4 ತಿಂಗಳು ಪೂರ್ತಿ ಮುಚ್ಚಿ ನಂತರ ತೆಗೆಯುವಂಥದ್ದು ಮಾಡಿದೆ.
0: ನೀವು ಒಮ್ಮೆ ಮುಚ್ಚಿದ್ರೆ ಮತ್ತೆ ಅದು 4 ತಿಂಗಳು ಕಳೆದೇ ತೆರೆಯುವಂಥದ್ದು.
1: ಹೌದು, 4 ತಿಂಗಳು ಪೂರ್ತಿ ಆದ್ಮೇಲೆ ತೆರೆಯುವಂಥದ್ದು.
0: ಆಮೇಲೆ ಅದಕ್ಕೆ ನೀರಿನ ಪ್ರಮಾಣ ಸೇರಿಸಿ ಹಾಕುವಂಥದ್ದು ಗಿಡಗಳಿಗೆ?
1: ಅದು 1 ಎಕರೆಗೆ 5 ಲೀಟ್ರು ಅಂತ ಅದರ ಪ್ರಮಾಣ. ವರ್ಷದಲ್ಲಿ 3 ಸಾರಿ ಹಾಕಬೇಕು ಅಂತ ಹೇಳುವಂಥದ್ದು. ಹಾಗೆ 2 ರೀತಿಯಲ್ಲ ಹಾಕ್ಬೋದು. ಬುಡದಲ್ಲಿ ತೇವಾಂಶ ಇದೆ, ನೇರ ಬಿಸಿಲು ಬೀಳೋದಿಲ್ಲ ಅಂತ ಭೂಮಿ ಆದರೆ ನೇರ ಒಂದೊಂದು ಬುಡಕ್ಕೆ, ಈಗ ಒಂದು ಅಡಿಕೆ ಅಂತಂದರೆ 500 ಗಿಡ ಅಂತ ಇಟ್ಕೊಂಡ್ರೆ ಎಕರೆಗೆ ಒಂದೊಂದು ಬುಡಕ್ಕೆ 10 ML ಹಾಗೆ ಹಾಕ್ಬೋದು. ಆ ಥರ ನೆರಳಿರುವಂಥ ಜಾಗಕ್ಕೆ ಜೀವಿಗಳು ಬಂದು ತಿಂದು ಹೋಗ್ತವೆ ಅಂದರೆ ಅದು ಉಳ್ದ ಗೊಬ್ಬರದ ರೀತಿ ಅಲ್ಲದೇ ಇರುವ ಕಾರಣ. ಇಲ್ಲ ಅಂದರೆ 100 ಲೀಟ್ರ್ ಬ್ಯಾರಲಿಗೆ 2 ಲೀಟ್ರ್ ಹಾಕಿದರೆ ಒಂದೊಂದು ಬುಡಕ್ಕೆ 1/2 ಲೀಟ್ರ್ನಾಗೆ ಎರಿಬೋದು. 100 ಲೀಟ್ರಿಗೆ 1 ಲೀಟ್ರ್ ಹಾಕಿದರೆ 1 ಲೀಟ್ರ್ನಾಗೆ ಎರಿಬೋದು.
0: ಈಗ ನಿಮ್ಮ ಗೋ ಸಾಕಣೆಯಲ್ಲಿ ನೀವು ಸವಾಲುಗಳನ್ನು ಎದುರಿಸುವಂತಹ ಪರಿಸ್ಥಿತಿಗಳು ಬಂದಿದೆಯಾ, ಯಾವ ರೀತಿ? ಅದು
1: ಅಂದ್ರೆ ಗೋವು ಅಂದ್ರೆ ನಿಜವಾಗಿ ಉಳಿದ ಜೀವಿಗಳ ರೀತಿಯೇ ಮುಕ್ತವಾಗಿ ಓಡಾಡಿ ಎಲ್ಲಾ ಭೂಮಿಯನ್ನು ಫಲವತ್ತು ಮಾಡೋದು. ವಿಜ್ಞಾನಿಗಳು ಹೇಳೋ ಪ್ರಕಾರ 1 ಕೆಜಿ ಸೆಗಣಿ ಬಿದ್ದರೆ 7-9 ಲೀಟ್ರ್ ನೀರು ಹಿಡ್ಕೊಳ್ಳೋ ರೀತಿ ಬ್ರೆಡ್ಡಿನ ರೀತಿ ಮಣ್ಣಾಗ್ತದೆ. ಆ ಥರ ಓಡಾಡಿದ್ರಿಂದ ಭೂಮಿಯ ನೀರಿನ ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯನೂ ಜಾಸ್ತಿ ಆಗ್ತದೆ. ಆದರೆ ಇವತ್ತು ನಮ್ಮ ಅನೇಕ ಈ ದಕ್ಷಿಣ ಕನ್ನಡದಲ್ಲಿ ಸವಾಲು ಏನಂದರೆ ಅದು ಹೊರಗಡೆ ಹೋಗ್ತದೆ. ಗೋವು ಸಹಜವಾಗಿ ಬೇಲಿ ಎಂಥ ಬೇಲಿ ಹಾಕಿದರೂ ಹೊರಗಡೆ ಹೋಗ್ತದೆ ತಕ್ಷಣ, ಅದು ಅದನ್ನು ಎದುರಿಸ್ಬೇಕಾಗ್ತದೆ. ಹಾಗಾಗಿ ನಾವು ನಮ್ಮ ಭೂಮಿಯಲ್ಲೇ ಎಷ್ಟು ಬೇಲಿ ಹಾಕ್ಕೊಂಡು ಅದು ಹೊರಗೆ ಹೋಗದ ರೀತಿಯ ಬಿಗಿಯಾದ ಬೇಲಿ ಹಾಕ್ಕೊಂಡೇ ಮಾಡಬೇಕು. ಹೊರಗೆ ಹೋದ ತಕ್ಷಣ ನಾವು ಅಪರಾಧಿಗಳು ಅಂತ ಹೇಳುವಂಥದ್ದು ಅಂದರೆ ಎಲ್ಲ ಕಡೆ ಓಡಾಡ್ತಾ ಇದ್ದದ್ದನ್ನು ಅದನ್ನು ಸೀಮಿತ ಜೈಲಿನ ಒಳಗೆ ಸೇರಿಸಿದ್ದೇವೆ. ಇದು ಗೋ ಸಾಕುವವರಿಗೆ ಇರುವಂಥ ಒಂದು ಸವಾಲು. ಇನ್ನೊಂದು, ಪ್ರತಿ ವರ್ಷ 2 ಪಟ್ಟಾಗ್ತದೆ. ಗೋವು ಪ್ರತಿ ವರ್ಷ 1 ಕರು ಹಾಕ್ತದೆ. ನಮ್ಮಲ್ಲೇ ಒಂದು ನಂದಿ ಇದೆ ಅಂದರೆ ಅದು ಸಹಜ, ಇದು ನಡ್ಕೊಂಡು 2 ಪಟ್ಟಾಗ್ತದೆ. ನಮ್ಮಲ್ಲಿರುವ ಏನು ಜಾಗ, ಅದಕ್ಕೆ ಕಟ್ಟುವಂಥ ಜಾಗ, ಇದು ಸಾಕಾಗೋದಿಲ್ಲ. ಹಾಗಾಗಿ ಅದನ್ನು ನಾವು ಬೇರೆಯವರಿಗೆ ಕೊಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಗೋಶಾಲೆಗಳು ಅಂದರೆ ಯಾವತ್ತೂ ಪರಿಹಾರ ಅಲ್ಲ. ಅಲ್ಲಿ ಇದ್ದ ಸಂಖ್ಯೆ ಅಷ್ಟೇ ಇರ್ತದೆ. 1 ಗೋಶಾಲೆಯಲ್ಲಿ 1,000 ಇದೆ ಅಂದರೆ 10 ವರ್ಷ ಹೋದರೂ 1,000 ಇರ್ತದೆ. ಯಾಕಂದರೆ ಅಲ್ಲಿಯ ನೋಡಿಕೊಳ್ಳೋದು ಅದು ಸಾಧ್ಯ ಇರುವಂಥದ್ದಲ್ಲ. ರೈತನ ಭೂಮಿಯಲ್ಲಿ ಅದು ಇರಬೇಕು, ರೈತ ಪ್ರೀತಿಯಿಂದ ಸಾಕುವಾಗಬೇಕು. ಮುಕ್ತವಾಗಿ ಕಾನೂನಲ್ಲಿ ಇದೆ, 100 ಗೋವನ್ನು ತೋರಿಸಿದರೆ ಗೋಮಾಳವನ್ನು ಹುಡುಕಿ ಕೊಡಬೇಕು ಅಂತ ಹೇಳುವಂಥ. ಆದರೆ ಎಲ್ಲೂ ಅದು ಆದ ಇದಿಲ್ಲ, ಗೋಮಾಳಗಳೇ ಇಲ್ಲ ಅಂತ ಹೇಳುವಂಥದ್ದು. ಸವಾಲು, ದೊಡ್ಡ ಸವಾಲು ಇರುವಂಥದ್ದು ಗೋ ಇದರಲ್ಲಿ. ಇನ್ನೊಂದು, ಶ್ರಮ ಪಡುವಂಥ ಮಾನಸಿಕತೆ ಕಡಿಮೆ ಇದೆ. ಗೋವು ಅಂದರೆ ಅವನು ದಿನದಲ್ಲಿ 6 ಸಲ ಅದಕ್ಕೆ ಆಹಾರ ಹಾಕಬೇಕು, 12 ಸಲ ಸೆಗಣಿ ಬಚ್ಚುವಂಥದ್ದು ಮಾಡಬೇಕು. ಎಲ್ಲಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ತಿರುಗಾಡ್ಲಿಕ್ಕೆ ಆಗೋದಿಲ್ಲ, ಈ ಥರದ್ದು ಇರ್ತದೆ. ಅದಕ್ಕೂ ನಾವು ವ್ಯವಸ್ಥೆ ಮಾಡಿಕೊಂಡ್ರೆ ಮಾಡ್ಬೋದು. ಮಲೆನಾಡು ಗಿಡ್ಡದಂಥದ್ದಕ್ಕೆ ಸ್ವಲ್ಪ ಬೈಯಲ್ಲಿ ಹಾಕಿ ಒಂದಿನ ಬಾರದಿದ್ದರೂ ಕರುವನ್ನು ಅದ್ರ ಹತ್ರನೇ, ನಮಗೆ ಕರುವನ್ನು ಕಟ್ಟಿಬಿಟ್ರೆ ಹಾಲು ಕರೆಯುವ ಒತ್ತಡ ಇರೋದಿಲ್ಲ. ಆ ಥರ ನಾವು ಹೊರಗೆ ಹೋಗಲೇಬೇಕು ಅಂತ. ನಾನೀಗ ಅಂಗಳದಲ್ಲೇ ಒಂದು ಬೇಲಿ ಹಾಕಿ ಪ್ರತಿದಿನ ಬೆಳಿಗ್ಗೆ ಹಾಲು ಕರೆಯುವ ಕರೆದಾದ್ಮೇಲೆ 1-2 ಗಂಟೆ, ಸಂಜೆ ಹಾಲು ಕರೆದ ಮೇಲೆ 2 ಗಂಟೆ, ಅಲ್ಲೇ 1 200 ಲೀಟ್ರ್ ಬ್ಯಾರಲನ್ನು ಅಡ್ಡಕ್ಕೆ ತರಿಸಿ ಅದರಲ್ಲಿ ಬೈಯುಲ್ಲು ಮತ್ತು ಅಕ್ಕಚ್ಚು ಈ ಥರದ್ದನ್ನು ನೀರನ್ನು ಹಾಕಿ ಅಲ್ಲೇ ಮೇಲಕ್ಕೆ ಬಿಡುವಂಥದ್ದು, ಹುಲ್ಲನ್ನು ಅಲ್ಲಿ ತಂದು ಹಾಕೋದು. ಆಗ ಮುಕ್ತವಾಗಿ ಓಡಾಡ್ತಾ ಇರ್ತವೆ, ಖುಷಿ ಖುಷಿಯಾಗಿರ್ತದೆ, ಬಿಸಿಲು ಬೀಳ್ತದೆ ಅದಕ್ಕೆ. ಈ ಥರ ತುಂಬ ಕೆಲಸಗಳು, ನಾವು ಹಟ್ಟಿಯನ್ನು ಸ್ವಚ್ಛತೆ ಮಾಡಲಿಕ್ಕೂ ಸುಲಭ ಆಗ್ತದೆ. ಇನ್ನೊಂದು, ಹಟ್ಟಿಯನ್ನು ತೊಳೆಯುವುದು ಅಂತ ಹೇಳೋದು HF ಜರ್ಸಿ ಬಂದ ಮೇಲೆ ಬಂದಿರುವಂಥದ್ದು. ಇವತ್ತು ಅದನ್ನು ಮುಂದುವರಿಸಿದೆ ನಾವು ಪ್ರೆಷರ್ ವಾಶಲ್ಲಿ. ನಿಜವಾಗಿ ದೇಶೀ ದನ ಅದರ ಮೈ ಮೇಲೆ ಯಾವುದೇ ಕೊಳೆ ಮಾಡಿಕೊಳ್ಳೋದಿಲ್ಲ. ನಂತರ ಸೆಗಣಿಯನ್ನು ಬಾಚಿದರೆ ಹಟ್ಟಿಯಲ್ಲಿ ಮತ್ತೇನು ಸ್ವಚ್ಛ ಮಾಡುವಂಥದ್ದು, ಹಾಗೆಯೂ ನೀರು ಸೆಗಣಿ ಹಾಕಿದೆ ಅಂದರೆ ಅದನ್ನು ತೆಗೆದು ಗೋಮೂತ್ರವನ್ನೇ ಸಿಂಪಡಿಸಿ ನಾವು ಇದು ಮಾಡಿದರೆ, ಒಂದು ವಿಡಿಯೋ ಉತ್ತರ ಭಾರತದ್ದು ನೋಡಿದೆ, ಹಟ್ಟಿಯನ್ನು ತೊಳಿಬಾರದು ಅಂತ. ಏನು ಕಾರಣ ಅಂದರೆ, ನೀರು ಬಿದ್ದ ತಕ್ಷಣ ಅಲ್ಲಿ ಸೊಳ್ಳೆಗಳು ನೊಣಗಳು ಇದು ಮೊಟ್ಟೆ ಇಡ್ತವೆ. ನೀರು ಬೀಳದೆ ಗೋಮೂತ್ರವೇ ಇದೆ ಅಂದರೆ ಅದರ ಖಾರಕ್ಕೆ ಯಾವುದೇ ಮೊಟ್ಟೆ ಬದುಕೋದಿಲ್ಲ. ಹಾಗಾಗಿ ಹಟ್ಟಿಯಲ್ಲಿ ಸೊಳ್ಳೆ ನೊಣ ಕಮ್ಮಿ ಆಗಬೇಕು ಅಂತಾದರೆ ನೀರು ಹಾಕಿ ತೊಳೆಯುವಂಥದ್ದು ನಿಲ್ಲಿಸಬೇಕು. ನಾನೀಗ ಆ ಪ್ರಯೋಗ ಮಾಡ್ತಾ ಇದ್ದೇನೆ, ಅನೇಕರಿಗೆ ಹೇಳಿದವರು ಅದು ಚೆನ್ನಾಗಾಗ್ತಾ ಇದೆ. ಸುಮ್ಮನೆ ನೀರು ಪೋಲಾಗ್ತದೆ, ನಂತರ ಅಗತ್ಯವೂ ಇಲ್ಲ. ದೇಶೀ ದನದ ಹಟ್ಟಿ ಕೆಲಸವೂ ತುಂಬ ಕಮ್ಮಿ ಆಗ್ತದೆ. ಹೀಗೆ ಹೊರಗೆ ಅಲ್ಲೇ ಅಂಗಳದಲ್ಲೊಂದು ಹಟ್ಟಿಯ ಹೊರಗೆ ಜಾಗಕ್ಕೆ ಹೋಗೋದ್ರಿಂದ ಅದು ಹೋದಾಗ ಇಲ್ಲಿ ಸ್ವಚ್ಛತೆಯೂ ಸುಲಭ ಆಗ್ತದೆ. ಅದು ಇದ್ದಾಗ ಸ್ವಚ್ಛತೆ ಮಾಡೋದು ಮತ್ತು ಹೊರಗೆ ಹೋದಾಗ ಸ್ವಚ್ಛತೆ ಮಾಡೋದು, ಇದಕ್ಕೆ ವ್ಯತ್ಯಾಸ.
0: ನಿಮ್ಮ ಈ ಕೆಲಸ ಕಾರ್ಯಗಳಿಗೆ ಸಹಾಯಕರನ್ನು ಇಟ್ಕೊಂಡು ಮಾಡ್ತೀರಾ ಅಲ್ಲ ನೀವೇ ಮಾಡ್ತೀರಾ?
1: ನಮ್ಮಲ್ಲಿ ತೋಟದ ಹುಲ್ಲು ತೆಗಿಲಿಕ್ಕೆ ಒಬ್ಬರು ಮಹಿಳೆ ಆ ಥರ ವಾರದಲ್ಲಿ 2 ದಿನ 3 ದಿನ ಈ ಥರ ಬರ್ತಾರೆ ಅಗತ್ಯಕ್ಕೆ ತಕ್ಕಂತೆ. ನಿತ್ಯ ಯಾರು ಕಾರ್ಮಿಕರು ಅಂತ ಹೇಳುವಂಥದ್ದಿಲ್ಲ, ನಾವೇ ಕೆಲಸ ಮಾಡ್ತೇವೆ ಮನೆಯಲ್ಲಿ. ಹಟ್ಟಿ ತೊಳೆಯುವಂಥದ್ದು ಇರ್ಬೋದು, ಹುಲ್ಲು ಹಾಕುವಂಥದ್ದು, ಹೊರಗೆ ಬಿಡುವಂಥದ್ದು, ಕಟ್ಟುವಂಥದ್ದು ಎಲ್ಲವೋ ಹಾಗೆ.

0: ಕನಿಷ್ಠ ಕಾರ್ಮಿಕರ ಇದರಲ್ಲಿ ನಾವೇ ಕೆಲಸ ಮಾಡೋದ್ರಿಂದ ಕಾರ್ಮಿಕರ ಅವಲಂಬನೆ ಕಡಿಮೆ.
1: ನಮ್ಮ ಕೇಳುಗರಿಗೆ ನಿಮ್ಮಿಂದ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ಫೋನ್ ನಂಬರನ್ನು ಕೊಡಬಹುದು?
0: ಆ ಥರದ ಪ್ರಶಿಕ್ಷಣಗಳನ್ನು ನಡೆಸ್ತೇವೆ ನಾವು ಅನೇಕ ಗೋಶಾಲೆಗಳಲ್ಲಿ. ಇದರಲ್ಲಿ 150ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ತಯಾರು ಮಾಡ್ಬೋದು. ನಂತರ ಈಗ ಆ ರೀತಿಯ ಉತ್ಪನ್ನಗಳು ಮುಂದಿನ ದಿನಗಳಲ್ಲಿ ಗುಣಮಟ್ಟವೂ ಇರಬೇಕಾಗ್ತದೆ ಉತ್ಪನ್ನದ್ದು. ಹಾಗಾಗಿ ಒಂದು ಯೋಚನೆ, ಇವತ್ತು ಮಾರುಕಟ್ಟೆ ಹೆಚ್ಚಾಗ್ತಾ ಇರುವಾಗ ಅನುಭವಕ್ಕೆ ಬಂದಿರೋದಂದ್ರೆ ಅದರ ಗುಣಮಟ್ಟನೂ ಉಳಿಬೇಕು ಅಂತ ಹೇಳೋ ದೃಷ್ಟಿಯಿಂದ ಯಾರು ಅದನ್ನು ಚೆನ್ನಾಗಿ ತಯಾರು ಮಾಡ್ತಾರೆ ಅಂಥವರು ತಯಾರು ಮಾಡಿ ಉಳಿದ ಕಡೆಗಳಿಂದ ಗೋಮೂತ್ರವನ್ನು ಈ ರೀತಿ ಏನು ಈಗ ಹಾಲು ಹೇಗೆ ಸಂಗ್ರಹ ಮಾಡ್ತಾರೆ ಡಿಪೋದಲ್ಲಿ, ಆ ರೀತಿ ಗೋಮೂತ್ರ ಇರ್ಬೋದು, ಸೆಗಣಿ ಇರ್ಬೋದು, ಇದನ್ನು ಸಂಗ್ರಹ ಮಾಡಿ ಗುಣಮಟ್ಟದ ಉತ್ಪನ್ನ ಈಗ ಸ್ವರ್ಗಸಾರ ಅಂತ ಸೆಗಣಿಯಿಂದ ಮಾಡ್ತಾ ಇದ್ದಾರೆ. ಆ ಥರದ ಎರೆಗೊಬ್ಬರಗಳನ್ನು ಅನೇಕರು ಮಾಡ್ತಾರೆ. ಯಾರೋ ದನ ಸಾಕೋದು ಪೂರ್ಣಾವಧಿ ಕೆಲಸ, ಮತ್ತು ಪುನಃ ಉತ್ಪನ್ನ ಮಾಡೋದು ಇನ್ನೊಂದು ಪೂರ್ಣಾವಧಿ ಕೆಲಸ, ಮಾರ್ಕೆಟಿಂಗ್ ಮಾಡೋದು ಇನ್ನೊಂದು ಪೂರ್ಣಾವಧಿ ಕೆಲಸ. ಅದನ್ನು ಬೇರೆ ಬೇರೆ ಎಕ್ಸ್ಪರ್ಟ್ಗಳು ಮಾಡಿದಾಗ ಹೆಚ್ಚು ಪರಿಣಾಮಕಾರಿ ಆಗ್ತದೆ, ಗುಣಮಟ್ಟನೂ ಸಿಗುವಂಥದ್ದಾಗ್ತದೆ. ದನ ಸಾಕೋ ಜೊತೆಗೂ ಮಾಡಬಾರ್ದು ಅಂತಿಲ್ಲ, ಅವರವರ ಇದನ್ನು ಭಸ್ಮ ಮಾಡೋದು ಅಥವಾ ದಂತ ಮಂಜನ್ ಮಾಡೋದು, ಬೆರಣಿ ಮಾಡೋದು, ಇದನ್ನು ಅವರವರ ಮನೆಯ ಗೋವಿಂದು ಮಾಡಬಹುದು. ಆದರೆ ಗುಣಮಟ್ಟ ಮತ್ತು ಇದರ ದೃಷ್ಟಿಯಿಂದ ಪ್ರಶಿಕ್ಷಣನೂ ಕೊಡ್ತೇವೆ, ಯಾರು ತಯಾರಿ ಮಾಡ್ಬೋದು. ಈಗ ಅನೇಕ ಗೋಶಾಲೆಗಳ ಥರ ಸುತ್ತಲಿನ ಮನೆಗಳಿಗೆ ಬೀಡಿ ಉದ್ಯಮದ ರೀತಿ ಧೂಪಬತ್ತಿ ತಯಾರು ಮಾಡುವಂಥದ್ದು ಮಿಶ್ರಣ ಮಾಡಿ ಕೊಡ್ತಾರೆ, ಅವರು ಮಾಡಿ ತಂದು ಕೊಡ್ತಾರೆ, ಒಣಗಿಸಿ ತಂದು ಕೊಡ್ತಾರೆ. ಈ ರೀತಿಯೂ ಸಾಧ್ಯತೆ, ಒಂದು ಉದ್ಯಮದ ರೀತಿಯು ಇವತ್ತು ಅನೇಕ ಕಡೆ ಪ್ರಾರಂಭ ಆಗಿದೆ. ಸ್ವಾವಲಂಬಿ ಜೀವನ ಕೇವಲ ಸೆಗಣಿ ಮತ್ತು ಮೂತ್ರದಿಂದಲೇ ಅದು ಆರಂಭ ಆಗಿದೆ. ಪ್ರಶಿಕ್ಷಣವನ್ನು ಕೊಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 95 911 76 337.
1: ಸರ್, ನೀವು ದೇಶಿ ಗೋವುಗಳನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡ್ತಾ ಇದ್ದೀರಿ, ಜೊತೆಗೆ ಕೃಷಿಗೆ ಬೇಕಾದಂತಹ ಗೋ ಉತ್ಪನ್ನಗಳನ್ನು ತಯಾರಿಸಿ ನೀಡ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ನಮಸ್ಕಾರ.
0: ನಮಸ್ತೆ.
2: ದೇಸಿ ಹಸು ಸಾಕಣೆ ಕುರಿತು ಪ್ರವೀಣ್ ಸರಳಾಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ. ಈಗ ಕೇಳಿ ಆರೋಗ್ಯ ಮಾಹಿತಿ.
3: ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ರೋಗ ಎನ್ನುವಂತಹದ್ದು ಬಹಳ ಪುರಾತನವಾದಂತಹ ಕಾಯಿಲೆ. ಪ್ರಾಚೀನ ಈಜಿಪ್ಟ್ ಉಲ್ಲೇಖದಂತೆ ಅತಿಯಾದ ಮೂತ್ರ ವಿಸರ್ಜಿಸುವ ರೋಗ ಎಂದು ಇದನ್ನು ನಮೂದಿಸಲಾಗಿದೆ. ಭಾರತೀಯ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಗಳಲ್ಲಿಯೂ ಈ ರೋಗದ ಸ್ಥಿತಿಯನ್ನು ಮಧುಮೇಹ ರೋಗ ಮತ್ತು ಸಿಹಿಮೂತ್ರ ರೋಗ ಎಂದು ಉಲ್ಲೇಖಿಸಲಾಗಿದೆ. ಇದಕ್ಕೆ ಇರುವೆಗಳನ್ನು ಆಕರ್ಷಿಸುವ ಮೂತ್ರ ಅಥವಾ ಡಯಾಬಿಟಿಸ್ ಎಂಬ ಶಬ್ದವನ್ನು 2ನೇ ಶತಮಾನದಲ್ಲಿ ಗ್ರೀಸಿನ ಅರಿಯೇಟಸ್ ಎನ್ನುವ ವೈದ್ಯ ನೀಡಿದ್ದ. ಕ್ರಿಸ್ತಶಕ 1600ರಲ್ಲಿ ಥಾಮಸ್ ವಿಲ್ಸನ್ ಎನ್ನುವಾತ ಡಯಾಬಿಟಿಸ್ ಇನ್ಸಿಪಿಡಸ್ ಅಂದರೆ ಅತಿಯಾದ ಮೂತ್ರ ಮತ್ತು ಡಯಾಬಿಟಿಸ್ ಮೆಲಿಟಸ್ ಅಂದರೆ ಸಿಹಿಮೂತ್ರ ಎಂದು ಎರಡು ಪ್ರತ್ಯೇಕ ರೋಗಗಳೆಂದು ಹೇಳಿದ. ಒಟ್ಟಿನಲ್ಲಿ ಮಧುಮೇಹ, ಸಿಹಿಮೂತ್ರ, ಸಕ್ಕರೆ ಕಾಯಿಲೆ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ರೋಗವು ಆಧುನಿಕ ಜಗತ್ತಿಗೆ ಈ ಶತಮಾನದ ಕೊಡುಗೆ ಅಂತ ಹೇಳಿದರೂ ಕೂಡ ತಪ್ಪಲ್ಲ. ನಮ್ಮ ದೇಶದಲ್ಲಿ 2025ನೇ ಇಸವಿಯ ಹೊತ್ತಿಗೆ ಸುಮಾರು 30 ಕೋಟಿ ಮಧುಮೇಹಿಗಳಿರ್ತಾರೆ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಹೆಚ್ಚಿನವರು ಯುವಕರು ಎನ್ನುವಂಥದ್ದು ಕೂಡ ಆತಂಕಕಾರಿಯಾದಂತಹ ವಿಷಯ. ಅಂದರೆ 50%ಕ್ಕಿಂತಲೂ ಹೆಚ್ಚು ಯುವಜನರು ಮಧುಮೇಹ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇದರಿಂದಾಗಿ ಮಧುಮೇಹದ ಜೊತೆಗೆ ಹೃದ್ರೋಗ, ಅಧಿಕ ರಕ್ತದೊತ್ತಡ, ಲಕ್ವ, ಅಂಧತ್ವ, ಲೈಂಗಿಕ ಸಾಮರ್ಥ್ಯ ಕ್ಷೀಣಿಸುವುದು ಎಲ್ಲವೂ ಕೂಡ ಸಮಸ್ಯೆಯಾಗಿ ಕಾಡುತ್ತದೆ. ಮಧುಮೇಹಿಗಳಲ್ಲಿ 75%ರಷ್ಟು ನಗರವಾಸಿಗಳು ಮತ್ತು 25%ರಷ್ಟು ಗ್ರಾಮೀಣ ವಾಸಿಗಳು ಹಾಗೂ ನಗರವಾಸಿಗಳಲ್ಲಿ 50%ರಷ್ಟು 40 ವರ್ಷಗಳಿಗಿಂತ ಕೆಳಗಿನವರು ಇದ್ದು, ನಮ್ಮ ನಗರವಾಸಿಗಳ ಬದಲಾಗುತ್ತಿರುವ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಕೆಲಸದ ಒತ್ತಡ ಇವೆಲ್ಲವೂ ಕೂಡ ಮಧುಮೇಹಕ್ಕೆ ಕಾರಣವಾಗ್ತಾ ಇದೆ. ಹಾಗಿದ್ರೆ ಮಧುಮೇಹ ಅಂದರೆ ಏನು? ದೇಹದ ಜೀವಕೋಶಗಳಿಗೆ ಬೇಕಾಗಿರುವಂತಹ ಶಕ್ತಿಯನ್ನು ಗ್ಲುಕೋಸಿನಿಂದ ದೊರೆತದೆ. ನಾವು ಸೇವಿಸಿದ ಆಹಾರವು ಜೀರ್ಣವಾದ ಬಳಿಕ ಗ್ಲುಕೋಸ್ ಆಗಿ ಪರಿವರ್ತನೆ ಆಗ್ತದೆ. ಕರುಳು ಗ್ಲುಕೋಸನ್ನು ಹೀರಿಕೊಂಡು ರಕ್ತಕ್ಕೆ ಬೆರೆಸ್ತದೆ. ರಕ್ತಕ್ಕೆ ಸೇರಿದ ಗ್ಲುಕೋಸ್ ನಿರಂತರವಾಗಿ ದೇಹದ ಎಲ್ಲ ಜೀವಕೋಶಗಳಿಗೆ ವಿತರಣೆಯಾಗ್ತದೆ. ಈ ಪ್ರಕ್ರಿಯೆಯು ದೇಹದಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಹೀಗಾಗಿ ರಕ್ತದಲ್ಲಿ ಸದಾಕಾಲ ನಿರ್ದಿಷ್ಟ ಪ್ರಮಾಣದ ಗ್ಲುಕೋಸ್ ಇರ್ತದೆ. ಸಾಮಾನ್ಯವಾಗಿ ಇದನ್ನು 120 ಮಿಲಿಗ್ರಾಂ ಅಂತ ಹೇಳ್ಬೋದು. ನಮ್ಮ ಹೊಟ್ಟೆಯ ಹೊಕ್ಕಳಿನ ಹಿಂಭಾಗದಲ್ಲಿ ಮೇದೋಜೀರಕ ಗ್ರಂಥಿ ಇರ್ತದೆ. ಈ ಗ್ರಂಥಿಯ ತಿರುಳುಗಳಲ್ಲಿ ಲ್ಯಾಂಗರ್ಹ್ಯಾನ್ಸ್ ದ್ವೀಪಗಳು ಎಂಬ ಪುಟ್ಟ ನಿರ್ನಾಳ ಗ್ರಂಥಿಗಳು ಹುದುಗಿಕೊಂಡಿರ್ತವೆ.

0: ಇದು ಸಾವಿರಾರು ಜೀವಕೋಶಗಳ ಒಂದು ಗುಚ್ಛವಾಗಿರುತ್ತದೆ. ಈ ಜೀವಕೋಶಗಳಲ್ಲಿ ಆಲ್ಫಾ, ಬೀಟಾ ಮತ್ತು ಡೆಲ್ಟಾ ಎಂಬ ಮೂರು ಬಗೆಯ ಜೀವಕೋಶಗಳಿದ್ದು, ಇವುಗಳಲ್ಲಿ ಬೀಟಾ ಜೀವಕೋಶಗಳಿಂದ ಇನ್ಸುಲಿನ್ ಎನ್ನುವ ರಸದೂತ ಉತ್ಪತ್ತಿಯಾಗ್ತದೆ. ಈ ಇನ್ಸುಲಿನ್ ರಸದೂತ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ. ರಕ್ತದಲ್ಲಿ ಸಕ್ಕರೆಯ ಅಂಶವು ಕಡಿಮೆಯಾದಾಗ ನಮಗೆ ಹಸಿವೆ ಆಗ್ತದೆ, ಬಳಲಿಕೆಯಾಗ್ತದೆ, ತಲೆ ಸುತ್ತದೆ. ಇದನ್ನು ಹೈಪೋಗ್ಲೈಸಿಮಿಯಾ ಎಂದು ಹೇಳ್ತಾರೆ. ಆ ಕ್ಷಣದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆಯಾಗಿ ರಕ್ತದಲ್ಲಿ ಹೆಚ್ಚಿನ ಸಕ್ಕರೆ ಪ್ರಮಾಣ ಇರುವ ಹಾಗೆ ದೇಹವು ವ್ಯವಸ್ಥೆಯನ್ನು ಮಾಡಿಕೊಳ್ತದೆ. ಒಟ್ಟಿನಲ್ಲಿ ರಕ್ತದಲ್ಲಿನ ಸಕ್ಕರೆಯು ಸಂಪೂರ್ಣ ನಿಯಂತ್ರಣದಲ್ಲಿ ಇನ್ಸುಲಿನ್ ರಸದೂತಕ್ಕೆ ಇರ್ತದೆ. ಕೆಲವೊಮ್ಮೆ ಜೀವಕೋಶಗಳಿಗೆ ಸಾಗಿಸಿದ ಬಳಿಕವೂ ಉಳಿದ ಗ್ಲೂಕೋಸ್ ಯಕೃತ್ತಿನಲ್ಲಿ ಶೇಖರಣೆಯಾಗ್ತದೆ. ನಾವು ಉಪವಾಸದಿಂದಿರುವಾಗ ಅಗತ್ಯಕ್ಕೆ ಅನುಗುಣವಾಗಿ ಯಕೃತ್ ಉಗ್ರಾಣದಿಂದ ಗ್ಲೂಕೋಸ್ ಹೊರಹೊಮ್ಮುತ್ತದೆ. ಹೀಗಾಗಿ ತಾತ್ಕಾಲಿಕವಾಗಿ ಆಹಾರ ಸೇವಿಸದೇ ಹೋದರೂ ಜೀವಕೋಶಗಳ ಕಾರ್ಯನಿರ್ವಹಣೆಗೆ ಯಾವುದೇ ಕುಂದು ಉಂಟಾಗುವುದಿಲ್ಲ. ಒಟ್ಟಿನಲ್ಲಿ ಇನ್ಸುಲಿನ್ ಉತ್ಪಾದನೆ ಕೊರತೆ ಅಥವಾ ನ್ಯೂನತೆ ಇಲ್ಲವೇ ಪ್ರಭಾವ ಹೀನತೆಯಿಂದ ಮತ್ತು ನಮ್ಮ ಜೀವಕೋಶಗಳಲ್ಲಿನ ಇನ್ಸುಲಿನ್ ಸಂವೇದನಾ ಶಕ್ತಿಯ ಕೊರತೆಯಿಂದ ಮಧುಮೇಹ ರೋಗ ಉಂಟಾಗ್ತದೆ. ಹೆಚ್ಚಾಗಿ ಅನುವಂಶೀಯವಾಗಿ ಬರುವಂತಹ ಮಧುಮೇಹ ರೋಗವು ಸಾಮಾನ್ಯವಾಗಿ 40 ವರ್ಷ ದಾಟಿದ ಮೇಲೆ ಬರ್ತಾಯಿತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಜೀವನ ಶೈಲಿ ಬದಲಾಗಿದೆ, ಆಹಾರ ಪದ್ಧತಿಯೂ ಕೂಡ ಬದಲಾಗಿದೆ. ಹಾಗಾಗಿ ಸಣ್ಣ ಮಕ್ಕಳು ಹಾಗೂ ಯುವಜನರು ಕೂಡ ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ನಾಗರಿಕತೆಯ ನೆಪದಲ್ಲಿ ಮತ್ತು ಸಂಸ್ಕೃತಿಯ ಸೋಗಿನಲ್ಲಿ ನಾವೆಲ್ಲ ನೈಸರ್ಗಿಕ ಆಹಾರದಿಂದ ಕೃತಕ ಸಂಸ್ಕೃತ ಆಹಾರಕ್ಕೆ ಮಾರು ಹೋಗ್ತಾ ಇದ್ದೇವೆ. ಚಟುವಟಿಕೆಯ ಜೀವನದಿಂದ ಆಲಸ್ಯದ ಬದುಕಿಗೆ ಹೊಂದಿ ಹೋಗಿದ್ದೇವೆ. ಈ ವ್ಯತಿರಿಕ್ತ ಬದಲಾವಣೆಗಳ ಬಳುವಳಿಯಾಗಿ ಮಧುಮೇಹ ರೋಗ ಬಂದಿದೆ. ಅನುವಂಶೀಯ ಕಾರಣಗಳು ವಿಪರೀತ ಬೊಜ್ಜು, ಆಲಸ್ಯ ಜೀವನ, ಸೋಮಾರಿತನದ ಜೀವನ, ಅತಿಯಾಗಿ ಸಂಸ್ಕೃತ ಆಹಾರ, ಕೃತಕ ಆಹಾರ ಸೇವನೆ, ಮದ್ಯಪಾನ, ಮಾನಸಿಕ ಒತ್ತಡ, ವೇದನೆ, ಮೇದೋಜೀರಕ ಗ್ರಂಥಿಯ ಸೋಂಕು, ಈ ಎಲ್ಲ ಕಾರಣಗಳಿಂದ ಮಧುಮೇಹ ಬರುವ ಸಾಧ್ಯತೆ ಇದೆ. ನಗರೀಕರಣ, ಕೈಗಾರಿಕೀಕರಣ, ಪರಿಸರ ಮಾಲಿನ್ಯ, ಬದಲಾದ ಜೀವನ ಶೈಲಿ, ಆಹಾರ ಶೈಲಿ ಮತ್ತು ಪದ್ಧತಿ, ಒತ್ತಡದ ಬದುಕು, ಇವೆಲ್ಲವೂ ಮಧುಮೇಹಕ್ಕೆ ಪೂರಕವಾದಂತಹ ಕಾರಣಗಳು. ತಂದೆ ತಾಯಂದಿರಿಗೆ ಮಧುಮೇಹ ಇದ್ದಲ್ಲಿ 90% ಮಕ್ಕಳಿಗೂ ಮಧುಮೇಹ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಒಬ್ಬ ಪೋಷಕ ಮಧುಮೇಹಿ ಮತ್ತೊಬ್ಬ ಪೋಷಕ ಮಧುಮೇಹಿ ಕುಟುಂಬದಿಂದ ಬಂದಿದ್ದಲ್ಲಿ ಮಕ್ಕಳಿಗೆ ಮಧುಮೇಹ ಬರುವ ಸಾಧ್ಯತೆ 60-70%. ಯಾರಾದರೊಬ್ಬರು ಪೋಷಕರು ಮಧುಮೇಹಿಗಳಾಗಿದ್ದಲ್ಲಿ ಜನಿಸುವ ಮಕ್ಕಳಿಗೆ ಮಧುಮೇಹ ಬರುವ ಸಾಧ್ಯತೆ 50%. ತಂದೆ ತಾಯಂದಿರಿಗಳಿಗೆ ಮಧುಮೇಹ ಇಲ್ಲದೇ ಹೋದರೂ ರಕ್ತ ಸಂಬಂಧಿಗಳಿಗೆ ಮಧುಮೇಹವಿದ್ದಲ್ಲಿ ಮಧುಮೇಹ ರಹಿತ ದಂಪತಿಗಳಿಗೆ ಜನಿಸುವ ಮಕ್ಕಳಿಗೆ ಮಧುಮೇಹ ಉಂಟಾಗುವ ಸಾಧ್ಯತೆ 25%. ಮಧುಮೇಹದ ರೋಗದ ಲಕ್ಷಣಗಳನ್ನು ಹೇಳುವುದಿದ್ರೆ, ಮಧುಮೇಹ ರೋಗದ ಚಿಹ್ನೆಗಳು ಮುಖ್ಯವಾಗಿ ವಯಸ್ಸು ಮತ್ತು ಯಾವ ರೀತಿಯ ಮಧುಮೇಹ ಎಂಬುದರ ಮೇಲೆ ನಿರ್ಧಾರಿತವಾಗ್ತವೆ. ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಮಧುಮೇಹ ರೋಗದ ಚಿಹ್ನೆಗಳು ಭಿನ್ನವಾಗಿರಬಹುದು. ವಯಸ್ಕರಲ್ಲಿ ಸಾಮಾನ್ಯವಾಗಿ ಅತಿಯಾದ ಮೂತ್ರ ವಿಸರ್ಜನೆ, ಅತಿದಾಹ, ಅತಿ ಬಳಲಿಕೆ, ಅತಿಯಾದಂತಹ ಹಸಿವು ಹೆಚ್ಚಾಗಿ ಕಾಣುತ್ತದೆ. ಇದರ ಜೊತೆಗೆ ಅತಿಯಾದ ಬಳಲಿಕೆ, ಆಲಸ್ಯ, ಮೈಕೈ ನೋವು, ಅಂಗೈ ಮತ್ತು ಅಂಗಾಲುಗಳು ಉರಿಯುವುದು, ಗುಣವಾಗದ ಗಾಯಗಳು, ದೃಷ್ಟಿಮಾಂದ್ಯತೆ, ಯೋನಿಯ ಸೋಂಕು, ಲೈಂಗಿಕ ನಿರಾಸಕ್ತಿ, ಇವು ಕೂಡ ಲಕ್ಷಣವಾಗಿ ಕಾಣಬಹುದು. ಮಕ್ಕಳಲ್ಲಿ ಉದರ ನೋವು, ವಾಂತಿ, ನಿಶಕ್ತಿ, ಬಳಲಿಕೆ, ಪದೇ ಪದೇ ಮತಿ ತಪ್ಪುವುದು, ಇವು ಪ್ರಾರಂಭಿಕ ಲಕ್ಷಣಗಳಾಗಿರಬಹುದು. ಅನೇಕ ಮಧುಮೇಹಗಳಲ್ಲಿ ಏನೂ ತೊಂದರೆ ಇಲ್ಲದೆ ಆಕಸ್ಮಿಕ ಮೂತ್ರ ಪರೀಕ್ಷೆಯಿಂದ ಇದು ಪತ್ತೆಯಾಗಬಹುದು. ಗುಣವಾಗದ ಗಾಯದ ಹುಣ್ಣು, ಬಾಯಿಯ ವಾಸನೆ ಅಥವಾ ಇನ್ನಾವುದೇ ಕಾರಣದಿಂದ ರಕ್ತ ಪರೀಕ್ಷೆ ಮಾಡಿದಾಗ ಮಧುಮೇಹ ರೋಗ ಗೋಚರವಾಗಬಹುದು. ಒಟ್ಟಿನಲ್ಲಿ ನಿಮ್ಮ ದೇಹದ ತೂಕ ಜಾಸ್ತಿಯಾದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ಹೆತ್ತವರು ಮಧುಮೇಹಿಗಳಾಗಿದ್ದಲ್ಲಿ, ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಅಸಮರ್ಪಕವಾಗಿದ್ದಲ್ಲಿ ನಿಮಗೆ ಮಧುಮೇಹ ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚೇ ಆಗಿರ್ತದೆ. ಸಾಕಷ್ಟು ಮುಂಜಾಗ್ರತೆ ವಹಿಸಬೇಕು, ಶಿಸ್ತುಬದ್ಧ ಜೀವನವನ್ನು ಅಳವಡಿಸಿಕೊಳ್ಳಬೇಕು, ದೈಹಿಕ ವ್ಯಾಯಾಮ, ಕ್ರಮಬದ್ಧವಾದಂತಹ ಆಹಾರ, ಒತ್ತಡವಿಲ್ಲದ ಬದುಕು ಇವುಗಳನ್ನು ರೂಢಿಸಿಕೊಂಡಲ್ಲಿ ಮಧುಮೇಹ ಬಂದರೂ ಎಲ್ಲರಂತೆ ನೀವು ಕೂಡ ಸುಖ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಬಹುದು.
1: ಆರೋಗ್ಯ ಮಾಹಿತಿ ಕೇಳಿದಿರಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 ರಿಂದ 50

25,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 47,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 34,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 10,000 ರಿಂದ 18,000 ರೂಪಾಯಿ, ತೆಂಗಿನಕಾಯಿ 1/1,000 ಗೆ 30,000 ರಿಂದ 40,000 ರೂಪಾಯಿ, ತೆಂಗಿನಕಾಯಿ 2/1,000 ಗೆ 25,000 ರಿಂದ 35,000 ರೂಪಾಯಿ, ಆಮದು ಅಕ್ಕಿ ಸ್ಥಳೀಯ

ತೆಂಗಿನಕಾಯಿ ಎರಡನೇ ವರ್ಗ 1,000ಕ್ಕೆ 25,000 ರಿಂದ 35,000 ರೂಪಾಯಿ. ಆಮದು ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರಿಂದ 5,500 ರೂಪಾಯಿ. ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿ. ಐಆರ್8 ಕ್ವಿಂಟಾಲಿಗೆ 3,800 ರಿಂದ 4,500 ರೂಪಾಯಿ. ಆಮದು ಭತ್ತ ಕ್ವಿಂಟಾಲಿಗೆ 2,350 ರಿಂದ 2,500 ರೂಪಾಯಿ. ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,650 ರಿಂದ 5,400 ರೂಪಾಯಿ. ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ರಿಂದ 5,000 ರೂಪಾಯಿ. ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರಿಂದ 5,500 ರೂಪಾಯಿ. ಆಮದು ಮೆಣಸು ಕ್ವಿಂಟಾಲಿಗೆ 17,000 ರಿಂದ 24,000 ರೂಪಾಯಿ. ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 65,500 ರೂಪಾಯಿ. ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರಿಂದ 14,000 ರೂಪಾಯಿ. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರಿಂದ 6,500 ರೂಪಾಯಿ. ಕದಳಿ ಕ್ವಿಂಟಾಲಿಗೆ 5,800 ರಿಂದ 7,000 ರೂಪಾಯಿ. ಗಾಳಿ ಕ್ವಿಂಟಾಲಿಗೆ 6,000 ರಿಂದ 6,500 ರೂಪಾಯಿ. ನೇಂದ್ರ ಬಾಳೆ ಕ್ವಿಂಟಾಲಿಗೆ 7,000 ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇನ್ನು ಮುಂದೆ ರೂಪಾ ಹೆಗಡೆ ಹಾಡಿರುವ ಒಂದು ವಚನ, ಇದು ಬಸವಣ್ಣನವರ ವಚನ.

ವಚನಗಳನ್ನು ಆಲಿಸಿದರೆ ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದಲ್ಲಿ ಭಾರೀ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ, ಪುದುಚೇರಿ ಭದ್ರ ಹಾಗೂ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ವಾರ್ತೆಗಳ ವಿವರ: ಇಂದು 4 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗಳು.

ಮತ ಎಣಿಕೆ ಕಾರ್ಯ ಮುಂದುವರೆದಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವಿನತ್ತ ಸಾಗುತ್ತಿದ್ದರೆ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವಿನತ್ತ ಮುನ್ನಡೆದಿದೆ. ತಮಿಳುನಾಡಿನಲ್ಲಿ ನಟ ಮತ್ತು ರಾಜಕಾರಣಿ ವಿಜಯ್ ಅವರ ಪಕ್ಷ ಟಿವಿಕೆ ಚೊಚ್ಚಲ ಪ್ರಯತ್ನದಲ್ಲಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಗೆಲುವಿನ ಹಾದಿಯಲ್ಲಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್, ತ್ರಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ತಲಾ ಒಂದು ಸ್ಥಾನವನ್ನು ಗೆದ್ದಿದ್ದರೆ, ಕರ್ನಾಟಕದಲ್ಲಿ ಎರಡು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 293 ವಿಧಾನಸಭಾ ಸ್ಥಾನಗಳಲ್ಲಿ ಇದುವರೆಗೆ 94 ಕ್ಷೇತ್ರಗಳಿಗೆ ಫಲಿತಾಂಶವನ್ನು ಘೋಷಿಸಲಾಗಿದೆ. ಬಿಜೆಪಿ 63 ಸ್ಥಾನಗಳನ್ನು ಗೆದ್ದಿದ್ದರೆ ತೃಣಮೂಲ ಕಾಂಗ್ರೆಸ್ 28 ಸ್ಥಾನಗಳನ್ನು ಗೆದ್ದಿದೆ. ಬಿಜೆಪಿ 141 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದರೆ ತೃಣಮೂಲ ಕಾಂಗ್ರೆಸ್ 55 ಸ್ಥಾನಗಳಲ್ಲಿ, ಸಿಪಿಎಂ ಒಂದರಲ್ಲಿ ಮತ್ತು ಇತರರು 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಕಾಂಗ್ರೆಸ್ ಒಂದು ಸ್ಥಾನದಲ್ಲಿ ಗೆದ್ದಿದ್ದು ಮತ್ತೊಂದು ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಮುಖ್ಯಮಂತ್ರಿ ಮತ್ತು ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಬಬಾನಿಪುರ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ದರೆ, ನಂದಿಗ್ರಾಮ್ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಮುನ್ನಡೆಯಲ್ಲಿದ್ದಾರೆ. ಎಜೆಯುಪಿ ಪಕ್ಷದ ಮುಖ್ಯಸ್ಥ ಹುಮಾಯೂನ್ ಕಬೀರ್ ಅವರು ನೌಡಾ ಮತ್ತು ರೆಜಿನಗರದಲ್ಲಿ ಸ್ಥಾನಗಳನ್ನು ಮುನ್ನಡೆ ಸಾಧಿಸಿದ್ದಾರೆ. ಆಡಳಿತಾರೂಢ ಬಿಜೆಪಿ ಅಸ್ಸಾಂನಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಲು ಸಜ್ಜಾಗಿದ್ದು, ಐತಿಹಾಸಿಕ 3ನೇ ಅವಧಿಗೆ ಅಧಿಕಾರ ಹಿಡಿಯಲಿದೆ. ಒಟ್ಟು 126 ವಿಧಾನಸಭಾ ಸ್ಥಾನಗಳಲ್ಲಿ ಇಲ್ಲಿಯವರೆಗೆ 87 ಕ್ಷೇತ್ರಗಳಿಗೆ ಫಲಿತಾಂಶವನ್ನು ಘೋಷಿಸಲಾಗಿದೆ. ಬಿಜೆಪಿ 67 ಸ್ಥಾನಗಳಲ್ಲಿ ವಿಜೇತವಾಗಿದೆ. ಮಿತ್ರ ಪಕ್ಷಗಳಾದ ಅಸ್ಸೋಂ ಗಣ ಪರಿಷತ್ ಎಜಿಪಿ 5 ಸ್ಥಾನಗಳನ್ನು ಗೆದ್ದಿದ್ದು, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 7 ಸ್ಥಾನಗಳನ್ನು ಗಳಿಸಿದೆ. ಕಾಂಗ್ರೆಸ್ 7 ಸ್ಥಾನಗಳನ್ನು ಗಳಿಸಿದರೆ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್, ಎಐಯುಡಿಎಫ್, ರೈಸೋರ್ ದಳ ಮತ್ತು ಟಿಎಂಸಿ ತಲಾ ಒಂದು ಸ್ಥಾನವನ್ನು ಸಾಧಿಸಿದೆ. ಜೋರ್ಹತ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಿತೇಂದ್ರ ನಾಥ್ ಗೋಸ್ವಾಮಿ ಅವರು ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೊಯ್ ಅವರನ್ನು ಸೋಲಿಸಿದ್ದಾರೆ. ಅಸ್ಸಾಂ ಕೃಷಿ ಸಚಿವ ಮತ್ತು ಎಜಿಪಿ ನಾಯಕ ಅತುಲ್ ಬೋರಾ ಬೊಕ್ಕಾಖಾಟ್ ವಿಧಾನಸಭಾ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ. ರಾಜ್ಯ ಹಣಕಾಸು ಸಚಿವ ಅಜಂತಾ ನಿಯೋಗ್ ಸತತ 6ನೇ ಅವಧಿಗೆ ಗೋಲಾಘಾಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಉಳಿದ 39 ಸ್ಥಾನಗಳಿಗೆ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಬಿಜೆಪಿ 15 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು, ಮಿತ್ರ ಪಕ್ಷ ಎಜಿಪಿ 5 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 3ರಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 12 ಸ್ಥಾನಗಳಲ್ಲಿ, ಎಐಯುಡಿಎಫ್ 1ರಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಇದೇ ವೇಳೆ ರೈಸೋರ್ ದಳ ಮತ್ತು ಎಐಟಿಸಿ ತಲಾ ಒಂದು ಸ್ಥಾನ ಗಳಿಸಿವೆ. ಜಲಕ್ಬರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಬಿದಿಶಾ ನಿಯೋಗ್ ವಿರುದ್ದ ಗೆಲುವು ಸಾಧಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಗೆಲುವಿನ ಹಾದಿಯಲ್ಲಿದೆ. ಒಟ್ಟು 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ 63 ಸ್ಥಾನಗಳನ್ನು ಗೆದ್ದಿದೆ. ಕಾಂಗ್ರೆಸ್ ಮಿತ್ರ ಪಕ್ಷ ಐಯುಎಂಎಲ್ 25 ಸ್ಥಾನಗಳನ್ನು ಗೆದ್ದಿದ್ದು ಒಂದು ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಆಡಳಿತಾರೂಢ ಸಿಪಿಎಂ 25 ಸ್ಥಾನಗಳನ್ನು ಗೆದ್ದಿದ್ದು ಒಂದು ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ಅದರ ಮಿತ್ರ ಪಕ್ಷ ಸಿಪಿಐ 8 ಸ್ಥಾನಗಳನ್ನು ಗೆದ್ದಿದೆ. ಕೇರಳ ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಮುಖ್ಯಮಂತ್ರಿ ಮತ್ತು ಸಿಪಿಐಎಂ ನಾಯಕ ಪಿಣರಾಯಿ ವಿಜಯನ್ ಧರ್ಮದಂಡ ಕ್ಷೇತ್ರದಲ್ಲಿ 19,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಕೇಂದ್ರ ಮಾಜಿ ಸಚಿವ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇಮಂ ಕ್ಷೇತ್ರದಲ್ಲಿ 4,978 ಮತಗಳಿಂದ ಜಯ ಸಾಧಿಸಿದ್ದಾರೆ. ನಟ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ. ರಾಜ್ಯಾದ್ಯಂತ 234 ಕ್ಷೇತ್ರಗಳ ಪೈಕಿ ಟಿವಿಕೆ 59 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಮತ್ತು 49 ಸ್ಥಾನಗಳನ್ನು ಗೆದ್ದಿದೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ 38 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 22 ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಐಎಡಿಎಂಕೆ 25 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 20 ಸ್ಥಾನಗಳನ್ನು ಗೆದ್ದಿದೆ. ಪಿಎಂಕೆ 3 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 2 ಸ್ಥಾನಗಳನ್ನು ಗೆದ್ದಿದೆ. ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಐಎನ್ಸಿ 4 ಸ್ಥಾನಗಳಲ್ಲಿ ಮುಂದಿದ್ದು 1 ಸ್ಥಾನವನ್ನು ಗೆದ್ದಿದೆ. ಬಿಜೆಪಿ 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದ್ದರೆ ಇತರರು 10 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಪ್ರಮುಖ ಅಭ್ಯರ್ಥಿಗಳಲ್ಲಿ ಹಾಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ 8,795 ಮತಗಳಿಂದ ತಮ್ಮ ಸಮೀಪದ ಅಭ್ಯರ್ಥಿ ಟಿವಿಕೆ ಪಕ್ಷದ ವಿಎಸ್ ಬಾಬು ಅವರ ವಿರುದ್ದ ಪರಾಭವಗೊಂಡಿದ್ದಾರೆ.
ಟಿವಿಕೆ ಮುಖ್ಯಸ್ಥ ವಿಜಯ್ ಪೆರಂಬೂರು ಕ್ಷೇತ್ರದಲ್ಲಿ 49,765 ಮತಗಳಿಂದ

0: ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಅವರ AINRC ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಇದೆ. ಒಟ್ಟು 30 ಸ್ಥಾನಗಳ ಪೈಕಿ 26 ಸ್ಥಾನಗಳ ಫಲಿತಾಂಶಗಳು ಲಭ್ಯವಿವೆ. ಎನ್ ರಂಗಸ್ವಾಮಿ ಅವರ AINRC 10 ಸ್ಥಾನಗಳನ್ನು ಗೆದ್ದು 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಬಿಜೆಪಿ 3 ಸ್ಥಾನಗಳಲ್ಲಿ ಗೆದ್ದಿದ್ದು 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. AIADMK ಮತ್ತು ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ತಲಾ 1 ಸ್ಥಾನ ಗೆದ್ದಿದೆ. ಡಿಎಂಕೆ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ತಟ್ಟಂಚವಾಡಿ ಕ್ಷೇತ್ರದಿಂದ ಮರು ಆಯ್ಕೆಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮತ್ತು ಗೃಹ ಸಚಿವ ಎ ನಮಶಿವಾಯಂ ಕೂಡ ತಮ್ಮ ಕ್ಷೇತ್ರದಲ್ಲಿ ವಿಜಯ ಸಾಧಿಸಿದ್ದಾರೆ. 5 ರಾಜ್ಯಗಳಾದ್ಯಂತ 7 ಕ್ಷೇತ್ರಗಳಿಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್, ತ್ರಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ತಲಾ 1 ಸ್ಥಾನವನ್ನು ಗೆದ್ದಿದೆ ಮತ್ತು ಮಹಾರಾಷ್ಟದಲ್ಲಿ 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 2 ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಮಹಾರಾಷ್ಟದ ಬಾರಾಮತಿ ಕ್ಷೇತ್ರದಲ್ಲಿ ಹಾಲಿ ಉಪಮುಖ್ಯಮಂತ್ರಿಯಾಗಿರುವ ಎನ್ಸಿಪಿಯ ಸುನೇತ್ರಾ ಅಜಿತ್ ಪವಾರ್ 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದ್ದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ 3ನೇ ಸ್ಥಾನ ಗಳಿಸಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ರಾಜ್ಯದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಆಕಾಶವಾಣಿಯಲ್ಲಿ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಎಸ್ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಭಾರೀ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ, ಪುದುಚೇರಿ ಭದ್ರ. ಹಾಗೂ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಮುಸಾಫಿರ್ ಚಿತ್ರಕ್ಕಾಗಿ ಕೆಕೆ ಹಾಡಿರುವ ದೇವ್ ಕೊಹ್ಲಿ ಅವರ ಗೀತೆ, ಸಂಗೀತ ವಿಶಾಲ್ ಶೇಖರ್.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಮುಖದ್ದರ್ ಕಾ ಸಿಕಂದರ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿದ ಪ್ರಕಾಶ್ ಮಿಶ್ರಾ ಅವರ ಗೀತೆ, ಸಂಗೀತ ಕಲ್ಯಾಣ್ಜಿ ಆನಂದ್ಜಿ.

ಸಾಧನಾ ಸರ್ಗಮ್ ಮತ್ತು ಸಂಗಡಿಗರು ಹಾಡಿರುವ ಸಾಥಿಯಾ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ 2026 ಕರ್ನಾಟಕ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶಗಳ ಕುರಿತು ಚರ್ಚಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕರ್ನಾಟಕದ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯೂ ಸೇರಿದಂತೆ ಐದು ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಭಾಗವಹಿಸುತ್ತಾರೆ ಡಾ ವೀಣಾದೇವಿ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ರಾಜಕೀಯ ಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ನಡೆಸಿಕೊಡುತ್ತಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
1: ಸಹೃದಯ ಕೇಳುಗರೆ ನಮಸ್ಕಾರ. ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೀತಾ ಇರುವಂತಹ ತೀವ್ರ ಕುತೂಹಲ ಕೆರಳಿಸಿದ್ದ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ, ಹಾಗೆಯೇ ಕರ್ನಾಟಕದ ಎರಡು ವಿಧಾನಸಭಾ ಉಪಚುನಾವಣೆಗಳ ಫಲಿತಾಂಶವನ್ನ ಕುರಿತು ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಈ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಈ ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ವೀಣಾದೇವಿಯವರು. ಡಾಕ್ಟರ್ ವೀಣಾದೇವಿಯವರು,

0: ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಹಾಗೆಯೇ ವಿಭಾಗದ ಮುಖ್ಯಸ್ಥರು ಕೂಡ ಹೌದು. ಅನೇಕ ಚುನಾವಣೆಗಳಲ್ಲಿ ಇವರು ಸಮೀಕ್ಷೆಯನ್ನು ನಡೆಸಿ ಸಮೀಕ್ಷೆಯ ಮೂಲಕ ಜನಮತ ಯಾರ ಕಡೆ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿರುವಂತಹ ಹೆಗ್ಗಳಿಕೆ ಇವರದು. ಬನ್ನಿ ಹಾಗಾದ್ರೆ ಮಾತಾಡ್ಸೋಣ ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶ, ಹಾಗೆಯೇ ಕರ್ನಾಟಕದ ಉಪಚುನಾವಣಾ ಫಲಿತಾಂಶ, ಇದರ ಬಗ್ಗೆ ಒಂದು ರಾಜಕೀಯ ವಿಶ್ಲೇಷಣೆಯನ್ನ ಅವರ ಮಾತಿಂದ ಕೇಳೋಣ. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಎಲ್ಲರಿಗೂ.
0: ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಐದು ರಾಜ್ಯಗಳ ಚುನಾವಣಾ ಫಲಿತಾಂಶಗಳನ್ನ ನೀವು ಗಮನಿಸಿದಿರಿ. ಇದುವರೆಗಿನ ಫಲಿತಾಂಶದ ಒಂದು ಅಂದಾಜನ್ನ ಇಟ್ಕೊಂಡು ಮಾತಾಡೋದೇ ಆದ್ರೆ ಇದು ನಿರೀಕ್ಷಿತವೇ ನಿಮ್ಗೆ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ?
1: ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವನ್ನು ನೋಡುವಾಗ ಮೂಲತಃವಾಗಿ 2029 ಲೋಕಸಭೆ ಚುನಾವಣೆಗೆ ಇದು ಒಂದು ಮುನ್ನುಡಿ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದಾರೆ, ಅದು ವಾದನೂ ನಡೀತಾ ಇದೆ ಇದು ಮುನ್ನುಡಿ ಹೇಗಾಗುತ್ತೆ ಅಂತ. ಆದರೆ ಇದು ಮುಂದಿನ ಚುನಾವಣೆಗೆ ಇದು ಮೂಲ ತಳಹದಿಯನ್ನು ಕೊಡುತ್ತೆ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಮುಂದುವರಿತಾ ಈ ಪುದುಚೇರಿ ಮತ್ತು ಕೇರಳ ಚುನಾವಣಾ ಫಲಿತಾಂಶಗಳು ನನಗೆ ಈಗ 3 ಫಲಿತಾಂಶವನ್ನು ನೋಡುವಾಗ ಪುದುಚೇರಿ ಮತ್ತು ಕೇರಳದ ಫಲಿತಾಂಶಗಳು ಏನು ವಿಶೇಷತೆಯನ್ನು ತೋರಿಸ್ತಾ ಇಲ್ಲ. ಅದು ಎಲ್ಲ ಜನರು ನಿರೀಕ್ಷೆ ಏನು ಮಾಡಿದ್ರು ಅದರಲ್ಲಿ ಪಾಯಿಂಟ್ ವೈಸ್ ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ವಿನ ಅಂತ ಮಹತ್ವದ ಬದಲಾವಣೆ
0: ಪರವಾಗಿದೆ.
1: ಆದರೆ ತುಂಬ ವಿಶೇಷತೆ ಮತ್ತು ಇಡೀ ರಾಷ್ಟ್ರದ ರಾಜ್ಯದ ಜನರ ಗಮನವನ್ನು ಸೆಳೆದಿರೋದು ಒಂದು ವೆಸ್ಟ್ ಬೆಂಗಾಲ್ ಮತ್ತೊಂದು ತಮಿಳ್ನಾಡು. ಮೊದಲು ನಾವು ತಮಿಳ್ನಾಡು ಸರ್ಕಾರದ ಬಗ್ಗೆ ಮಾತಾಡೋದಾದರೆ ನಾವು ದಕ್ಷಿಣ ಭಾರತದವರಾಗಿ ಇಲ್ಲಿಂದ ಶುರು ಮಾಡಿದರೆ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಅದರ ರಾಜಕೀಯ ಇತಿಹಾಸವನ್ನು ನೋಡಿದರೆ ಸಿನಿಮಾ ನಟರೇ ಅದನ್ನು ಆಡಳಿತಕ್ಕೆ ಮಾಡ್ಕೊಂಬಂದಿರೋದನ್ನು ನಾವು ನೋಡ್ಬೋದು. ಆದರೆ ಏಕಾಏಕಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಕಳೆದ 5-6 ತಾವೇ ಒಂದು ಸ್ವತಃ ರಾಜಕೀಯ ಪಕ್ಷವನ್ನು ಕಟ್ಟಿ ಜನರ ಮನಸ್ಸೆಳೆದು ಹಲವಾರು ಏರುಇಳಿತಗಳನ್ನು ನೋಡಿದ್ರೂ ಸಹ ಟಿವಿಕೆ ಪಕ್ಷ 3 ಫಲಿತಾಂಶದಲ್ಲಿ 111 ಸ್ಥಾನಗಳನ್ನು ಪಡ್ಕೊಂಡಿದೆ. ಅದಕ್ಕೆ ಹೋಲಿಸಿ ನೋಡಿದಾಗ ಇತರ ಪಕ್ಷಗಳು ಡಿಎಂಕೆ ಬಂದು 58 ಸ್ಥಾನಗಳನ್ನು ಇತ್ತು, 3 ಫಲಿತಾಂಶದಲ್ಲಿ ಡಿಎಂಕೆ 65 ಸ್ಥಾನಗಳನ್ನು ಪಡ್ಕೊಂಡಿದೆ. ಇದನ್ನು ನೋಡುವಾಗ ಮೊದಲ ಬಾರಿ ರಾಜಕೀಯದಲ್ಲಿ ಪ್ರವೇಶವನ್ನು ಪಡ್ಕೊಂಡು ಅವರ ಒಂದು ಸಾಧನೆಯನ್ನು ನೋಡಿದಾಗ ಭಾಗಶಃ ಒಬ್ಬ ಮತದಾರರಾಗಿ ಅವರನ್ನು ನಾವು ಏನು ಬೆಂಬಲಿಸ್ಬೋದು. ಆದರೆ ಅವರು 111 ಸ್ಥಾನಗಳನ್ನು ಗಳಿಸಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಅವರು ನೀಡಿದ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳು ಕಾರಣನ ನೋಡಬೇಕಾಗತ್ತೆ. ಭರವಸೆಗಳನ್ನು ಹೇಳುವಾಗ ಅವರು ಮೊದಲನೇದಾಗಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ನೀಡಿದಂತೆ 2500 ಮಾಸಾಶನ ನೀಡ್ತೀನಿ ಅಂದಿದ್ದಾರೆ. ಬಡವರು ಮದುವೆ ಆದರೆ 8 ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಬಡವರಿಗೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಭರವಸೆಗಳನ್ನೆಲ್ಲ ನೋಡಿದರೆ ಜನ ಅವರಿಗೆ ಮತ ಹಾಕಿದಾರಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ.
0: ಅಂದರೆ ಈ ಭರವಸೆಗಳಿಗೆ ಆಕರ್ಷಿತರಾಗಿ ಮತ ನೀಡಿರ್ಬೋದು ಅನ್ನೋದು
1: ಒಂದು ಭಾಗ ಆಗುತ್ತೆ. ಇನ್ನೊಂದು ಭಾಗ ನಾನು ವೋಟಿಂಗ್ ಟರ್ನ್ ಓವರ್ ನೋಡುವಾಗ ಶೇಕಡಾವಾರು 47% ಹೆಚ್ಚು ಪರ್ಸೆಂಟೇಜ್ ವೋಟ್ ಮಾಡಿರೋವಂಥವ್ರು ಈಗ ಮೊದಲ ಬಾರಿ ಮತದಾನ ಚಲಾಯಿಸುವವರು ಅಂದರೆ 18-39 ಒಳಗಿನ ಮತದಾರರು ಯಾರಿದ್ದಾರೆ ಅವರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ನೀಡಿದ್ದಾರೆ ಅಂತ ವೋಟಿಂಗ್ ಟರ್ನ್ ಓವರ್ನ ನೋಡುವಾಗ
0: ಗೊತ್ತಾಗ್ತದೆ.
1: ಬಹುತೇಕ ಅಂದರೆ ಒಬ್ಬ ಯುವ ಮನಸ್ಸಿನ ಒಬ್ಬ ರಾಜಕಾರಣಿಯನ್ನು ಬೆಂಬಲಿಸೋದಕ್ಕೋಸ್ಕರ ಯುವ ಮತದಾರರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟಿರ್ಬೋದು. ಆದರೆ ಅವರ ಹಿಂದೆ ನಡೆದಂಥ ಒಂದು ಕ್ಯಾಂಪೇನ್ನಲ್ಲಿ ನಡೆದಂತಹ ಘಟನೆಯನ್ನು ನೋಡಿದಾಗ ಹಲವಾರು ಜನರು ಪ್ರಾಣ ಕಳ್ಕೊಂಡಿದ್ರೂ ಸಹ ಅವರಿಗೆ ಇಷ್ಟು ಒಳ್ಳೆಯ ಸ್ಥಾನ ಗಳಿಸ್ತಾ ಇದ್ದಾರೆ ಅಂತೇಳಿದರೆ ಜನ ಅವ್ರ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ಬೋದು. ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾದು ನೋಡಬೇಕಾಗುತ್ತೆ.
0: ಆದರೆ ನನಗೆ ತಮಿಳುನಾಡಿನ ರಾಜಕೀಯ ಅಫ್ಕೋರ್ಸ್ ಇಡೀ ರಾಷ್ಟ್ರದಲ್ಲೇ ಒಂದು ರೀತಿ ವಿಚಿತ್ರವಾದ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಕುತೂಹಲ ಕೆರಳಿಸುವಂಥದ್ದು. ಡಿ ಎಂ ಕೆ ಈ ಮಟ್ಟದ AIDMK BJP ಜೊತೆ ಅಲೈನ್ಸ್ ಮಾಡಿಕೊಂಡ್ರೂ ಕೂಡ ಈ ಮಟ್ಟದ ಒಂದು ಫಲಿತಾಂಶನ ಹೇಗೆ ನಾವು ಅನಲೈಸ್ ಮಾಡ್ಬೋದು?
1: ಅದಕ್ಕೆ ಒಂದು ಕಾರಣ ಕೊಡ್ಬೋದು. ಯಾಕೆಂದ್ರೆ ಈ ಹಿಂದೆ ತಮಿಳ್ನಾಡು ರಾಜಕಾರಣವನ್ನು ನೋಡಿದ್ರೆ ಒಂದ್ಸರಿ AIDMK ಒಂದ್ಸರಿ DMK ಎರಡು ಪಕ್ಷಗಳು ಅದ್ಲಿ ಬದ್ಲಿ ಬರ್ತಾ ಇದ್ದಿದ್ದನ್ನ ನೋಡ್ಬೋದು. ಇದನ್ನ ನೋಡುವಾಗ ಯಾಕೆ ಟಿವಿಕೆಗೆ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಜನ ಬದಲಾವಣೆ ನಾಯಕತ್ವದಲ್ಲಿ ಬದಲಾವಣೆ ನಿರೀಕ್ಷೆ ಮಾಡಿರ್ಬೋದು. ಯಾಕಂದ್ರೆ ಅವರು AIDMK ಸರ್ಕಾರವನ್ನು ನೋಡಿದ್ದಾರೆ, ವ್ಯಕ್ತಿ ಬೇಡ, DMK ಸರ್ಕಾರವನ್ನು ನೋಡಿದ್ದಾರೆ, ಅವರ ನೇತೃತ್ವದಲ್ಲಿ ನಡೆದ ಸರ್ಕಾರವನ್ನು ನೋಡಿದ್ದಾರೆ. ಈ ಎರಡು ಸರ್ಕಾರಗಳ ಅಭಿವೃದ್ಧಿ ಯೋಜನೆಗಳು ಇದನ್ನ ನೋಡಿ ಜನ ಬದಲಾವಣೆಯನ್ನು ತಂದಾಗ ಇನ್ನಷ್ಟು ಏನಾದರೂ

0: ಸುಧಾರಣೆ ತರಬಹುದ? ಉದಾಹರಣೆಗೆ ಲಿಟ್ರೆಸಿ ರೇಟು, ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿದರೆ ತಮಿಳುನಾಡಲ್ಲಿ ಲಿಟ್ರೆಸಿ ರೇಟು ಏನು ಗ್ರಾಫ್ನಲ್ಲಿ ಏನು ಅಂತ ಹೆಚ್ಚಿಗೆ ಕಾಣ್ತಾ ಇಲ್ಲ, ಕೇರಳಗೆ ಕಂಪೇರ್ ಮಾಡಿದರೆ, ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ. ಇನ್ನೊಂದು ಏನು, ಬಹುರಾಷ್ಟ್ರೀಯ ಕಂಪನಿಗಳು MNC ಏನಿದೆ ಅವುಗಳಲ್ಲಿ ಅಲ್ಲಿ ಕೊರತೆ ಇರೋದ್ರಿಂದ ಯುವಕರು ಒಂದು ಹೊಸ ಪಕ್ಷಕ್ಕೆ ಮತ ನೀಡಿದರೆ ನಮ್ಮಲ್ಲಿ ಲಿಟ್ರೆಸಿ ರೇಟು ಮತ್ತು ನಿರುದ್ಯೋಗದ ಒಂದು ಕೊರತೆಯನ್ನು ನೀಗಿಸೋದಕ್ಕೆ ಸಹಾಯ ಮಾಡ್ಬೋದೇನೋ ಅಂತ ಅವರು ನಿರೀಕ್ಷೆ ಇಟ್ಕೊಂಡಿರಬಹುದು. ಸೊ ಹಾಗಾಗಿ ಅವ್ರಿಗೆ ಹೆಚ್ಚು ಸ್ಥಾನಗಳು ಗಳಿಸಿರಬಹುದು.
1: ಆದರೆ ಟಿವಿಕೆ ಎದುರಿಗಿರ್ತಕ್ಕಂಥ ವಿಜಯ್ ಅವರ ಸವಾಲಿನ ಕೆಲಸಗಳು ಮುಂದೆ ಬಹಳ ಇದಾವೆ.
0: ಹೌದು, ಖಂಡಿತ. ಅದನ್ನ ಆ ಮಾತನ್ನ ನಾನು
1: ಸಾಗಬೇಕಾದಂತಹ ಹಾದಿ ತುಂಬಾ ದೂರ ಇದೆ.
0: ಹೆಚ್ಚಿನ ಅನುಭವ ಇಲ್ಲದ ಒಬ್ಬ ವ್ಯಕ್ತಿ, ಸಿನಿಮಾದಲ್ಲೇ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ವ್ಯಕ್ತಿ, ರಾಜಕಾರಣದಲ್ಲಿ ಏಕಾಏಕಿ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ರಾಜಕೀಯ ಹಿನ್ನೆಲೆ ಇಲ್ಲದೆ ಇದ್ದಾಗ ಅವರ ಏರಿಳಿತಗಳನ್ನ ಕಾಣಲೇಬೇಕಾಗುತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಅವರ ಆಡಳಿತವನ್ನು ನಡೆಸಬೇಕಾಗುತ್ತೆ.
1: ಇನ್ನು ಪಶ್ಚಿಮ ಬಂಗಾಳ, ಬಹುಶಃ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳು ಒಂದು ರೀತಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾವೆ ಅನಿಸುತ್ತೆ, ಪಶ್ಚಿಮ ಬಂಗಾಳದ ಫಲಿತಾಂಶವನ್ನು ಕುರಿತು ನಿಮ್ಗೇನು ಅನಿಸುತ್ತೆ?
0: ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬೇರೆ ಬೇರೆ ಸಮೀಕ್ಷೆಗಳ ವರದಿಯನ್ನ ನೋಡಿದಾಗ ಇದು ಸಮೀಕ್ಷೆಗಳ ಫಲಿತಾಂಶದಲ್ಲಿ ಇದು ನಿರೀಕ್ಷಿತ, ಆದರೆ ಜನಾಭಿಪ್ರಾಯವನ್ನ ನೋಡುವಾಗ ಇದು ಅನಿರೀಕ್ಷಿತ. ಆದರೆ ಇದು ಯಾಕೆ ನಿರೀಕ್ಷಿತ ಅಂತ ಹೇಳ್ತಾರೆ ಅಂದರೆ, ಅವರು ಏನು SIR ತಂದರು ಆ ಹಿನ್ನೆಲೆಯಲ್ಲಿ ಸುಮಾರು 90 ಲಕ್ಷ ಮತದಾರರನ್ನು ಬಾಂಗ್ಲಾದೇಶದ ಬಾರ್ಡರ್ನಲ್ಲಿದೆ ಅನ್ನೋ ಒಂದೋ ಕಾರಣಕ್ಕೆ ಅಲ್ಪಸಂಖ್ಯಾತರು ಅಥವಾ ಮೈಗ್ರೆಂಟ್ಸ್ ಯಾರು ಬಂದಿದ್ದಾರೆ ಅವರನ್ನು 90,000 ಮತದಾರರನ್ನು ಏಕಾಏಕಿ ಮತದಾನದ ಪಟ್ಟಿಯಿಂದ ಹೊರಗಡೆ ಇಟ್ಟಿದ್ದು TMCಗೆ ಒಂದು ದೊಡ್ಡ ಪೆಟ್ಟಾಗಿ ಬಂದಿರಬಹುದು ಅವರ ಫಲಿತಾಂಶದಲ್ಲಿ. ಉಳಿದಂತೆ ಹಗರಣಗಳು, ಹಲವಾರು ಹಗರಣಗಳು ಅವ್ರ ಮೇಲೆ ಬಂತು, FIR ಅಶಾಂತಿ ಪರಿಸ್ಥಿತಿ ಬಂತು, ಕೆಲವು ಯಾವುದನ್ನು ಅವರು ಸಾಬೀತು ಮಾಡಕ್ ಆಗ್ಲಿಲ್ಲ. ಇದರಿಂದ ಜನ ಅಗೇನ್ ತಮಿಳುನಾಡಲ್ಲಿ ಹೇಳ್ದಂಗೆನೆ, ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಅಥವಾ TMC ಸರ್ಕಾರವನ್ನ ಅವರು ದೀರ್ಘಕಾಲದಿಂದ ನೋಡ್ಕೊಂಡು ಬಂದಿದ್ದಾರೆ. ದೀರ್ಘಕಾಲ ನೋಡ್ಕೊಂಡು ಬಂದಿದ್ದಾಗ ಈ ಹಗರಣಗಳು, ಈ ಪ್ರಕರಣಗಳನ್ನ ನೋಡಿದಾಗ ಅಲ್ಲಿಯ ಜನರು ಎರಡು ಕಾರಣಗಳಿಗೆ, ಒಂದು ಬಡತನ, ಇನ್ನೊಂದು ಅವರಿಗೆ ರಕ್ಷಣೆ ಇಲ್ಲ. ಹಾಗಾಗಿ ಎರಡು ಕಾರಣಗಳಿಂದ ಅವರು ಬದಲಾವಣೆಯನ್ನು ನಿರೀಕ್ಷೆ ಮಾಡಿ, ಮತ್ತು BJP ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಅವರು ಏನು ಮಾಡಿದ ಪ್ರಚಾರ ಕಾರ್ಯಕ್ರಮಗಳೇನಿದೆ ಅದರಿಂದ ಜನ ಆಕರ್ಷಿತರಾಗಿದ್ದಾರೆ ಅಂತ ಅನಿಸುತ್ತೆ.
1: ಮಮತಾ ಬ್ಯಾನರ್ಜಿ ಅವರು TMC ಪಕ್ಷದ ಬಹುದೊಡ್ಡ ನಾಯಕಿ, ಸಮರ್ಥ ಆಡಳಿತ ಕೊಡೋದ್ರಲ್ಲಿ ಅವರು ಹಿನ್ನಡೆ ಅನುಭವಿಸಿದ್ರ?
0: ಅಲ್ಲ, ಹಿಂದಿನ ಆಡಳಿತಗಳನ್ನು ನೋಡಿದಾಗ ಅದು ಹಿನ್ನಡೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಈ ಬಾರಿ ಅವ್ರಿಗೆ ಏನಾಯಿತು ಅಂದರೆ, ಅವ್ರ ಮೇಲೆ ಹಲವಾರು ಬಾರಿ ಹಗರಣಗಳನ್ನು FIR ಹಾಕ್ತಾನೇ ಬಂದರು. ಅದು ಉದ್ದೇಶ ಮಾನಸಿಕವಾಗಿ ಕುಗ್ಗಿಸೋದಾಗಿತ್ತಾ ಅಥವಾ ಬೇರೆ ಬೇರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಈ ಪ್ರಾದೇಶಿಕ ಪಕ್ಷಗಳು, ಉದಾಹರಣೆಗೆ ಶಿವಸೇನೆ ಇರ್ಬೋದು ಅಥವಾ BJD ಇರ್ಬೋದು, ಬೇರೆ ಬೇರೆ ಏನು ಪ್ರಾದೇಶಿಕ ಪಕ್ಷಗಳನ್ನು BJP ಪಕ್ಷ, ಅದು ಸತ್ಯನೋ ಸುಳ್ಳು ಅದು ಜನನ ತೀರ್ಮಾನ ಮಾಡಬೇಕು, ಈ ಪ್ರಾದೇಶಿಕ ಪಕ್ಷಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಅವರ ಮೇಲೆ ಈ ಒಂದು ಆರೋಪಗಳನ್ನು ಹಾಕ್ಲಾಯ್ತಾ ಅನ್ನೋದನ್ನು ಒಂದು ಸಾರಿ ನಾವು ಚುನಾವಣೆದ ನಂತರದ ದಿನಗಳಲ್ಲಿ ಇದನ್ನು ಫಲಿತಾಂಶವನ್ನು ಹುಡುಕ್ಬೇಕಾಗತ್ತೆ, ಮತ್ತೊಂದು ಸಂಶೋಧನೆ ಮಾಡಿ ಅವರ ವೀಕ್ನೆಸ್ಸಿಗೆ ನೈಜ ಕಾರಣಗಳೇ. ಯಾಕಂದ್ರೆ ದೂರದಲ್ಲಿ ನಿಂತು ನಾವು ಇಲ್ಲಿಂದ ಮಾತಾಡೋದಕ್ಕೂ ವಾಸ್ತವವಾಗಿ ಅದೇ ಸ್ಥಳದಲ್ಲಿ ನಿಂತು ವಾಸ್ತವಿಕತೆಯ ಅಧ್ಯಯನ ಮಾಡಿದಾಗ ನೈಜ ಕಾರಣಗಳು ಹೊರಗಡೆ ಬರಬಹುದು.
1: ಯಾಕೆಂದ್ರೆ ನೀವು ಹಲವಾರು ಚುನಾವಣೆಗಳ ಸಮೀಕ್ಷೆ ಮಾಡಿರೋರು, ತಳಮಟ್ಟಕ್ಕೆ ಹೋಗಿ ಸರ್ವೆ ಮಾಡಿರುವಂತವ್ರು, ಬೇಕಿರತಕ್ಕಂತ ಅನೇಕ ಅಂಶಗಳನ್ನ ಮಾನದಂಡಗಳನ್ನ ಇಟ್ಕೊಂಡು ಸಮೀಕ್ಷೆ ಮಾಡ್ತೀರಿ. ಆ ಮಾನದಂಡಗಳ ಆಧಾರದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಮಾತಾಡಬೇಕಾಗುತ್ತೆ. ನನಗನ್ಸೋದು ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಜೋಡಿ ಹೆಣದಂತ ಕಾರ್ಯತಂತ್ರನೂ ಇದಕ್ಕೆ ಕಾರಣ ಇರಬಹುದು.
0: ಅವರು ಪ್ರಚಾರದ ಸಮಯದಲ್ಲಿ ಅವರು ಕೈಗೊಂಡಂತಹ ನಿರ್ಣಯಗಳು, ಅವರು ಮಾಡಿದ ಭಾಷಣಗಳು, ರ್ಯಾಲಿಗಳು ಜನರನ್ನ ಆಕರ್ಷಣೆ ಮಾಡಿರ್ಬೋದು. ಯಾಕಂದ್ರೆ ನಾ ಹೇಳಿದ್ನಲ್ಲ, ಅವ್ರಿಗೆ ಒಂದ್ಸರಿ ಬದಲಾವಣೆ ಬೇಕಿತ್ತು. ಮುಖ್ಯವಾಗಿ TMC ಸರ್ಕಾರದ ಆಡಳಿತವನ್ನು ನೋಡಿದಂಥ ಜನ, ಯಾಕಂದರೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬ ಬೃಹದಾಕಾರವಾಗಿ ಕಾಣಿಸ್ತಾ ಇದೆ, ಮತ್ತು ಬಡತನ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಇತ್ತೀಚೆಗೆ ನಮ್ಮ ಕುಟುಂಬದ ಸದಸ್ಯರು ಆ ಕಡೆ ಹೋಗಿದ್ದಾಗ ನೋಡಿದರೆ ಬಾಂಗ್ಲಾದೇಶಕ್ಕೂ ಮತ್ತು ಪಶ್ಚಿಮ ಬಂಗಾಳಕ್ಕೂ ಜನ ನಾವಿಲ್ಲಿ ಬೆಂಗಳೂರು ಮೈಸೂರಿಗೆ ಹೋಗಿ ಬಂದಂಗೆ ಹೋಗಿ ಬರ್ತಾ ಇದ್ದಾರೆ. ಸೊ ಆ ಥರ ಇದ್ದಾಗ ಅಂದರೆ ಬಾರ್ಡ್ರ್ನಲ್ಲಿ ಇರೋದ್ರಿಂದ ಇಲ್ಲಿಂದ ಜನ ಬಾರ್ಡ್ರನ್ನ ದಾಟಿ ಬೇರೆ ಮತ್ತೊಂದು ರಾಷ್ಟ್ರಕ್ಕೆ ಹೋಗಿ ಕೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ

0: ಅವರಿಗೆ ಉದ್ಯೋಗಾವಕಾಶಗಳು ಇಲ್ಲ, ಅದಕ್ಕೆ ಬೇಕಾದಂಥ ಶಿಕ್ಷಣದ ಕೊರತೆ ಇದೆ ಅಂತ ಒಂದು ಜನಾಭಿಪ್ರಾಯದಿಂದ ನಾವು ತಿಳ್ಕೊಳ್ಬೋದು. ಯಾಕಂದರೆ ತುಂಬ ಕಡೆ ಜನ ಅಲ್ಲಿ ಆ ಭಾಗದಲ್ಲಿ ಸಂಚಾರ ಮಾಡಿದವ್ರನ್ನ ಕೇಳಿದಾಗ ಅವರು ಪಕ್ಕದ ದೇಶಕ್ಕೆ ಜಸ್ಟ್ ನಮಗೆ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ದಾಟಿದರೆ ಬಾಂಗ್ಲಾದೇಶಕ್ಕೆ ಹೋಗ್ತಾರೆ, ಈ ಕಡೆ ಇನ್ನೊಂದು ದೇಶಕ್ಕೆ ಹೋಗ್ತಾರೆ, ಹಾಗಾಗಿ ಅವರು ಉದ್ಯೋಗ ಅರಸಿ ಬೇರೆ ಕಡೆ ಹೋಗ್ತಿದ್ದಾರೆ ಅಂದರೆ ಅವರು ಅಲೆಮಾರಿಗಳಾದರು. ಸೊ ಅವ್ರಿಗೆ ನಿಂತ ಜಾಗದಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಸಿಕ್ಬಿಟ್ರೆ ನಮ್ಮ ಜನ ಬೇರೆ ಕಡೆ ವಲಸೆ ಹೋಗುವ ಅಗತ್ಯ ಇಲ್ಲ. ಅದ್ರ ಕಡೆ TMC ಸರ್ಕಾರ ಇನ್ನಷ್ಟು ಹೆಚ್ಚು ಗಮನ ಹರಿಸಿದಿದ್ರೆ ಇಷ್ಟು ಕೆಳಮಟ್ಟದ ಸೋಲು ಅವರಿಗೆ ಬರ್ತಾ ಇರಲಿಲ್ವೇನೋ ಅಂತ ಅನ್ಸುತ್ತೆ.
1: ಸೇಮ್ ಟೈಮಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತಹ ಕಾರ್ಯಕ್ರಮಗಳು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿರ್ತವೆ.
0: ಹೌದು,
1: BJP ಪರವಾಗಿ ಮುಂದೆ ಕೊಡಬಹುದಾದಂತ ಏನು ಘೋಷಣೆ ಮಾಡಲಾದಂತ ಪ್ರಣಾಳಿಕೆಗಳು ಕೂಡ ಒಂದು ದೊಡ್ಡ ಭರವಸೆಯನ್ನ ಅಲ್ಲಿನ ಮತದಾರರಲ್ಲಿ ಹುಟ್ಟಿಸಿರಬಹುದು.
0: ಹುಟ್ಟಿಸಿದೆ, ಆದ್ರೆ ಏನಂದ್ರೆ ಪ್ರಣಾಳಿಕೆಗಳು ಬಹಳಷ್ಟು, ನಮ್ಮ ಚುನಾವಣಾ ರಾಜಕಾರಣವನ್ನ ನೋಡಿದಾಗ ಬಹಳಷ್ಟು ಪ್ರಣಾಳಿಕೆಗಳು ಪ್ರಣಾಳಿಕೆಗಳಾಗೆ ಉಳಿದಿರುತ್ತೆ. ಶೇಕಡ ಒಂದು 10-20% ಮಾತ್ರ ಅದು ಜಾರಿಗೆ ಬಂದಿರುತ್ತೆ. ಆ ತರ ಆಗ್ಬಾರ್ದು. ಅವರೇನು ಘೋಷಣೆಗಳನ್ನ ಮಾಡಿದ್ದಾರೆ ಅದನ್ನ 100% ಅಲ್ಲ ಅಂದ್ರೂ ಒಂದು 50-60% ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು ಅವ್ರೇನು ಗೆಲುವು ಸಾಧಿಸಿದ್ದಾರೆ ಅದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ.
1: ಖಂಡಿತ. ಇನ್ನು ಹಾಗೇನೆ ಕೇರಳಂ ಕಡೆ ಬಂದ್ಬಿಡೋಣ. ಕೇರಳಂ ಕೂಡ ಆಡಳಿತ ಪಕ್ಷದ ವಿರುದ್ಧವಾಗಿ ಇವತ್ತು ರಿಸಲ್ಟ್ ಬರ್ತಾ ಇದೆ. ಹಂಗಾಗಿ UDF ಕಾಂಗ್ರೆಸ್ ಪಕ್ಷದ ನೇತೃತ್ವದ ಪಕ್ಷಗಳು ಗೆಲುವನ್ನು ಸಾಧಿಸ್ತಿದ್ದಾವೆ. ಸದ್ಯದ ಮುನ್ನಡೆಗಳನ್ನು ನೋಡಿದ್ರೆ ಬಹುತೇಕ ಅವರೇ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ನಂಬರ್ನ ಕೂಡ ಪಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ರಾಜ್ಯಗಳ ಪರಿಸ್ಥಿತಿನೇ ಬೇರೆ, ಅಲ್ಲಿನ ಪ್ರಾದೇಶಿಕತೆ, ಅಲ್ಲಿನ ಸ್ಥಳೀಯ ಅಂಶಗಳು, ಜನರ ಅಭಿಪ್ರಾಯ, ನೀವು ಹೇಳಿದಾಗೆ ಶಿಕ್ಷಣ, ಉದ್ಯೋಗ, ಯುವಜನ, ಮಹಿಳೆಯರು ಎಲ್ಲವೂ ಕೂಡ ಬೇರೆ ಬೇರೆನೆ. ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ?
0: ನೋಡಿ, ಕೇರಳದಲ್ಲಿ ಒಟ್ಟು 140 ಸ್ಥಾನ ಇರೋದು, 3 ಗಂಟೆ ಅವಧಿಯಷ್ಟೊತ್ತಿಗೆ 101 ಸ್ಥಾನ UDF ಪಡ್ಕೊಂಡಿದೆ, LDF 37 ಸ್ಥಾನಗಳನ್ನ ಪಡ್ಕೊಂಡಿದೆ ಅಂತ ಫಲಿತಾಂಶ, ಮಾಧ್ಯಮದ ಮೂಲಕ ಕಂಡುಕೊಂಡಂತ ಫಲಿತಾಂಶ. ಆದ್ರೆ ಕೇರಳದಲ್ಲಿ ಒಂದು, ನಾನು ಕೇರಳ ಜನರ ಒಂದು ನಿಕಟ ಸಂಪರ್ಕದಲ್ಲಿ ನೋಡುವಾಗ ಅಲ್ಲಿ ಲಿಟ್ರೆಸಿ ರೇಟ್ ಚೆನ್ನಾಗಿದೆ, ಆದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಅಷ್ಟು ಮುಂದುವರಿಲಿಲ್ಲ. ಉದಾಹರಣೆಗೆ ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು ಅಂದ್ರೆ ಅವರು ಕೇರಳವನ್ನ ತೊರೆದು ಪಕ್ಕದ ತಮಿಳ್ನಾಡು ಅಥವಾ ಕರ್ನಾಟಕಕ್ಕೆ, ಇಲ್ಲಿಗೆ ಉನ್ನತ ಶಿಕ್ಷಣಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಅವರು ಗಮನ ಹರಿಸ್ಬೇಕಾಗತ್ತೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಮತ್ತೆ ಉದ್ಯೋಗಕ್ಕಾಗಿನೂ ಸಹ ಕೇರಳದಲ್ಲಿ ಅವರು ಆರ್ಥಿಕ ಸ್ಥಿತಿಗತಿ ಅಥವಾ GDP ಏನ್ ಹೇಳ್ತೀವಿ ಮತ್ತು ಉದ್ಯೋಗ ಏನ್ ಹೇಳ್ತೀವಿ ಅದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಜನರ ನಿರೀಕ್ಷಿತ ಮಟ್ಟಕ್ಕೆ ಉನ್ನತ ಶಿಕ್ಷಣದ ಸೌಲಭ್ಯವೂ ಸಿಗ್ತಾ ಇಲ್ಲ, ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಹಿಂದೆ ಇದ್ದಂತ ಸರ್ಕಾರ ಅವುಗಳ ಬಗ್ಗೆ ಇನ್ನಷ್ಟು ಒತ್ತನ್ನ ಕೊಟ್ಟಿದ್ದಿದ್ರೆ ಕೇರಳದಲ್ಲಿ ಅವರು ಇನ್ನಷ್ಟು ದಿನ ಆಡಳಿತದಲ್ಲಿ ಉಳಿಯೋ ಎಲ್ಲ ಸಾಧ್ಯತೆಗಳಿತ್ತು. ಈ ಮುಂದೆ ಬರತಕ್ಕಂಥ UDF ಸರ್ಕಾರ ಏನಿದೆ ಅದರಲ್ಲಿ ಅವರು ಮುಖ್ಯವಾಗಿ ಲಿಟ್ರಸಿ ರೇಟ್ ಚೆನ್ನಾಗಿದೆ, ಆದರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ರಕ್ಷಣೆ ಇಲ್ಲ ಮತ್ತು ಉದ್ಯೋಗಾವಕಾಶಗಳಿಲ್ಲ ಮತ್ತು ಉನ್ನತ ಶಿಕ್ಷಣಕ್ಕೆ ಅವರು ಹೆಚ್ಚು ಗಮನ ಕೊಟ್ಟರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸ್ಬೋದು ಅಂತ ಅನ್ಸುತ್ತೆ. ಅದನ್ನ ಹೊರತುಪಡಿಸಿದ್ರೆ ಕೇರಳದಲ್ಲಿ ಟೂರಿಸಂ ಚೆನ್ನಾಗಿದೆ, ಹಾಗಾಗಿ ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಮತ್ತು ಅವರು ಏನು ಕ್ರಾಪ್ ಏನ್ ಮಾಡ್ತಾರೆ ತೆಂಗು ಮತ್ತು ಇದನ್ನ, ಅದರಿಂದ ಅವ್ರಿಗೆ ಟೀ ಮಾಡ್ತಾರೆ, ಅದರಿಂದ ಒಳ್ಳೆ ಆದಾಯ ಇದೆ. ಆದ್ರೆ ನಮ್ಮ ಬೇರೆ ರಾಜ್ಯಗಳಿಗೆ ಹೋಲಿಸಿದಂತೆ MNC ಇಂಡಸ್ಟ್ರಿಗಳಾಗ್ಲಿ ಅಥವಾ IT ಕಂಪನಿಗಳಾಗ್ಲಿ ಅಷ್ಟು ಡೆವಲಪ್ ಆಗ್ಲಿ,
1: ಅಂದ್ರೆ ಸ್ಥಳೀಯ ಸಂಪನ್ಮೂಲವನ್ನ ಇನ್ನು ಹೆಚ್ಚು ಮಾಡಿ ಸ್ಥಳೀಯರಿಗೆ
0: ಅಲ್ಲೇ ನೆಲೆಸುವಂತೆ ಮಾಡ್ಕೊಡ್ಬೇಕು. ಈಗ IT ಕಂಪನಿಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಗಳಾಗಿರ್ಬೋದು, ಅದನ್ನ ಇನ್ನಷ್ಟು, ಈಗ ನಾವು AI ಕಾಲದಲ್ಲಿ ಕೂತಿದ್ದೀವಿ, ಅದರಲ್ಲಿ ಕೂತಿದ್ದಾಗ ನಾವು ಬರೀ ಟ್ರೆಡಿಷನಲ್ ಪ್ರೊಫೆಷನ್ ಮಾಡಬಾರ್ದು ಅಂತ ಹೇಳಲ್ಲ, ಆದ್ರೆ ಅದಕ್ಕೆ ಆಧಾರವಾಗಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಜೀವನ ನಡೆಸೋದು ಕಷ್ಟ ಆಗಿರೋದ್ರಿಂದ ಅವ್ರು ಇಂಥ ಕಡೆಗೆ ಕೈಗಾರಿಕೆ ಇಂಡಸ್ಟ್ರಿ ಮತ್ತು ಏನು MNC ಅಥವಾ IT ಕಂಪನಿಗಳ ಕಡೆಗೆ ಇನ್ನಷ್ಟು ಫೋಕಸ್ ಮಾಡಿದ್ರೆ ಜನ ವಲಸೆ ಹೋಗೋದು ತಪ್ಪುತ್ತಾರೆ, ವಲಸೆ ಹೋಗೋದು ತಪ್ಪಿದ್ರೆ ಅವರು ಇನ್ನಷ್ಟು ಒಳ್ಳೆ ಸರ್ಕಾರ ಮತ್ತು ಆಡಳಿತವನ್ನು ರಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ.
1: ಕರ್ನಾಟಕ ರಾಜ್ಯದ 2 ವಿಧಾನಸಭಾ ಚುನಾವಣೆಗಳಿಗೆ ಉಪಚುನಾವಣೆ ಕೂಡ ಆಯಿತು ಇದೇ ಸಂದರ್ಭದಲ್ಲಿ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಬಹುತೇಕ ಎರಡು ಕೂಡ ಆಡಳಿತ ಪಕ್ಷದ ಪರವಾಗಿ ಫಲಿತಾಂಶ ಬಂದಿದೆ. ಇದಕ್ಕೂ ಒಂದು ವಿಶ್ಲೇಷಣೆ ಮಾಡೋಣ.
0: ನನಗನ್ಸುತ್ತೆ ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ, ಈಗ ನೋಡಿ ದಾವಣಗೆರೆನಲ್ಲಿ ಕಾಂಗ್ರೆಸ್ಸು 5,824 ಮತಗಳ ಮುನ್ನಡೆಯನ್ನ ಪಡ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ವಿಜಯ ಸಾಧಿಸಿದ್ದಾರೆ. ಅದೇ ರೀತಿ ಬಾಗಲಕೋಟೆದು ವಿಶೇಷ, ತುಂಬಾ ಜನರ ಗಮನ ಸೆಳೆಯುವಂಥದ್ದು.

0: ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವಿನ ಮತಗಳ ಅಂತರ ನೋಡಿದರೆ 21,866 ಹೆಚ್ಚು ಮತಗಳನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಪಡ್ಕೊಂಡಿದ್ದಾರೆ. ಇದು ಮೇಲ್ನೋಟಕ್ಕೆ ನೋಡಿದರೆ ಏನು ಅಂತ ದೊಡ್ಡ ವಿಶೇಷತೆ ಏನು ಅಂತ ಅನಿಸೋದಿಲ್ಲ. ಯಾಕೆಂದ್ರೆ ಒಂದು
1: ದೊಡ್ಡ ಅಂತರದ ಗೆಲುವು ಅನಿಸ್ತಾ ಇಲ್ಲ.
0: ಅಲ್ಲ ಅಲ್ಲ, 20,000 ಇದ್ರೂ ಅದು ದೊಡ್ಡ ಅಂತರ ಅನಿಸೋದಿಲ್ಲ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ, ಆಡಳಿತವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ಕಾರಣ. ಎರಡನೇದು ಸಿಂಪತಿ ಓಟನ್ನು ಅವರಿಗೆ ಪಡ್ಕೊಂಡಿರ್ಬೋದು. ಯಾಕಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡರಲ್ಲೂ ಉಪಚುನಾವಣೆ ಆಗಿದ್ದೇ ಆ ಸ್ಥಾನಗಳು ತೆರವಾಗಿದ್ದರಿಂದ, ಆ ಸ್ಥಾನಗಳಲ್ಲಿ ಅವರು ಇಲ್ಲದೆ ಆಗಿದ್ದಾಗಿದ್ದರಿಂದ, ಹಾಗಾಗಿ ಮೃತರಾಗಿದ್ದರಿಂದ ಆ ಸ್ಥಾನಗಳು ತೆರವಾಗಿತ್ತು. ದಾವಣಗೆರೆದಂತೂ ನನಗೇನು ಅಂಥ ಏನು ದೊಡ್ಡ ಗೆಲುವು ಅನ್ನಿಸ್ತಾ ಇಲ್ಲ. ಯಾಕಂದರೆ ಅವರು ತುಂಬ ಯಂಗಿದ್ದಾರೆ, ಒಳ್ಳೆ ಆಡಳಿತ ಅಥವಾ ಒಳ್ಳೆ ಜನರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ಬೋದು, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು, ಇವತ್ತಿನ ಯುವ ಜನರಿಗೆ ಅವರು ಸ್ಪಂದಿಸ್ಬೋದು. ಆದರೆ ಅವರ ಗೆಲುವು ಅಂತ ಹೇಳ್ಕೊಳ್ಳೋದು ಅಷ್ಟು ಸೂಕ್ತವಾದ ಮಾತಲ್ಲ ಅನ್ಸುತ್ತೆ. ಯಾಕಂದ್ರೆ ತನ್ನ ಮನೆಯಲ್ಲಿ ಅವರಿಗೆ ರಾಜಕೀಯ ಹಿನ್ನೆಲೆ ಇದೆ, ರಾಜಕೀಯ ತಾಯಿ ತಂದೆ ತಾತ ಅಂದ್ರೆ ಮೂರು ತಲೆಮಾರುಗಳ ರಾಜಕಾರಣವನ್ನು ಅವರು ನೋಡಿರೋದ್ರಿಂದ ಅವರು ಗೆಲುವು ಏನು ಅಂತ ದೊಡ್ಡ ಮಟ್ಟದ ಗೆಲುವು ಒಪ್ಕೊಳ್ಳೋಣ, ಮತದಾರ ನಿರ್ಣಯ ಮಾಡಿದ್ಮೇಲೆ ಅದು ಗೆಲುವೇನೆ, ಆದರೆ ಅದು ದೊಡ್ಡ ಏನು ಸಾಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇವನ್ ಬಾಗಲಕೋಟೆನಲ್ಲೂ ಅಷ್ಟೆ. ಆದರೆ ಇವರಿಬ್ಬರು ತುಂಬ ಯಂಗ್ ಇರೋದ್ರಿಂದ ಮತ್ತು ಉತ್ಸಾಹದಿಂದ ರಾಜಕಾರಣಕ್ಕೆ ಬಂದಿದ್ರಿಂದ ಅವರು ಅಲ್ಲಿಯ ಜನರಿಗೆ, ನಾ ಬಾಗಲಕೋಟೆನಲ್ಲಿ ಓಡಾಡಿದ್ದೀನಿ, ಅಲ್ಲಿಯ ಜನರಿಗೆ ತುಂಬ ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ದಾವಣಗೆರೆಗೆ ಕಂಪೇರ್ ಮಾಡಿದರೆ ಬಾಗಲಕೋಟೆನಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಿದೆ. ಒಳಚರಂಡಿ ವ್ಯವಸ್ಥೆ ಇಲ್ಲ, ಕ್ಲೀನಿನೆಸ್ ಇಲ್ಲ, ಎಲ್ ಸೆಂಟ್ರ್ ಇಲ್ಲ. ನಾವು ಸಮೀಕ್ಷೆಗಳನ್ನು ಮಾಡುವಾಗ ನಮ್ಮ ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕ್ ತೊಗೊಂಡಾಗ ಫಸ್ಟ್ ಹೇಳೋದು ಅಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಾಗ ಮಾತ್ರ ನೋಡಿ, ಯಾವಾಗಲೂ ನಾವು ಸೋಷಿಯಲ್ ಸೈನ್ಸ್ನಲ್ಲಿ ಹೇಳ್ತೀವಿ, ಯಾವಾಗ ನನಗೆ ಹೊಟ್ಟೆ ತುಂಬಿರುತ್ತೆ ಆಗ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ನ ಬಗ್ಗೆ ಯೋಚನೆ ಮಾಡುವಾಗ ನನ್ನ ಕುಟುಂಬ, ನನ್ನ ಕುಟುಂಬ ಆದಮೇಲೆ ನನ್ನ ಸಮಾಜ, ನನ್ನ ಸಮಾಜ ಆದಮೇಲೆ ನನ್ನ ಜಿಲ್ಲೆ ಅಂತ ಬರ್ತೀನಿ. ಸೊ ನನಗೆ ಹಸಿವಿದ್ದಾಗ ನೀವು ಯಾವ ರಾಜಕಾರಣ ಮಾಡಿದರೂ ಅದು ಜನರಿಗೆ ಅದು ತಲುಪೋದಿಲ್ಲ. ಹಾಗಾಗಿ ಜನರಿಗೆ ಹಸು ನೀಗುವಂಥ ಕೆಲಸ ಆ ಕಡೆಗೆ ಅವ್ರು ಹೆಚ್ಚು ಗಮನ ಕೊಡಿ. ಯಾಕಂದರೆ ಮಳೆ ಬರುತ್ತೆ, ವಿಪರೀತ ಮಳೆ ಆಗುತ್ತೆ, ಬೆಳೆ ಹಾಳಾಗುತ್ತೆ, ಇಲ್ಲ ಬೇಸಿಗೆ ಬರುತ್ತೆ, ನೀರೇ ಇರೋದಿಲ್ಲ, ಅವ್ರಿಗೆ ಉತ್ಪಾದನೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾರು ಅವರನ್ನು ಪ್ರತಿನಿಧಿಸ್ತಾ ಇರ್ತಾರೆ, ಅವರು ಅವ್ರ ಬಗ್ಗೆ ತಮ್ಮ ಮನೆಯವರಂತೆ ಕಾಳಜಿ ವಹಿಸಿ ಅವ್ರಿಗೇನಾದ್ರು ಸುಧಾರಣೆಗಳನ್ನು ಮಾಡಿಕೊಟ್ರೆ ಅವರು ಗೆದ್ದದಕ್ಕೂ ಸಾರ್ಥಕ ಆಗುತ್ತೆ.
1: ಖಂಡಿತ. ಯಾಕೆಂದರೆ ಆಡಳಿತ ಪಕ್ಷದ ಗೆಲುವು ಒಂಥರದಲ್ಲಿ ಪ್ರಯಾಸದ ಗೆಲುವು ಕೂಡ ಹೌದು. ಆಂತರಿಕ ಅನೇಕ ಬಿಕ್ಕಟ್ಟುಗಳ ನಡುವೆ ಕೊನೆ ಹಂತದವರೆಗೂ
0: ಹೌದು,
1: ಆಮೇಲೆ ಮತದಾನ ಆದ್ಮೇಲೂ ಕೂಡ ಬಿಕ್ಕಟ್ಟನ್ನು ಎದುರಿಸುವಂತ ಪರಿಸ್ಥಿತಿ ಬಂದಿದೆ.
0: ಅದು ಒಪ್ಕೊಳ್ಳೋಣ, ಹೇಳೋದು ಎಷ್ಟು ಸುಲಭ ಅನ್ನೋ ಗೊತ್ತಿಲ್ಲ. ಸಮುದಾಯಗಳ ನಡುವೆ ಗೊಂದಲ ಇತ್ತು, ಹಾಗಾಗಿ ಅದು ಪ್ರಯಾಸದ ಗೆಲುವೆ.
1: ಖಂಡಿತ. ಸಮುದಾಯಗಳು, ನಾಯಕತ್ವದ ಪ್ರತಿಷ್ಠೆ ಎಲ್ಲವೂ ಕೂಡ ಇತ್ತು,
0: ಎಲ್ಲ ಧರ್ಮ ಎಲ್ಲವೂ ಇತ್ತು.
1: ಮೇಡಮ್, ನನಗೆ ಈ ಒಟ್ಟು ಚುನಾವಣೆ, 5 ರಾಜ್ಯಗಳ ಚುನಾವಣೆ ಮತ್ತೆ ಕರ್ನಾಟಕದ ಉಪಚುನಾವಣೆಯನ್ನು ಒಳಗೊಂಡಂತೆ ಬಹಳ ನನಗೆ ನೇರವಾಗಿ ಕಂಡದ್ದು ಯುವಜನರ ಪಾಲ್ಗೊಳ್ಳುವಿಕೆ, ಆಮೇಲೆ ಹೆಚ್ಚು ಜನರ ಮತದಾನ, ಶೇಕಡಾವಾರು ಮತದಾನ ಅಂತೂ ಹಿಂದೆಂದೂ ಆಗದೆ ಇರೋಷ್ಟು
0: ಎಲ್ಲ ಕಡೆ
1: ಹೌದು, 92%ಕ್ಕಿಂತ ಹೆಚ್ಚಿಗೆ.
0: ಅಂದರೆ
1: ಹಂಗಾಗಿ ಇಲ್ಲಿ ಹೊಸ ಜನರೇಷನ್ ಜೆಂಜಿ ಆ ಜಮಾನ ಶುರುವಾಗ್ತಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ.
0: ಅಲ್ಲ, ಇವತ್ತಿನ ಯುವಕರಲ್ಲಿ ಆ ಒಂದು ಏನು ರಾಜಕೀಯ ಪ್ರಜ್ಞೆ ಮೂಡೋದಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಇವತ್ತು ನೀವು ಹೇಳ್ದಾಗೆ ಜೆಂಜಿ ಇರ್ಬೋದು, AI ಇರ್ಬೋದು, ಜನ ನಮಗಿಂತ ಯುವಕರು ಅದಕ್ಕೆ ಹೆಚ್ಚು ಅವಲಂಬನೆ ಆಗಿರೋದು ಮತ್ತು ಹೆಚ್ಚು ಉಪಯೋಗ ಅವರೇ ಮಾಡ್ಕೊಳ್ಳೋದ್ರಿಂದ ಅವರು ಕ್ರಮೇಣವಾಗಿ ಈ ಹಿಂದಿನ ಚುನಾವಣೆಗಳನ್ನು ನೋಡಿದಾಗ, ವೋಟಿಂಗ್ ಟರ್ನ್ ಓವರ್ ನೋಡುವಾಗ, ನನ್ನ ಚುನಾವಣಾ ವಿಶ್ಲೇಷಣೆ ಅನುಭವದಲ್ಲಿ 13, 18 ಮತ್ತು 23 ಚುನಾವಣೆಗಳನ್ನು ನೋಡಿದಾಗ, ವೋಟಿಂಗ್ ಟರ್ನ್ ಓವರ್ನಲ್ಲಿ ವಿದ್ಯಾವಂತ ಸಮುದಾಯದವರು ಮತ್ತು ಯುವಕರು, ಇವರ ಪ್ರಮಾಣ ಯಾವಾಗಲೂ 40-45
1: ಅಷ್ಟೇ ಇರ್ತಿತ್ತು,
0: ಅದ್ರ ಮೇಲೆ ದಾಟ್ತಾ ಇರಲಿಲ್ಲ. ಆದರೆ ಇವತ್ತು ವೆಸ್ಟ್ ಬೆಂಗಾಲ್ನ ಮತ್ತು ತಮಿಳುನಾಡಿನ ಚುನಾವಣೆ ಫಲಿತಾಂಶಗಳನ್ನು ನೋಡಿದಾಗ, ಯುವಕರು ಇವತ್ತು ಸ್ವಲ್ಪ ಮಟ್ಟಿಗೆ ರಾಜಕೀಯ ಜಾಗೃತಿಯನ್ನು ಮೂಡಿಸ್ಕೊಳ್ತಾ ಇದ್ದಾರೆ ಅನಿಸುತ್ತೆ. ಅವರು ಇದೇ ರೀತಿ ಸರಿಯಾದ ರಾಜಕೀಯ ಜಾಗೃತಿಯನ್ನು ಮೂಡಿಸಿ ಸರಿಯಾದ ರೀತಿಯಲ್ಲಿ ಮತದಾನವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಇನ್ನಷ್ಟು ಉತ್ತಮ ನಾಯಕತ್ವ ಇರುವ ಸರ್ಕಾರವನ್ನು ಜಾರಿಗೆ ತಂದು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗ್ತಾರೆ ಅಂತ ಹೇಳ್ಬೋದು.
1: ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ಇದುವರೆಗಿನ ಚುನಾವಣೆಗಳು ಬಹುತೇಕ ಒಂದು ಸೈದ್ಧಾಂತಿಕ ತಳೆಹದಿಯ ಮೇಲೆ

0: ನಡೀತಾ ಇದ್ದು ಅಂತ. ಕರೆಕ್ಟಲ್ಲ ಮೇಡಮ್? ಅದು ಎಡ ಬಲ
1: ಈ ಮಾತು
0: ಅದು ಇದು ಈ ಥರದ್ದು. ಈಗ ನನಗೇನು ಬೇಕೋ ಅದನ್ನು ಕೊಡ್ತೀಯಾ? ನನ್ನ ನಿರೀಕ್ಷೆನನ್ನು ಏನು ಹುಸಿಗೊಳಿಸ್ತೆ, ಆಡಳಿತ ನಡೆಸ್ತೀಯ, ಒಳ್ಳೆ ಸ್ವಚ್ಛ ಆಡಳಿತ ಕೊಡ್ತೀಯಾ ಅನ್ನೋ ಲೆವೆಲ್ಗೆ ಈ ಜನರೇಷನ್ ಯೋಚನೆ ಮಾಡ್ತಿದೆ ಅಂತ ಅನಿಸ್ತಾ ಇಲ್ಲ?
1: ಇಲ್ಲ, ಖಂಡಿತ ಮಾಡ್ತಿಲ್ಲ ಅದನ್ನ. ಆ ಥರ ಯೋಚನೆ ಮಾಡ್ತಾ ಇಲ್ಲ.
0: ಓಕೆ,
1: ನನ್ನ ನಿರೀಕ್ಷೆಗಳನ್ನ ನೀವು ಪೂರೈಸ್ತಾ ಇದ್ದೀರಾ ಅಂತ ಆಲೋಚನೆ ಮಾಡೋ ಮಟ್ಟಕ್ಕೆ ನಮ್ಮ ಮತದಾರ ಬೆಳೆದಿಲ್ಲ. ಅಂದ್ರೆ ಎಲ್ಲರೂ ಅಂತಲ್ಲ, ಶೇಕಡಾವಾರು ಪ್ರಮಾಣದಲ್ಲಿ ಹೇಳುವಾಗ ಆ ಜಾಗೃತಿ ನಮ್ಮಲ್ಲಿ ಇನ್ನೂ ಬರಬೇಕು. ಯಾಕಂದ್ರೆ ಚುನಾವಣೆ ಸಂದರ್ಭಗಳಲ್ಲಿ ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ, ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ನೀಡುವ ಆಮಿಷಗಳಿಗೆ ಒಳಗಾಗುವವರ ಪ್ರಮಾಣವೇ ಜಾಸ್ತಿ ಇದೆ. ಅದಕ್ಕೆ ಒಳಗಾಗದೆ ಅವರು ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಮಾತು ಒಪ್ತೇನೆ. ಆದರೆ ಅದು ಇವತ್ತಿನ ಜನ ಏನಾಗ್ತಿದ್ದಾರೆ, ಮತಗಟ್ಟೆಗೆ ಹೋಗುವವರೆಗೂ ಒಂದು ತೀರ್ಮಾನ ಇರುತ್ತೆ. ಆ ಮತಗಟ್ಟೆಗೆ ಹೋಗಿ EVM ಮೆಷಿನ್ ಮೇಲೆ ಅವರು ಬೆರಳು ಇಡುವ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳು ಬದಲಾಗಿರುವ

0: ಆಲೋಚನೆ ಮಾಡೋ ಮಟ್ಟಕ್ಕೆ ನಮ್ಮ ಮತದಾರ ಬೆಳೆದಿಲ್ಲ. ಅಂದ್ರೆ ಎಲ್ಲರೂ ಅಂತಲ್ಲ, ಶೇಕಡಾವಾರು ಪ್ರಮಾಣದಲ್ಲಿ ಹೇಳುವಾಗ ಆ ಜಾಗೃತಿ ನಮ್ಮಲ್ಲಿ ಇನ್ನೂ ಬರಬೇಕು. ಯಾಕಂದ್ರೆ ಚುನಾವಣೆ ಸಂದರ್ಭಗಳಲ್ಲಿ ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ, ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ನೀಡುವ ಆಮಿಷಗಳಿಗೆ ಒಳಗಾಗುವವರ ಪ್ರಮಾಣವೇ ಜಾಸ್ತಿ ಇದೆ. ಅದಕ್ಕೆ ಒಳಗಾಗದೆ ಅವರು ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಮಾತು ಒಪ್ತೇನೆ. ಆದರೆ ಅದು ಇವತ್ತಿನ ಜನ ಏನಾಗ್ತಿದ್ದಾರೆ, ಮತಗಟ್ಟೆಗೆ ಹೋಗುವವರೆಗೂ ಒಂದು ತೀರ್ಮಾನ ಇರುತ್ತೆ. ಆ ಮತಗಟ್ಟೆಗೆ ಹೋಗಿ EVM ಮೆಷಿನ್ ಮೇಲೆ ಅವರು ಬೆರಳು ಇಡುವ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳು ಬದಲಾಗಿರುವ
1: ನಿದರ್ಶನಗಳು
0: ಬೇಕಾದಷ್ಟಿದೆ. ಯಾಕಂದ್ರೆ ನಾವು ಈ ಹಿಂದೆ ಎಕ್ಸಿಟ್ ಪೋಲ್ ಸರ್ವೆ ಮಾಡ್ತಾ ಇದ್ವಿ, ಪ್ರೀ ಪೋಲ್ ಸರ್ವೆ ಮಾಡ್ತಿದ್ವಿ. ಆಗ ಮಾಡುವಾಗ ಪ್ರೀ ಪೋಲ್ ಸರ್ವೆನಲ್ಲಿ ಬಂದಂತಹ ಒಂದು ಫಲಿತಾಂಶಕ್ಕೂ ಎಕ್ಸಿಟ್ ಪೋಲ್ನಲ್ಲಿ ಬಂದಂತಹ ಒಂದು ಪಬ್ಲಿಕ್ ಒಪಿನಿಯನ್ಗೂ ನೋಡಿದರೆ ಮತದಾರ ತನ್ನ EVM ಮಿಷನ್ ಮೇಲೆ ತನ್ನ ಬೆರಳನ್ನು ಇಟ್ಟು ಮತ ಚಲಾವಣೆ ಮಾಡುವವರೆಗೂ ಅವನ ಮನಸ್ಥಿತಿ ಬದಲಾವಣೆ ಆಗ್ತಾನೆ ಇರುತ್ತೆ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಿರುತ್ತೆ. ಅದಲ್ಲಿ ಸ್ವಲ್ಪ ಸುಧಾರಣೆ ಬರಬೇಕು ನಮ್ಮ ಯುವಕರಲ್ಲೋ ಮತ್ತು ಮತದಾರರಿಗೆ, ಫಸ್ಟ್ ಟೈಮ್ ವೋಟರ್ಸಿಗೆ ಅದರಲ್ಲೂ ವಿಶೇಷವಾಗಿ. ಏನೋ ಉತ್ಸಾಹದಲ್ಲಿ ಹೋಗ್ತಾರೆ, ಯಾರಿಗೋ ಒಂದು ನಾನು ವೋಟ್ ಮಾಡಿದೆ ಅಂತ ಆಗಬಾರ್ದು. ಮತ್ತು ಅವೇರ್ನೆಸ್ ಬೇಕು, ಯಾಕಂದರೆ ಇವತ್ತು ಚುನಾವಣಾ ಆಯೋಗ ಮತದಾನ ಚಲಾವಣೆ ಮಾಡೋದಕ್ಕೆ ತುಂಬ ಸರಳೀಕರಣ ಮಾಡಿದ್ದಾರೆ. ಈ ಹಿಂದೆ ವೋಟರ್ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ನೀವು ಮತ ಚಲಾವಣೆ ಮಾಡೋಕ್ಕಾಗ್ತಿತ್ತು ಅಂತ ಹೇಳ್ತು. ಅದು ನನಗೆ ಗೊತ್ತಿರೋಂಗೆ 2013 ಭಾಳಷ್ಟು ಕರ್ನಾಟಕದಲ್ಲಿ ನಾನು ಕಂಡ ಹಾಗೆ ಇದೇ ಸುಂಕದ ಕಟ್ಟೆನಲ್ಲಿ ಮತ ವೋಟರ್ ಲಿಸ್ಟಲ್ಲಿ ನಾನು ಹೆಸರಿಲ್ಲ ಅಂತ ನೋಡಿದಂಥ ವ್ಯಕ್ತಿ ಮತಗಟ್ಟೆನಲ್ಲಿ ಕುಸಿದು ಬಿದ್ದು ಪ್ರಾಣ ಕಳ್ಕೊಂಡಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅಂಥ ನಿದರ್ಶನಗಳನ್ನು ನೋಡಿದಾಗ ಚುನಾವಣೆ ಆಯೋಗ ಸುಧಾರಣೆಗಳನ್ನು ತಂದಿದೆ. ಇವತ್ತು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಬೇರೆ ಯಾವುದಾದ್ರು ನಿಮ್ಮ ಹತ್ರ ಐ ಡಿ ಪ್ರೂಫ್ ಇದ್ದರೆ ನೀವು ಮತದಾನ ಚಲಾವಣೆ ಮಾಡ್ಬೋದು. ಆದರೆ ಮತದಾನ ಚಲಾವಣೆ ಮಾಡ್ಬೋದು ಅಂತ ಹೇಳುವಾಗ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತಗೊಂಡು ಮತವನ್ನು ಮಾಡಬೇಕು. ಯಾರೋ ಬೇರೆಯವರು ಹೇಳಿಕೊಟ್ಟ, ಮನೆಯವರು ಅಥವಾ ಇನ್ಯಾರೋ ಹೇಳಿಕೊಟ್ಟಂತೆ ಅವರಿಗೆ ಮತವನ್ನು ಚಲಾವಣೆ ಮಾಡಿದಿರಾ? ಸರಿಯಾದ ಯೋಚನೆ ಮಾಡಿ ಮುಂದಾಲೋಚನೆ, ಯುವಕರಿದ್ದಾರೆ, ಯೋಚನೆ ಮಾಡೋ ಶಕ್ತಿ ಚೆನ್ನಾಗಿರುತ್ತೆ. ನಮಗಿಂತ ಹೆಚ್ಚಾಗಿ ಡಿಫ್ರೆಂಟಾಗಿ ಅವರು ಯೋಚನೆ ಮಾಡೋದ್ರಿಂದ ಅವರು ಸ್ವನಿರ್ಣಯದಿಂದ ಮತ ಚಲಾವಣೆ ಮಾಡುವ ದಿನಗಳು ಬಂದಾಗ ಮಾತ್ರ ನೀವು ಹೇಳಿದ ನಿರೀಕ್ಷೆಗಳನ್ನು ಅವರು ಉಸಿಯಾಗದಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ಸಾಧ್ಯ, ಆ ಸಾಧ್ಯತೆ, ಯಾಕೆಂದರೆ ಯುವ ಜನರ ಮಧ್ಯೆ ಕೆಲಸ ಮಾಡ್ತಾ ಇರ್ತಕ್ಕಂಥವು, ಅವ್ರಿಗೆ ರಾಜಕೀಯ ಪ್ರಜ್ಞೆ ಅಂದರೆ ಏನು ಅಂತ ಹೇಳಿ
0: ಅವೇರ್ನೆಸ್ ಬರಬೇಕು,
1: ತಿಳಿಸ್ಕೊಡ್ತಾ ಇರ್ತಕ್ಕಂಥವ್ರು. ಇದು ಹೆಚ್ಚಾಗಬೇಕು, ಇದು ವಿಶ್ವವಿದ್ಯಾಲಯಗಳಾಗಲಿ ಶಾಲಾ ಕಾಲೇಜುಗಳಾಗಲಿ, ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕಿರ್ತಕ್ಕಂಥ ದೊಡ್ಡ ಅವಕಾಶ ಇದೆಯಲ್ಲ, ಅದನ್ನು ಸಮರ್ಥವಾಗಿ ಬಳಸ್ಕೊಂಡಾಗ ನಿಮ್ಗೆ ಹೇಳಿದಾಗ ನಿರೀಕ್ಷಿತ ಸಮಾಜವನ್ನ, ನಿರೀಕ್ಷಿತ ಆಡಳಿತ,
0: ಒಳ್ಳೆ ನಾಯಕನನ್ನು ಆಯ್ಕೆ ಮಾಡಿದ್ರೆ ನಿಮ್ಮ ನಿರೀಕ್ಷೆಗಳೆಲ್ಲ ಈಡೇರುತ್ತೆ. ನೀವು ಆಮಿಷಗಳಿಗೆ ಒಳಗಾಗಿ ನೀವು ಮತದಾನ ಚಲಾವಣೆ ಮಾಡಿದ್ರೆ ನಿಮ್ಮ ನಿರೀಕ್ಷೆಗಳಾಗೇ ಉಳಿಯುತ್ತೆ.
1: ಅದಕ್ಕೆ ತಕ್ಕ ಪಾಠ ವೆಸ್ಟ್ ಬೆಂಗಾಲಲ್ಲಿ ಮತ್ತೆ ತಮಿಳುನಾಡಲ್ಲಿ ಆಗಿದೆ ಅಂತ ಬಯಸ್ತಿರತ್ತೆ.
0: ಹೌದು, ಖಂಡಿತ ಆಗಿದೆ.
1: ಈವನ್ ಕೇರಳಮ್ಮಲ್ಲೂ,
0: ಕೇರಳಮ್ಮಲ ಹೌದು ಆಗಿದೆ.
1: ಯಾಕೆಂದ್ರೆ ಕೇರಳಮ್ಮನ್ನ ದೇವರ ನಾಡು ಅಂತ ಕರೆಯುವಂತ ಜಾಗದಲ್ಲೂ ಕೂಡ ನೀವು ಸಂಪೂರ್ಣವಾದ ಹಿನ್ನಡೆಯನ್ನ ಅನುಭವಿಸ್ತೀರಿ ಅಂತ. ಆಮೇಲೆ ಇದುವರೆಗೆ ಇದ್ದಂತ ನಿಮ್ಮ ಅಸ್ತಿತ್ವಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಅಂದ್ರೆ, ಹಾಗೇನೆ DMK ನನ್ನ ಯಾರು ಅಳ್ಳಾಡ್ಸಕ್ಕಾಗಲ್ಲ, ಆಮೇಲೆ TMC ಕೂಡ ಯಾರು ಬಂದ್ರು ನಾನು ಜಗ್ಗಲ್ಲ ಅನ್ನೋ ಲೆವೆಲ್ಗೆ.
0: ಅಲ್ಲ, ತಮಿಳ್ನಾಡಿನಲ್ಲಿ ಒಂದು ಅದ ಇತಿಹಾಸವನ್ನು ನೋಡಿದ್ರೆ ಅವ್ರಿಗೆ ನಿರ್ಧಾರ ಆಗ್ಬಿಟ್ಟಿದ್ರು, ಇಲ್ಲ ADMK ಅಥವಾ ADMK ಅಥವಾ DMK, ನಾವಿಬ್ರೇ ಇರೋದು, ಇಲ್ಲ ನೀನ್ ಬಾ, ಇಲ್ಲ ನಾನ್ ಬರ್ತೀನಿ ಅನ್ನಂಗೆ, ನೀ ಕೊಡು ನಾ ತಗೋ ಅನ್ನಂಗೆ ಇತ್ತು. ಇದ್ರ ಮಧ್ಯದಲ್ಲಿ ಅದೇ ಏನು ಇಬ್ಬರ ಜಗಳ, ಮೂರನೇ ಅವರಿಗೆ ಲಾಭ ಅನ್ನಂಗೆ ಇವತ್ತು TVK ಪಕ್ಷದವರಿಗೆ ಒಂದು ಜನ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ. ಗೆಲುವು ಅನ್ನೋದಕ್ಕಿಂತ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ, ಬದಲಾವಣೆಯನ್ನು ನೋಡೋಣ ಅಂತ.
1: ನೇರವಾಗಿ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಹೊಡೆತ ಅಂತೀರ?
0: ಹೌದು, ಇದು ಇತ್ತೀಚಿನ ಎಲ್ಲ ರಾಜಕಾರಣಗಳನ್ನ ನೋಡಿದಾಗ, ನಮ್ಮ ಏನು ಅಖಿಲೇಶ್ ಅವ್ರನ್ನ ಅಥವಾ ಮುಲಾಯಂ ಸಿಂಗ್, ಬಾಳಾ ಠಾಕ್ರೆ ಇವ್ರನ್ನೆಲ್ಲ ನೋಡಿದಾಗ, ಇದು ಒಂದು ರೀತಿಯಲ್ಲಿ ಕರ್ನಾಟಕವನ್ನು ಉದಾಹರಣೆ ತಗೊಂಡಾಗ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಬೋದು.
1: ಓಕೆ, ಪ್ರಾದೇಶಿಕ ಅಸ್ಮಿತೆ ಅನ್ನುವಂಥದ್ದಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ.
0: ಪೆಟ್ಟು ಬೀಳುತ್ತೆ, ಹೌದು. ಆಲ್ರೆಡಿ ನಮಗೆ ಕಾಣಿಸ್ತಾ ಇದೆ ಈ ಕಡೆ ಚಂದ್ರಬಾಬು ನಾಯ್ಡು, ಈ ಥರ ಬೇರೆ ಬೇರೆ ಉದಾಹರಣೆಗಳನ್ನು ನೋಡಿದಾಗ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನ್ ಬೇಕು ಅದಕ್ಕೆ ಭದ್ರ ತಳಹದಿಯನ್ನು ಹಾಕ್ಕೊಳ್ಬೇಕು. ಇದು ಹೀಗೆ ಮುಂದುವರೆದ್ರೆ ಮುಂದೆ ಒಂದು ದಿವಸ ಇತಿಹಾಸದಲ್ಲಿ ಪ್ರಾದೇಶಿಕ ಪಕ್ಷಗಳು ಇತ್ತು ಅಂತ ಹೇಳ್ಬೋದೇ ವಿನಃ

0: ರಾಜಕಾರಣದಲ್ಲಿ ಏನಾಗ್ತಿದೆ ಅಂತ ನೋಡೋದಿಕ್ಕೆ ನಮಗೆ ಏನೋ ಇರೋದಿಲ್ಲ ಅಂತ ಅನ್ಸುತ್ತೆ.
1: ರಾಜಕಾರಣ ಅಷ್ಟರ ಮಟ್ಟಿಗೆ ಅವಾಗವಾಗ ಮಾತಾಡ್ಕೊಳ್ಳೋದು, ಪ್ರತಿ ಹಂತದಲ್ಲೂ ಕೂಡ ರಾಜಕಾರಣದ ಪ್ರವೇಶ ಇದೆ.
0: ಹೌದು,
1: ಪ್ರತಿ ಹಂತದಲ್ಲೂ ಕೂಡ
0: ಖಂಡಿತ ಈ ಮಾತು.
1: ಹಂಗಾಗಿ ಎಲ್ಲ ಹಂತಗಳಲ್ಲಿ ಪ್ರವೇಶ ಮಾಡತಕ್ಕಂಥ ರಾಜಕಾರಣದ ಎಲ್ಲ ಅವತಾರಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ಸಿದ್ಧಗೊಳ್ಳುವಂಥ ಅನಿವಾರ್ಯತೆ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ.
0: ಪ್ರತಿಯೊಬ್ಬ ನಾಗರಿಕರಿಗೂ ಇದೆ, ಪ್ರತಿಯೊಂದು ರಾಜಕೀಯ
1: ಪಕ್ಷಗಳಿಗೂ ಇದೆ. ಓಕೆ,
0: ಇಬ್ಬರೂ ಮಾಡಬೇಕು, ಯಾಕಂದ್ರೆ ಇದು ಒಬ್ಬರೇ ಮಾಡೋ ಕೆಲಸ ಅಲ್ಲ. ನಾವು ಯಾವಾಗಲೂ ನಾಯಕರನ್ನ ರಾಜಕೀಯ ಪಕ್ಷಗಳನ್ನ ದೂಷಿಸೋದಲ್ಲ, ನಾವು ಮತ್ತು ಅವರು ಇಬ್ಬರೂ ಇದ್ರೇನೆ ರಾಜಕಾರಣ.
1: ಈ ಥರದ ಸುಧಾರಣೆಗಳಿಗಿಂತ ರಾಜಕೀಯ ಪ್ರಜ್ಞೆ, ಪ್ರಜ್ಞೆ ಅನ್ನೋ ಪದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಈ ಥರದ ರಾಜಕೀಯ ಪ್ರಜ್ಞೆ, ಅರಿವು, ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ಒಂದಷ್ಟು ಕೆಲಸಗಳು ಕೂಡ ನಮಗೆ ಅಗತ್ಯ ಅನಿಸುತ್ತೆ.
0: ಹೌದು, ಚುನಾವಣಾ ಆಯೋಗ ಬರೀ ಚುನಾವಣೆಗೆ ಸುಧಾರಣೆಗಳನ್ನು ತರೋದಕ್ಕೆ ಜೊತೆ ಜೊತೆಯಾಗಿ ಜನರಿಗೆ ಅದರ ಅರಿವನ್ನು ಮೂಡಿಸೋದಕ್ಕೆ ಈಗ ಮಾಧ್ಯಮಗಳು ಚೆನ್ನಾಗಿದೆ. ಯಾವುದೋ ರಾಜಕೀಯ ಪಕ್ಷದ ಎಲ್ಲ ಮಾಧ್ಯಮಗಳು ರಾಜಕೀಯ ಪಕ್ಷದ ಹಿಡಿತದಲ್ಲಿದೆ ಅಂತ ಹೇಳ್ತಾರೆ. ಅದನ್ನು ಹೊರತುಪಡಿಸಿ ನೋಡಿದರೆ ಈ ಸರ್ಕಾರದ ಯೋಜನೆಗಳು, ನೀತಿಗಳು, ಅದರ ಮುಂದಾಗುವ ಸಾಧಕ ಬಾಧಕಗಳನ್ನು ಮಾಧ್ಯಮಗಳ ಮೂಲಕ ಕೇವಲ ಎಂಟರ್ಟೈನ್ಮೆಂಟಿಗೆ ಮಾತ್ರ ಸೀಮಿತಗೊಳಿಸದೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದರೆ ಬೆಸ್ಟ್ ಮೋಡ್ ಅಂತ ಹೇಳ್ಬೋದು. ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳು, ಯೂನಿವರ್ಸಿಟಿ ಇರ್ಬೋದು, ಕಾಲೇಜುಗಳು ಇರ್ಬೋದು, ಹಾಗಾಗ ವಿದ್ಯಾರ್ಥಿಗಳಿಗೆ ಮತದಾನದ ಸಂದರ್ಭದಲ್ಲಿ ಅಥವಾ ಇಂಥ ಚುನಾವಣೆಗಳು ನಡೆದಾಗ ಮಕ್ಕಳಿಂದ ವಿಶ್ಲೇಷಣೆ ಮಾಡಿಸಿ ಅವರಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿ ಮುಂದಿನ ರಾಜಕಾರಣ ಎತ್ತ ಕಡೆ ಸಾಗುತ್ತಿದೆ ಅಂತ ಅವರಿಗೆ ಅರಿವನ್ನು ಮೂಡಿಸಿದರೆ ಅವರಲ್ಲಿ ಜಾಗೃತಿ ಮೂಡ್ಬೋದು. ಸರ್ಕಾರವು ಸಹ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ತಲುಪಿಸುವಂಥ ಯೋಜನೆಗಳು ಅಂದರೆ ಅದೆಲ್ಲ ಅವೇರ್ನೆಸ್ ಮೂಡಿಸುವಂಥ ಪ್ರೋಗ್ರಾಮ್ಸನ್ನು ಮಾಡಿದರೆ ಆಗ ಇದರಲ್ಲಿ ಸುಧಾರಣೆಯನ್ನು ಕಾಣ್ಬೋದು.
1: ನೋಡಿ, ನಮ್ಮ ಚರ್ಚೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶದಿಂದ ಶುರುವಾಗಿ ಆ ಫಲಿತಾಂಶ ಇನ್ನಷ್ಟು ಸದೃಢಗೊಳ್ಳೋದಕ್ಕೆ, ಆ ಫಲಿತಾಂಶ ಜನಪರವಾಗಿ ಬರೋದಕ್ಕೆ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಲಗೊಳಿಸೋ ರೀತಿಯಲ್ಲಿ ಬರೋದಕ್ಕೆ ಬೇಕಿರತಕ್ಕಂಥ ಅಗತ್ಯತೆಗಳ ಬಗ್ಗೆಯೂ ನಾವು ಚರ್ಚೆ ಮಾಡಿದ್ವಿ. ತುಂಬ ಸಂತೋಷ ಮೇಡಮ್ ಈ ರಾಜಕೀಯ ವಿಶ್ಲೇಷಣೆಗೆ ಆಗಮಿಸಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಅತ್ಯುತ್ತಮವಾದಂಥ ಸಂಗತಿಗಳು ಕೂಡ ಈ ಚರ್ಚೆಯಿಂದ, ವಿಶ್ಲೇಷಣೆಯಿಂದ ಹೊರಗೆ ಬಂದಿದ್ದಾವೆ. ಅದಕ್ಕಾಗಿ ನಾನು ನಮ್ಮ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.
0: ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಮತ್ತು ಆಕಾಶವಾಣಿಯವರಿಗೂ ಇಬ್ಬರಿಗೂ ನನ್ನ ಮನಸ್ಪೂರ್ವಕ ಧನ್ಯವಾದ.
2: ಇದುವರೆಗೂ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯೂ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ವೀಣಾದೇವಿ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ರಾಜಕೀಯ ಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಕೇಳಾತಿರುವಿರಿ ಸುಂದರಕೆ ನಾಜೆ.
1: ಬಿನ್ನಿತ ಕಂಡೊಟು ಪಾಡ್ದೊನಲೆನು ಪನ್ಪಿನಂಚನೆ ಪಾಡ್ದೊನಲೆಟು ಬಿನ್ನಿತ ಚಿತ್ರಣನು ಗುರುತಿಸಾಯರ ಸಾಧ್ಯ ಉಂಡು. ತುಳುನಾಡತ ಮಸ್ತ್ ಪಾಡ್ದೊನಲೆನ ಮುಖ್ಯ ಹಿನ್ನೆಲೆ ಬಿನ್ನಿತ ವಸ್ತು. ಆರಾಧನೆ ಮಲ್ಪಿನ ಅಲೌಕಿಕ ಶಕ್ತಿಲೆ ಮುಲ್ಪ ಸಾಗೋಳಿದಯೇ ಆದಿಪ್ಪುಣ ಚಿತ್ರಣ ಬೊಡಾಯಿನಾತ ತಿಕ್ಕೊಂದುಂಡು. ಇಂಚಿತ್ತಿ ಪಾಡ್ದೊನಲೆನು ವಿಶ್ಲೇಷಣೆ ಮಲ್ಪುನೆಡ್ದಾರೋ ತುಳುನಾಡದ ಬೆನ್ನಿದ ಚರಿತ್ರೆ ಬೊಕ್ಕ ಪಾಡ್ದನ ರಚನೆದ ಕಾಲ ಬೆನ್ನಿದ ಸ್ವರೂಪ ಉಂದೆನ್ನು ತಿರಿಯರ ಸುಲಭ ಆಪುಂಡು. ಅತ್ತಾಂತೆ ಐಡ್ದ ಬುಕ್ಕೋ ಆಯಿನ ಬದಲಾವಣೆಲ್ಲ ತಿರಿಯರ ಸಾಧ್ಯ ಉಂಡು. ನಮದುಂಬು ಉಲ್ಲಾಯಿನ ಮುಖ್ಯ ಪಾಡ್ದೊನಲಾಯಿನ ಪಂಜುರ್ಲಿ, ಕೂಟಿಚೆನ್ನಯೇ, ಸಿರಿ, ಮಲಾರ ಪಂಜುರ್ಲಿ, ಪೊಸಮಾರಾಯೇ, ಪಿಲಿಚಾಮುಂಡಿ, ಬಬ್ಬೇರಿಯೇ, ಜಾರಂದಾಯೇ, ಬಲಿಯೇಂದ್ರೆ, ಪರತಿಮಂಗಣೆ, ಅಮಸರದ ಮೆಮ್ನೋಡಿ, ಈ ಮಾಂತ ಪಾಡ್ದೊನಲೆಟ್ ಬೆನ್ನಿದ ರೀತಿನೀತಿ, ಬಿತ್ತುಬುಳೆ, ಕಳಕೂಟ, ಅತ್ಯಾರ್ಲೆನ ವಿವರಣೆ ತೆರೆದು ಬರ್ಪುಂಡು. ಇಂದೆನ್ನು ಆಧಾರವಾತ್ ತುಳು ಸಂಸ್ಕೃತಿದ ತಿರುಳು ತಿರಿಯರ್ಲ ಸಾಧ್ಯ ಉಂಡು. ಇಂಚಿತ್ತಿ ಪಾಡ್ದೊನಲೆನ ಪರಿಚಯ ಮಲ್ಪಿನ ಕೆಲಸೋ ಮೂಲು ಮಲ್ತುತೆ. ತುಳುನಾಡತ ಮಾತಾ ಕಡೆಟ್ಲ ತಿಕ್ಕೊಂದಿಂಚಿನ ಪಾಡ್ದನ ಪಂಜುರ್ಲಿ. ಈ ಪಾಡ್ದನದ ಬೇದೆ ಬೇದೆ ಬಾಗೊಟು ಬೆನ್ನಿತ ನಾನಾ ವಿವರಣೆ ತಿಕ್ಕೊಂದುಂಡು.

ಭೂಮಿ ಪುಟ್ಟಿನ ಸಂದರ್ಭಟು ಬುಳೆಟ್ ಮೇಲು ಉದ್ಯಬೆನ್ಪುಂಡು ಅಧಿಕಾರೆ ಪನ್ಪಿನ ಸತ್ಯದ ಬುಳೆ ಇಂಚ ಪನ್ಪಿನ ಮೂಲಕ ಅಧಿಕಾರೆ ಬುಳೆತ ಪುರಾಕನ ಈ ಪಾಡ್ದನ ಸುರೂಕು ಪನ್ಪುಂಡು. ಪಂಜುರ್ಲಿ ಪಾಡ್ದನದ ಕಥಾನಾಯಕೆ ಈಶ್ವರೆ ಅಯ ಉರಿಯ ಸಾಗುಳಿತಾಯೆ ಬುಕ ಅಯ ದೇವೇರ್ಲ ಈಶ್ವರ್ಯ ದೇವೇರ್ನ ನಂದನವನ ಬುಕ ಆಸುಪಾಸದ ಬೆನ್ನಿತ ವರ್ಣನೆ ಈ ಪಾಡ್ದನಟು ಬರ್ಪುಂಡು. ಬೆನ್ನಿನ ಒರಿಪಾಯರ ಈಶ್ವರ್ಯ ಮಲ್ತಿನ ಬೋಂಟದ ಕಾಲುಟು ತಿಕ್ಕಿನ ಪಂಜಿತ ಕುರ್ಲೆನು ಆಯನ ಬುಡೆತಿ ಪಾರ್ವತಿ ಸಾಂಕ್ವಲು. ಈ ಕುರ್ಲೆಲು ಮಲ್ಲೆ ಆನಗ ಈಶ್ವರನ ಕಂಡದ ನೆರೆಕೆರೆ ಇತ್ತಿನ ಬೀರಬಿರ್ಮಣ್ಣ ಬಲ್ಲಾಳೆರನ ಕಂಡತ ಕೇಯ್ತಿನಿಯರ ಪೋಪೊ ಅತ್ತಾಂತೆ ಕೇಯಿನ ಹಾಳು ಮಲ್ಪುವೊ. ಈಶ್ವರನ ಪಂಜಿಲು ಕೇಯಿನ ಹಾಳು ಮಲ್ತಿನೇನು ತೂಯಿನ ಬಲ್ಲಾಳೆ ಈಶ್ವರನ ಬಾಯಿಗೆ ಬತ್ತಿಲೆಕ್ಕೋ ನೆರುಪೆ. ಐನು ಕೇಂಡಿತು ಕೋಪಿತಿನ ಈಶ್ವರೆ ಬಿಲ್ಲು ಪಗರಿದೆ ತೊಂದು ಪಂಜುಲೇನು ಕೇರ್ತು ಬುಡುಪೆ. ಈ ಪಾಡ್ದನಲ್ಟು ಸಾಗುವಳಿ ಬುಕ್ಕ ಸಾಗುವಳಿತಾಯೇ ಇಂಚ ಈ ರಡ್ಡು ವಿಭಾಗವು ತೊಂದರೆ ಕುರ್ಪಿನ ಬಾಹ್ಯಶಕ್ತಿದ ಬಗ್ಗೆ ವಿವರಣೆ ಉಂಡು. ಪಂಜಿಯೊಂಜಿ ಬೆನ್ನಿದ ಕಳೊಟ್ಟು ಅಲೌಕಿಕವಾದ ಏರುನ ಎತ್ತರನು ಈ ಪಾಡ್ದನ ಪನ್ಪುಂಡು. ಅಂಚನೆ ಪಾಡ್ದನೊಟ್ಟು ಬರ್ಪಿನ ಆಯಿರೆ ಬಲ್ಲಾಳೆರನ ಅಧಿಕಾರೆ ಬುಳೆತ ಪರಿಮಳ ಬತ್ತಿನಿಂದ ಪನ್ಪಿನ ಅಡೆಗೆ ಅಧಿಕಾರೆ ಬುಳೆತ ಪುದರ್ ಈ ಪಾಡ್ದಂತ ಉದ್ಯೋಗಲ ವರೋಂತಿಪ್ಪುಂಡು. ಅಂಚಾತ್ ಅಧಿಕಾರೆ ಭಾರೀ ಪುರಾಕದ ಬುಳೆ ಮಾತ್ರ ಅತ್ತು ಐನು ಬಲ್ಲಾಳ್ರನಂಚಿನ ಮಲ್ಲ ಇಲ್ಲು ತಕುಲು ಬುಳಪಾವೊಂದು ಇತ್ತೇರಿಂದು ಪನ್ಪಿನ ಸತ್ಯೋ ತೆರಿಪುಂಡು. ಅಂಚನೆ ಈಶ್ವರೆ ಪಂಜಿನು ಎಂಚ ಬೋಂಟೆ ಮಲ್ತೆಯಿಂದ ಇಂದುಲ ಈ ಪಾಡ್ದನದ ಈ ಬಾಗೊಟ್ಟು ಪನ್ಪುಂಡು. ಪುಣಿತ ಮರೆಮರೆ ಈಶ್ವರೆ ಪೋನಾಗ ಕೇಯ್ತ ಮರೆಮರೆ ಪೋಪೋ ಪಂಜಿಲು ಕೇಯ್ತ ಮರೆಮರೆ ಈಶ್ವರೆ ಪೋನಾಗ ಪುಣಿತ ಮರೆಮರೆ ಪೋಪೋ ಪಂಜಿಲು ಇಂಚ ಬುಳೆ ಒರಿಪಾವುನ ಬುಕ್ಕ ಬುಳೆ ಕಲೆಪುನ ರಡ್ಡು ಶಕ್ತಿಗಳು ತಾಂಟು ನೇನು ಈ ಪಾಡ್ದನ ತೆರಿಪಾಪುಂಡು. ಈ ಪಾಡ್ದನೊಟ್ಟು ಬರ್ಪಿನ ಅತಿಮಾನುಷ ವಿಚಾರಲೆನ್ನು ಬುಡುಂಟ ಇಂದು ಉರಿ ಸಾಗೋಳಿತಾಯನ ಬದುಕದ ವಿವರಣೆಯನ್ನು ಕುರುಪಿನಂಚಿನವು. ಬೆನ್ನಿದ ಬಗ್ಗೆ ಕಣ್ಣಿಗೆ ಕಟ್ಟು ಲೆಕ್ಕ ಪನ್ಪಿನ ನನಂಜಿ ಪಾಡ್ದನ ಕೋಟಿ ಚೆನ್ನಯ್ಯ. ಈ ಪಾಡ್ದನೊಟ್ಟು ಬೆನ್ನಿದ ಮಸ್ತ್ ವಿಷಯಲು ಭಾರೀ ಪುರ್ಲುಡು ವರ್ಣನೆಯಾತಂಡು. ಈ ಪಾಡ್ದನದ ನಾನಾ ಸಂಧಿಲು ಬೆನ್ನಿದ ಬೇತೆಬೇತೆ ಮಜಲುಲೆನ್ನು ತೆರಿಪಾದ ಕುರುಪುಂಡು. ಇಂದೆಟ್ಟು ಬರ್ಪಿನ ಪೆರುಮಲೆ ಬಲ್ಲಾಳೆ ಭಾರೀ ಮಲ್ಲ ಬೆನ್ನಿದಾಯೆ. ಬೆನ್ನಿದ ರಕ್ಷಣೆಗೆ ಬೋಂಟೆ ಮಲ್ಪನಾಗ ಆಯನ ಕಾರಗು ಕಾಯರದ ಮುಳ್ಳು ಕಂತುಂಡು. ಅವ್ವೇ ದುಂಬುದ ಕತೆಕ್ಕು ಸಾದಿಯಾಪುಂಡು. ಕೋಟಿ ಚೆನ್ನೈರು ಪುಟ್ಟಿನೈಕು ದುಂಬೆ ಪೆರುಮಲ ಬಲ್ಲಾಳೆ ದೇಯಿ ವೈದ್ಯ ತಿಟ ಕನ್ನಡಿ ಕಂಬಳದ ಕೋಟಿ ಕೊಳಂಜಿಯಾನು ಬುಡುತು ಕೊರಪೆ ನಿನ್ನ ಬಾಲೆಲೆಗು ಅಡಪ್ಪಿರಯ್ಯರು ಬಿತ್ತಿರ ಬಿತ್ತು ಕಡಪ್ಪಿರ ಕತ್ತಿ ಉಂಜಿ ವರಸತ ಬೆನ್ನಿದ ಖರ್ಚಿಯಾನು ಕುರುಪೆ ಎಂದು ಬಲ್ಲಾಳೆ ಬಾಸೆ ಕುರುಪೆ. ಹೊಸ ಬೆನ್ನಿ ಮಲ್ಪನ ಆಯಾಗ ಬೆನ್ನಿಗೆ ಬೋಡಾಯಿನ ಮಾಂತಾ ಹತ್ಯಾರ್ಲೆನ್ನು ಕುರುಪಿನ ಕ್ರಮ ದುಂಬು ಇತ್ತಿಂಡೆಂದು ಪನ್ಪಿನವು ಈ ಪಾಡ್ದನದ ಈ ಭಾಗಟು ತೆರಿಯರ ಸಾಧ್ಯವುಂಡು. ಭಾರೀ ಮಲ್ಲ ಉಪಕಾರಗು ಸ್ಮರಣೆಯಾದ ಉಂಬಳಿ ಕುರುಪಿನ ಕ್ರಮ ಇತ್ತಿಂಡಿಲ್ಲ ಅಂದೆಡ್ತು ತೆರೆದು ಬರ್ಪುಂಡು. ಕೋಟಿ ಚೆನ್ನೈರಿಗೆ ಬಲ್ಲಾಳೆ ಅಕುಲೆನ ಅಪ್ಪೆಗು ಉಪಕಾರಗು ಬದಲಾತ್ ಕಂಡ ಉಂಬಳಿ ಕುರುಪಿನೇನು ಮಾಮಲ್ಲ ವಿಚಾರಣೆ ಸರಿಯಾದ ಇಪ್ಪುಂಡು. ಅಂಚನೆ ಬಲ್ಲಾಳ್ರನ ಕಾಲೊಟ್ಟು ನಡತೊಂದಿಚ್ಚಿನ ಕಂಬಳದ ವಿವರಣೆಲ ಈ ಪಾಡ್ದನದ ಕೆಲವು ಕಡೆಟ್ಟು ಬರೋಂತಿಪ್ಪುಂಡು. ಕೋಟಿ ಚೆನ್ನೈರು ಮಲ್ಲೆ ಆಯ್ನೆಡ್ದು ಬುಕ್ಕೋ ಅಗುಲೆನ ಕುಲಕಸುಬು ಮೂರ್ತೆ ದೊಟ್ಟುಗು ಬೆನ್ನಿನ್ಲ ಸುರುಮಲ್ತೇರು. ಬಲ್ಲಾಳೆ ಎಂದು ಪನ್ಪಿನ ನಿಪುಣ ಬೆನ್ನಿದಾಯನ ಕೈ ತಡಿಟ್ಟು ಕೋಟಿ ಚೆನ್ನೈರು ಸಹಜವಾತ ಎಡ್ಡೆನೇ ಸಾಗುವಳಿ ಕಲ್ತೇರು. ಬಲ್ಲಾಳ್ರೆಟ ಕೋಡಿ ಕೊಳಂಜಿನ್ಲ ಕೇನ್ಪೇರು. ಅಪಗ ಬಲ್ಲಾಳ್ರು ಕನ್ನಟಿ ಕಂಬಳತ ಒತ್ತೊತ್ತಿತ್ತಿನ ಕೋಡಿ ಕೊಳಂಜಿನ ದೇಯಿ ವೈದ್ಯತೆಗೆ ಬುಡುತು ಕುರುತೆ ಸುರುತ ವರ್ಷದ ಬೆನ್ನಿಗೆ ಬೋಡಾಪಿ ಒಂಜಿ ಜೊತೆ ಇರು ಆ ಕಂಡೊಗು ಬೋಡಾಯಿನ ಬಿತ್ತು ನೊಗೋ ನಾಯರು ಬಳ್ಳು ಕತ್ತಿ ಮಾಂತ ದೇಯಿ ವೈದ್ಯತೆಗೆ ಬುಡುತು ಕುರುತೆ ಐನು ನಿಕ್ಲೆಗ್ಲ ಕುರುಪೆ ಎಂದು ಪಣಪೇರು. ಇಂಚ ದಾನ ಕೊರ್ನೇನು ಪಾತೆರೊ ತಪ್ಪಾಂದೇ ಕೊರಡೂಂದು ಪನ್ಪಿನವು ಬಲ್ಲಾಳ್ರೆನ ಈ ಪಾತೆರೊಟು ತೆರೆದು ಬರ್ಪುಂಡು. ಪಾಡ್ದನತ ದುಮ್ಮದ ಬಾಗೊಟು ಕೋಟಿ ಚೆನ್ನೈರು ಬೆನ್ನಿ ಮಲ್ಪನ ವಿಚಾರದ ವಿವರಣೆ ಉಂಡು. ಕೋಡಿ ಕೊಳಂಜಿದ ಬರಿಯೇ ಕಾಡು ಕಡಪೆರು ಜೋಕುಲು ಕಾರಿ ಬೊಳ್ಳಿಯಿಂದ ಒಂಜಿ ಜೊತೆ ಎರುಕ್ಲೇನು ದೆತ್ತೇರು ಬಲ್ಲಾಳ್ರೆಟ ನೊಗೊನಾಯರು ಬಲ್ಲು ಕೊರಿಯರು ಬಲ್ಲಾಳ್ರು ಇಂಚ ಬೆನ್ನಿದ ಕೆಲಸ ಕಜ್ಜನು ಸುರುಮಲ್ತೇರು ಜೋಕುಲು. ಬೇತೆ ಬೇತೆ ಪಾಡ್ದನಲ್ಟು ಬರ್ಪಿನ ಲೆಕ್ಕನೆ ಕಾರಿ ಬೊಳ್ಳಿಯಿಂದ ಪನ್ಪಿನ ಎರುಕುಲು ಈ ಪಾಡ್ದನಲ್ಲ ಬರ್ಪುಂಡು. ಒಂಜೇ ಬೈಲುತ ನೆರೆಕರೆ ಇತ್ತಿನ ಯಜಮಾನ್ರೇಟ ಜಗಳ ಮಾಮೂಲುಂದು ಪನ್ಪಿನವು ಬುದ್ಧಿವಂತನ ಜಗಳ ಮಚ್ಚರ ಕೋಪೋ ಮುಂದೆಕ್ಕು ಎಡ್ಡೆ ಉದಾಹರಣೆ. ದುಂಬೆ ಕೋಟಿ ಚೆನ್ನೈರನ್ನು ತೂಂಟ ಆವಾಂತಿನ ಬುದ್ಧಿಯಂತೆ ಈ ಖಂಡದ ಬೆನ್ನಿ ಒಂಜಿ ಹೇತುವಾಪುಂಡು. ಜೋಕುಲು ಕಂಡಗು ಪೋನಾಗನೇ ಮಾನ ಮಚ್ಚರ ಉಪ್ಪುಂಡು ಬುದ್ಧಿವಂತಾಗಿ. ಅಂಚನೆ ಬೆನ್ನಿಟ್ಲ ಒಂಜಿ ಪಂತ ಸುರುವಾಪುಂಡು. ಆಂಟ ಈ ಪಂತೊಟು ಕೋಟಿ ಚೆನ್ನೈರನ ಕೈಯೇ ಮೇಲಾಪುಂಡು. ಜೋಕುಲು ಕೋಡಿ ಕೊಳಂಜಿನ ಅಡತೋಂದಿಪ್ಪುನಾಗ ಬುದ್ಧಿಯಂತೆ ಕನ್ನಟಿ ಕಂಬಳನು ಅಡಪಾಪೇರು. ಬುದ್ಧಿವಂತಗ ಒಂಜಿ ಸಾಲ ಅಡತತಾನಾಗ ಜೋಕ್ಲೆಗ್ ರಡ್ಡು ಸಾಲ ಅಡತತಾಪುಂಡು. ಇಂಚ ಮಚ್ಚರದ ಪಂತೋ ಬೆನ್ನಿ ಬೆನ್ಪುನೇಟು ನಡತೋಂದಿಪ್ಪುಂಡು. ತುಳುನಾಡದ ಬೆನ್ನಿದ ಕಂಡೊಗು ಬಿತ್ತುನೈಕ್ ದಿನತೂಪಿನ ಐಕಾತ್ ಬಲ್ಮೆತಾಡೆಗ ಪೋಪಿನ ಕ್ರಮೋ ಪುರಾಕಟೇ ನಡತೋಂದಿತ್ತುಂಡು. ಇಂಚಿನ ದಿನತೂಪಿನ ವಿಷಯಟು ಮಚ್ಚರಲ ಇತ್ತುಂಡು. ಈ ದುಂಬುದ ಪಾಡ್ದನದ ಭಾಗೋ ಐನು ತೆರಿಪಾಪುಂಡು. ಕಂಡಕೋರಿಗ ದಿನಮಾನ್ಯಕೇನೆರ ಪೋವುಡುಂದು ಮನತಾನಿ ಮೂಡಲ ಪುರ್ತುಗು ಲಕ್ಕೇರು ಬುದ್ಧಿಯಂತೆ ಕಂಡದ ಬರಿಯೇ ಪುಣಿಕ್ಕು ಪೋಪೇರು ಬುದ್ಧಿಯಂತೆ ಕೋಡಿ ಕೊಳಂಜಿದ ಪುಣಿಕೆತ್ತೊಂದು ಪೂಜೊಂತು ಉಲ್ಲೇರು ಜೋಕುಲು ಉಂಚಿಪಿದಾಡಿಯರಿಯೇ ಬುದ್ಧಿಯಂತಾಂದು ಕೇಣುವೆರು ಜೋಕುಲು ಕನ್ನಟಿ ಕಂಬಳದ ದಿನಮಾನ್ಯಕೇನಿಯರ ಬಲ್ಯಾಯ ಮಗನಾಡಿಗೆ ಪಿದಾಡಿಯೇ ಯಾನಂದು ಪನ್ಪೇರು ಬುದ್ಧಿಯಂತೆ. ಈರೆನ ಕನ್ನಟಿ ಕಂಬಳದ ದಿನಮಾನ್ಯಕೇನಾಗ ಬುದ್ಧಿಯಂತೆರೆ ಎಂಕ್ಲೆನ ಕೋಡಿ ಕೊಳಂಜಿಗಿಲ್ಲ

ದಿನಮಾನ್ಯಕ್ಕೆ ಏನೊಂದು ಬರುವಾರೆಯೇ ಎಂದಕ್ಕೆ ಏನು ಪೇರಿ ಕೋಟಿ ಚೆನ್ನೇರಿ ಐಕ್ ಬುದ್ಧಿಯಂತೆ ಒತ್ತೆನ ಅಂಟಲ ಆಯೆ ಮಲ್ಪಿನ ಸೀಂತ್ರಿ ಬುದ್ಧಿನ ತೂಯರೆ ಮೆಗ್ಗೆ ಚೆನ್ನೈ ಬುದ್ಧಿವಂತನ ಪಿರವೇ ಮರೆಮರೆನೇ ಪೋಪೆ. ಅವಳು ಬಲ್ಯಾಯೇ ರಡ್ ಕೋರಿಗ್ಲ ಒಂಜೇ ದಿನ ಪನ್ಪೆ. ಬುದ್ಧಿವಂತೆ ಆಯ್ನ ತಿರ್ಗಾತ್ ಅಂಗಾರೆ ಬುದ್ಧಿವಂತನ ಕಂಡೋಗು ಕೋರಿಂದ್ಲ ಬುಧವಾರ ಕೋಟಿ ಚೆನ್ನೈರ್ನ ಕಂಡೋಗು ಕೋರಿಂದ್ಲ ಪನ್ಪೆ. ಆಯ್ನ ತೇರಿನ ಕೋಟಿ ಚೆನ್ನೈರ್ ಅಂಗಾರೆ ತಾನಿಯೇ ಕೋಡಿ ಕೊಳಂಜಿತ ಕೋರಿ ಮಲ್ಪುವೇರು ಇಂದು ಬುದ್ಧಿವಂತನ ಕೋಪ ಹೆಚ್ಚಾಯರ ಕಾರಣ ಆಪುಂಡು. ಬುದ್ಧಿವಂತೆ ಕೋಪಟು ಬಿದೆನೀರ್ ಕಟ್ಟನ ಜೋಕ್ಲೆನ ಕಂಡೋಗು ನೀರು ಬುಡ್ಪೆ. ಇಡೀ ಕಂಡೋನೆ ಕಡಲ್ ತಲೆಕೋ ಮಲ್ತು ದೀಪೆ. ಇಂದುವೇ ಬುದ್ಧಿವಂತನ ಕರ್ತ್ ಕಿರ್ತ್ ಕಡಿಕಟ್ಟು ನಾಡಿಗೆ ಮುಟ್ಟ ಪೋಪುಂಡು. ಇಂಚ ಇಡೀ ಕಂಡೋದ ಬೆನ್ನಿ ಬಲ್ಲಾಳನ ಮಂತ್ರಿನ ಅವಸಾನೋಗ್ಲ ಕಾರಣ ಆಪುಂಡು. ಪಡುಮಲೆಡ್ದ ಎಣ್ಮೂರುಗು ಬತ್ತಿನ ಕೋಟಿ ಚೆನ್ನೇರ್ ಅವುಲ್ಲ ಕಂಡೋ ಬೆನ್ನಿ ಮಲ್ಪುವೇರು. ಕೋಟಿ ಚೆನ್ನೈ ಪಾಡ್ದ ನೋಟು ಬಲ್ಲಾಳ್ರನ ರಾಜಕೀಯ ಮೇಲಾಟ ಬೊಕ್ಕ ಬೆನ್ನಿತ ಬೇಲೆನೇ ಮುಖ್ಯ ಭಾಗೋ. ಐಟ್ಲ ಬೆನ್ನಿಗಾತ್ ಕೋಟಿ ಚೆನ್ನೈರ್ ಮಲ್ತಿನ ಬೇಲೆತ ವಿವರಣೆ ಪೊರ್ಲುಟು ಮೂಡ್ತು ಬರ್ಪುಂಡು. ಅಂಚನೆ ತುಳುನಾಡದ ಬೆನ್ನಿದ ಮಸ್ತ್ ವಿಷಯಲು ಈ ಪಾಡ್ದ ನೋಟು ಬರ್ಪುಂಡು. ಕೋಟಿ ಚೆನ್ನೈರ್ನ ಲೆಕ್ಕೊನೆ ತುಳುನಾಡದ ಬೊಕೊಂಜಿ ಜನಪದ ಮಹಾಕಾವ್ಯದ ಸಾಲಿಗೆ ಸೇರಿನವು ಸಿರಿ. ಈ ಪಾಡ್ದನಲ್ಲೆಟ್ಲ ಬೆನ್ನಿದ ವಿಚಾರ ಮಸ್ತ್ ಬರ್ಪುಂಡು. ಸಿರಿನ ತಾಂಕಿನ ಬಿರ್ಮ ಆಳ್ವೆ ಮಲ್ಲ ಬೆನ್ನಿದಾಯೆ ಸಾರಮುಡಿ ಅರಿತ ಕಂಡು ಅಯನವು. ಆಂಟ ಜೋಕ್ಲಿಜ್ಜಿಂದ ಪನ್ಪಿನ ಬೇಜಾರೊಟ್ಟು ಎನ್ನ ಸಾರಮುಡಿ ಅರಿತ ಹುಟ್ಟೋಳಿ ಎನ್ನಡದೇ ಆದ ಎನ್ನಡದೇ ಪೋಪಿನ ಲೆಕ್ಕ ಆಂಡಂದು ಬಿರ್ಮೆ ಆಳ್ವಿರು ದುಃಖಿತರಾಪೆರು. ಆರೆನ ಸಾಂಕಿ ಮಗಳೇ ಸಿರಿ. ಸಿರಿನ ದುಂಬುದ ಕಂಡನಿ ಬಸರೂರು ಬತ್ತಕ್ಕೇರಿ ಕಾಂತು ಪೂಂಜಲ ಉರಿ ಸಾಗುಳಿದಾಯೆ. ಆಂಟ ಆಯೆ ಬೇಲೆಟ್ಟು ಸೋಮಾರಿ ಕೆಲಸ ಮಲ್ಪಾಂದಿನ ಸಾಲಗು ಸೇರ್ನಯೆ. ಅಂಚಾದ ಬತ್ತಕ್ಕೇರಿ ಅರಮನೆ ದಿವಾಳಿ ಆತು ಪೋಪುಂಡು. ಆಯನ ಪೋಲಿ ಬುದ್ಧಿಡ್ದಾದ ಬಸರೂರು ಬತ್ತಕ್ಕೇರಿ ಇಲ್ಲಿ ಅವನತಿ ಆಪುಂಡು. ಅಂಚನೆ ಸಿರಿನ ರಡ್ಡನೆ ಕಂಡನಿಲ್ಲ ಮಾಮಲ್ಲ ಬಾರಗೆದಾಯೆ. ಇಂಚ ಸಿರಿ ಪಾಡ್ದನದ ಅಲ್ಲಲ್ಲ ಬೆನ್ನಿದ ಚಿತ್ರಣ ತೋಜಿದು ಬರ್ಪುಂಡು. ಸಿರಿತ ಲೆಕ್ಕೊನೆ ತುಳುನಾಡು ಪುದರು ಪೋಯಿನ ನನಂಜಿ ಪಾಡ್ದನ ಬಲಿಯೇಂದ್ರೆ. ಈ ಪಾಡ್ದನ ತುಳುನಾಡದ ಬೆನ್ನಿ ಬದುಕದ ಪೂರ್ಣ ಪರಿಚಯ ಮಲ್ತು ಕೊರ್ಪಿನಂಚಿನ ಪಾಡ್ದನ. ಬಲಿಯೇಂದ್ರನೇ ಸ್ವತಃ ಬೆನ್ನಿ ಮಲ್ಪನ ವರ್ಣನೆ ಈ ಪಾಡ್ದನದ ಉದ್ಯೋಗಲ ತಿಕ್ಕೊಂದುಂಡು. ಬಲಿಯೇಂದ್ರನು ಒರಿ ರಾಜೇಂದ್ ಅತ್ತಾಂಡ ಅರಸೂಂದು ಓಲ್ಲ ಪಣಾಂತೆ ಅಯ ಉರಿ ಭೂಮಿತ ಮಗೆಯಂದ್ ಲೆಪ್ಪುನವು ಬೇಸಾಯ ಸಂಸ್ಕೃತಿದ ಒಂಜಿ ಪ್ರತೀಕೋ. ಬಲಿಯೇಂದ್ರ ಪಾಡ್ದನೊಟು ಬೆನ್ನಿ ಬೆನ್ಪುನ ವಿಷಯದ ಬಗ್ಗೆ ನೇರ ವಿವರಣೆಲು ಇಜ್ಜಾಂಡಲ ಬೆನ್ನಿ ಸಂಸ್ಕೃತಿ ಏತ್ ಗಟ್ಟಿಯಾತಿ ಇತ್ತಿನಿಂದ ಪನ್ಪಿನ ಮಸ್ತ್ ವಿವರಣೆಲು ತಿಕ್ಕೊಂದುಂಡು. ಆನಿ ಆನಿಯೇ ಬಿತ್ತದ ಆನಿ ಆನಿಯೇ ಕೊಯ್ಯೊಂದಿತ್ತಿನಾಯೇ ಬಲಿಯೇಂದ್ರೆ. ವೈಜ್ಞಾನಿಕವಾದ ಈ ವಿವರಣೆಗೆ ಅರ್ಥ ಇಜ್ಜಾಂಡಲ ಇನಿತ ಪಾರುನ ಬದುಕಟ್ ಇಂದಕ್ಕೆ ಅರ್ಥ ತಿಕ್ಕೊಂದುಂಡು. ದುಂಬು ಆಜಿ ತಿಂಗಳು ಮಲ್ತೊಂದಿತ್ತಿನ ಬೆನ್ನಿ ಇನಿ ಒಂಜಿ ತಿಂಗಳುಟು ಕೈಕು ತಿಕ್ಕೊಂದುಂಡು. ಅಂಚಾದ ಬಲಿಯೇಂದ್ರನೇ ಆ ಕಾಲೊಡು ಮೂಜು ಬುಳೆಡ್ತಲ ಹೆಚ್ಚ ಬುಳೆಪಾವೊಂದಿತ್ತೆ ಎಂದು ಪನ್ಪಿನ ಒಳಾರ್ಥ ಒಂಜಿ ಮೂಳು ತೋಜೊಂತುಂಡು. ತುಳುನಾಡಟ್ ಬಲಿಯೇಂದ್ರೆ ಭೂತೋತ್ ಆಯಗ ಕೋಲೋ ನೇಮೋ ಇಂಚಿತಿ ವಾ ಕ್ರಿಯಾಚರಣೆಲ ಇಜ್ಜಿ. ಆಂಟ ವರ್ಸಗೊರೋ ಆಯನ ಕಾಲ್ಪನಿಕವಾದ ತುಳುನಾಡಿಗ ಬೆನ್ನಿ ಬೆನ್ಪುನಗ್ಲು ಲೆತ್ತದ ಮಾನಾದಿಗೆ ಕೊರ್ಪಿನ ಸಂಪ್ರದಾಯ ಇನಿಲ ಉಂಡು. ತುಳುನಾಡಟ್ ಆಯನ ವರ್ಗ ಸಂಘರ್ಷಟು ಬಲಿಯೇಂದ್ರೆ ವಂಚನೆಗೆ ಬಲಿಯಾಯೆ. ಆಂಟ ಆಯನ ಮದಪರಾವಂತಿನ ಆಯನ ಸಾಗುವಳಿದ ಸಮುದಾಯೋ ಆಯನ ವರ್ಸಗೊರೋ ಲೆತ್ತದ ಮಿತ್ತವರ್ಗೋ ಒಂಜಿ ರೀತಿದ ಪ್ರತಿಭಟನೆ ಸೂಚಿಸಾಪನೇನು ಈ ಕ್ರಿಯಾಚನೆಟ್ ತೂಯರ ಸಾಧ್ಯ ಉಂಡು. ಅಂಚಾತ ತುಳುನಾಡದ ಬೆನ್ನಿದ ಉತ್ಪತ್ತಿ ತಿಕ್ಕುನ ಕಾಲೋ ತುಳುವೆರೆಗೆ ಪರ್ಬೋ. ಆ ಪರ್ಬಗು ಬಲಿಯೇಂದ್ರೆ ಬರುಪಿನ ಸಂಕೇತಲ ಅಂದ್. ಕೋಟೆದ ಬಬ್ಬು ಬಾರಗೇಂದು ಪನ್ಪಿನ ನನಂಜಿ ಪಾಡ್ದ ನೊಟು ಬೆನ್ನಿದ ಚಿತ್ರಣ ಸಾಮಾನ್ಯವಾದುಂಡು. ಮೂಲು ಬಾರಗೇಂದು ಪನ್ಪಿನ ಪುದರೇ ಸಾಗುವಳಿತಾಯನ ಪುದರ್. ಬಬ್ಬು ಮಾಮಲ್ಲ ಸಾಗುವಳಿತಾಯೆಂದು ಪನ್ಪಿನ ವರ್ಣನೆ ಈ ಪಾಡ್ದನುದ ಸುರುಕು ತಿಕ್ಕುಂಡು. ನೇರಡೆ ಕಾಂಡೆ ಲಕ್ಕಿಯರು ಕೋಟೆದ ಬಬ್ಬು ಬಾರಗೆ ಕೊಟ್ಟು ದೀಪಿ ಕೊಟ್ಟಾರಗು ಪೋಯರು ಬಸರೂರು ಪನ್ನೆ ಕೊಟ್ಟು ದೆತ್ತೆರು ಬಲತಪ್ಪುಗಿಲುಗು ದೀಯರು ಸಾರಮುಡಿ ಕಂಡದ ಕಡಿನೀರು ಜಪ್ಪಾಯರು ಪಿರ್ಕಿನ ನೀರು ಸಿರ್ಕಾವೊಂದು ಬತ್ತೆರು ಸಿರ್ಕಿನ ನೀರನ್ನು ಎರ್ಕಾವೊಂದು ಬತ್ತೆರು ಪರಕಡಿನ ಮುಚ್ಚಾಯರು ಪೊಸಕಡಿ ದೆತ್ತೆರು. ಇಂಚ ಪಾಡ್ದನೊಟು ಅಲ್ಲಲ್ಲ ವಿವರಣೆ ಮಸ್ತ್ ಬರ್ಪುಂಡು. ಬೆನ್ನಿದ ಏತ್ ಮಲ್ಲೆ ಆಂಡಲ ಆಯನ ನಿತ್ಯ ಕೆಲಸಲು ಸುರು ಆಪಿನನೇ ಕಂಡದ ಪುಣಿಟಿಂದು ಪನ್ಪಿನ ಸತ್ಯ ಈ ಪಾಡ್ದನೊಟು ತೆರೆದು ಬರ್ಪುಂಡು. ಪಾಡ್ದನದ ದುಂಬುದ ಬಾಗೊಟು ಬಬ್ಬು ಬಾರಗಗು ತಿಕ್ಕಿನ ದೇಶಾಂತರಿ ಬಾಲೆನ ಖಜ್ಜೂರ ಬೂಡುಗು ಕೊನಪೆರು. ಬೂಡುಟು ಬಾರಿಡಪಿ ಬರಕೆಲಗು ಕೊನತೆರು. ಆತನೆ ಪುರ್ತುಗು ಆರೆನ ಮದಿಮಳ್ಳು ಸಿರಿಕೊಂಡೆ ಉಲ್ಲಾಲು ಉಲಾಯಿ ಬಾರಿ ಉಂಜಿ ಮೋಕೆ ಕೊಂಡಾಟರು ಸಾಂಕೊಡುಂದು ಪನ್ಪೆರು ಬಾರಗೆ. ಬಾರೆಡಪಿ ಬರಕಿಡಲ್ತೆ ಬೂರು ತೊಟ್ಟಿಲು ಪಾಡ್ದು ಬಾಲೆ ಖಜ್ಜೂರ ಮಾಲೆದಿಂದು ಪುದಾರದೀಯರು. ಇಂಚ ಈ ಪಾಡ್ದನೊಟು ವಿವರಣೆ ಉಂಡು. ಪಂಡ ಬಾರೆಡಪಿ ಬರಕಿಲೆಡೆ ಬಾಲೆಗೆ ತೊಟ್ಟಿಲು ಕಟ್ಟಿನ ಸಂಪ್ರದಾಯ ಇತ್ತಿನಂದು ಈ ಪಾಡ್ದನೊಡು ತೆರೆದು ಬರ್ಪುಂಡು. ಈ ಪಾಡ್ದನದ ಲೆಕ್ಕೊನೆ ಬುಕ್ಕೊಂಜಿ ಪಾಡ್ದನ ಬಾಮಕುಮಾರಿ ಸಂಧಿ ಪಂಜೂರ್ಲಿ ಪಾಡ್ದನ ಲೆಕ್ಕೊನೆ ಮೂಲುಲ ಈಶ್ವರಿ ಉರಿ ಮಲ್ಲ ಸಾಗುಳಿದಾಯೆ. ಆಯನ ಅರಮನೆ ಬೂಡು ಮಾಡ ಪಿತ್ತಿಲು ಕಿದೆ ಮೂಲದ ಮುಂಡಾಲೆ ಇಂಚ ಮಸ್ತ್ ವರ್ಣನೆ ಈ ಪಾಡ್ದನೊಟು ತಿಕ್ಕೊಂದುಂಡು. ಈಶ್ವರೇ ಉರಿ ದೇವರೆಂದು ಪನ್ಪನೆ ಇಡ್ತಲ ಅಯವುರಿ ಜನಸಾಮಾನ್ಯೆ ಬೆನ್ನಿ ಬೆನ್ಪುನಗ್ಲೆನ ನಡುಟು ಕಾಲಕರಿಪಿನಂಚಿನ ಉರಿ ಸಾದಾಸೀದ ನರಮಾಣಿ. ಅಂಚ ಆಯೆ ಕಟ್ಟಿನ ಅಟ್ಟಮರ ಆಕಾಶದ ಎತ್ತರಗು ದೆಪ್ಪುನ ನೀರು ಪಾತಾಳದ ಪನಿ ನೀರು. ಇಂಚ ಒಂಜಿ
ನೀರಾವರಿ ವ್ಯವಸ್ಥೆ

0: ಸ್ವಸ್ತೆ ಈಶ್ವರನ ಅವು ಆತಿಥ್ಯನಿಂದ ಪನ್ಪಿನವು ಈ ಪಾರ್ದನೋಡು ತೆರೆದು ಬರ್ಪುಂಡು. ಅಂಚನೆ ಪರತಿಮಂಗಣೆ ಪಾಡ್ದನು ನಾನಲ ವಿಚಿತ್ರವಾಯಿನವು. ಬೂಡುಟು ಭೂತಕತ್ತುನ ಪರವನ ಪೊರ್ಲುದ ಬುಡೆತಿನ ಮಿತ್ ಬಲ್ಲಾಳಗ ಮೋಕೆ ಪುಟ್ಟುಂಡು. ಐಡ್ದು ತನ್ನ ಬದುಕು ಬಂಗಾರೋ ಕೊಪ್ಪರಿಗೆ ಮಾಂತೇನ್ಲ ಕಳೆತ್ ಅಕೇರಿಗೆ ಪರತಿನ್ಲ ತಿಕ್ಕಾಂದೆ ಕಾಟೊಗು ಬೂರ್ದು ಜೀವದತ್ತೋ ನಂಚಿನ ಕತೆ ಈ ಪಾಡ್ದನ. ಪರತಿಗಾದ ಬಲ್ಲಾಳೆ ಸಾರಮುಡಿ ಅರಿತ ಕಂಡೋನು ಕೊರಿಯರ ಪೋಪೆ. ತಾನೇ ಕೇರ್ನ ಪರವನ ಕಾಟೋನು ಬಾಕಿತಿ ಮಾರ ಕಂಡೊಟು ಕೂಟುಪೆ. ಇಂಚ ಸಾಮಾಜಿಕ ಸ್ಥಾನಮಾನನು ಪರತಿಗೆ ಕೊರಿಯರ ಬಲ್ಲಾಳೆ ದುಂಬು ಪೋಪೆ. ಆಂಟ ಭಾರೀ ಉಪಾಯೊಟು ಬಲ್ಲಾಳನ ಸಂಪತ್ತಿನ ಪರವನ ಕಾಟೊಗು ಪಾಡ್ಪಾಪುನ ಪರತಿ ಅಕೇರಿಗೆ ತಾನೇ ಪರವನ ಕಾಟೊಗು ಲಾಗಿತ್ ಸೈಪಲ್. ಸಂಪತ್ತಿನಲ್ಲ ಪರತಿನಲ್ಲ ಕಲೆಯೊನ್ನ ಬಲ್ಲಾಳೆ ಅಕೇರಿಗೆ ಅವ್ವೇ ಕಾಟೊಗು ಲಾಗಿತ್ ಜೀವದೆ ತೋನ್ಪೆ. ಬೆನ್ನಿದ ಬೇಲೆ ಬಲ್ಲಾಳನ ಬೊಕ್ಕ ಪರತಿನ ವಂಶನಾಶೋಗ್ಲ ಹೇತು ಆಪುಂಡು. ಈ ಪಾಡ್ದನಲ್ಲು ಅತ್ತಾಂತೆ ಅಮಸರದ ಮೆನ್ನೋಡಿ ಕೊಲ್ಲೂರು ಮುಕಾಂಬಿ ಈ ಪಾಡ್ದನಲ್ಲೆಟ್ಲ ಬೆನ್ನಿ ಬೆನ್ಪುನ ಪಾತ್ರಳು ಎಚ್ಚಾತ ತೋಜಿದ್ ಬರ್ಪುಂಡು. ಕೊಲ್ಲೂರು ಮುಕಾಂಬಿ ಪಾಡ್ದನೋಟು ಬರ್ಪಿನ ಕಡಂಬಾರಮಯ್ಯನ ದರ್ಬಾರನ್ನು ತೂನಾಗ ಆಯ ಭಾರೀ ಮಲ್ಲ ಬೆನ್ನಿದಾಯೆಂದು ಎನ್ನೇರಾಪುಂಡು. ಬಾಕಿತಿ ಮಾರು ಕಂಡೋ ಸಾರಮುಡಿ ಕಂಡೋ ಆಯನ ದೌಲತ್ ಪಣವು ಇಂಚಿತ್ತಿ ಮಸ್ತ್ ವಿಷಯಲು ಈ ಪಾಡ್ದನೊಟು ಉಂಡು. ಒಂದು ಅತ್ತಾಂತೆ ತುಳುನಾಡದ ಬೇತೆ ಬೇತೆ ಪಾಡ್ದನಲ್ಟು ಬೆನ್ನಿದ ವಿಚಾರೋ ಬತ್ತದೇ ಉಪ್ಪುಂಡು. ಜೂಮಾದಿ ಪಿಲಿಚಾಮುಂಡಿ ಜಾರಂದಾಯೆ ಇಂಚ ಆರಾಧನಾ ಪ್ರಧಾನವಾಯಿನ ಪಾಡ್ದನಲೆಟ್ಲ ಬೆನ್ನಿತ ವಿವರಣೆ ವರ್ಣನೆ ರೀತಿ ನೀತಿ ರಿವಾಜುಲೆನ್ನು ತೂಯರ ಸಾಧ್ಯ ಉಂಡು. ಒಂಜಿ ಕಾಲುಟು ತುಳುನಾಡು ಇತ್ತಿನ ಪ್ರಧಾನ ಕಸುಬು ಬೆನ್ನಿ ಆಯ್ನೆಡ್ದಾರೋ ಐನ್ ಸೇರ್ಸಾವಂದೇ ಪಾಡ್ದನ ಕಟ್ಟಿಯರ ಸಾಧ್ಯ ಇಜ್ಜಿಯಿಂದ ಪನ್ಪಿನ ಸತ್ಯೋ ಐನ ಸಂಗ್ರಹಣೆ ಮಲ್ಪಿನ ಮಾತೆರೆಗ್ಲ ತೆರೆದು ಪುಂಡು. ಅಂಚಾದ್ ಮಾಂತ ಪಾಡ್ದನಲೆಟ್ಲ ಒಂಜತ್ತು ಒಂಜಿ ವಿದೊಟು ಬೆನ್ನಿದ ವಿವರಣೆ ಬತ್ತಿನೈನ ತೂಯರ ಸಾಧ್ಯ ಉಂಡು.
1: ಇದಮುಟ ಸುಂದರ ಕೇನಾಜೆ ಮೆರೆಡ್ದು ಪಾರ್ದನಲಿಡು ತುಳುನಾಡ್ದ ಬೆನ್ನಿ ಬದುಕದ ಚಿತ್ರಣ ಪನ್ಪಿ ಇಸೇದ ಬಗೆಟ್ಟು ಪಾತೆರ ಕೇಂಡರು. ಉಂದು ಇನಿತ್ತ ತುಳು ಕಾರ್ಯಕ್ರಮ ನನತ್ತ ಎಗ್ಗಿಡು ಕುಡತಿಕ್ಕಗ ಸೊಲ್ಮೆಲು.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700014242.
2: ಈಗ ಸಮಯ 8:45 ಆಗಲಿದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದಿಂದ.

ಅಂದದ ಅರಮನೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿದ ಶ್ರೀ ಉದಯಶಂಕರ್ ಅವರ ಗೀತೆ, ಸಂಗೀತ ಉಪೇಂದ್ರ ಕುಮಾರ್.

0: ಸ್ವಪ್ನ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಚಿ ಉದಯ ಶಂಕರ್ ಅವರ ಗೀತೆ, ಸಂಗೀತ ಉಪೇಂದ್ರ ಕುಮಾರ್.
1: ಬಂಗಾರ ಬಂ

ನರೇಂದ್ರ ಬಾಬು ಅವರ ಸಾಹಿತ್ಯದಲ್ಲಿ ವಜ್ರದ ಜಲಪಾತ ಚಿತ್ರದ ಗೀತೆ. ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ. ಸಂಗೀತ ರಮೇಶ್ ನಾಯ್ಡು.

ರಮೇಶ್ ಚಂದ್ರ ಹಾಡಿರುವ ರಾವಣ ಚಿತ್ರದ ಈ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. 10:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ.

ಆಕಾಶವಾಣಿ ಮಂಗಳೂರು ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಪ್ಪು ಸೋಮೇಶ್ವರ ರಾವ್ ಅವರ ವೀಣಾವಾದನ, ಸಹವಾದನ ಪಪ್ಪು ಚಂದ್ರಶೇಖರ್, ಮೃದಂಗ ಎಲ್ಲ ವೆಂಕಟೇಶ್ವರ ರಾವ್. ಆರಂಭದಲ್ಲಿ ಪೊನ್ನಯ್ಯ ಪಿಳ್ಳೆ ಅವರ ಕೃತಿ ಅಂಬಾ ನೀಲಾಂಬರಿ, ನೀಲಾಂಬರಿ ರಾಗ ಆದಿತಾಳ.

ಎನು ಎನು ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀರಂಜನಿ ರಾಗ ಆದಿತಾಳ.

ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯ ನಂತರ ಈಗ ಕೇಳಿ ತ್ಯಾಗರಾಜರ ಕೃತಿ ರಾಗ ಸುಧಾರಸ ಆಂದೋಳಿಕ ರಾಗ ಆದಿತಾಳ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪಪ್ಪು ಸೋಮೇಶ್ವರರಾವ್ ಅವರ ವೀಣಾವಾದನ ಪ್ರಸಾರವಾಯಿತು. ಸಹವಾದನ ಪಪ್ಪು ಚಂದ್ರಶೇಖರ್, ಮೃದಂಗ ಎಲ್ಲಾಚ್ ವೆಂಕಟೇಶ್ವರರಾವ್. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ದಿವಾನ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ನದೀಮ್ ಶ್ರವಣ್.

ರಾಜಾ ಕೋ ರಾನಿ ಸೇ ಪ್ಯಾರ್ ಹೋ ಗಯಾ ಚಿತ್ರಕ್ಕಾಗಿ ಅನುರಾಧಾ ಪೋದ್ವಾಳ್ ಮತ್ತು ಶ್ರೀನಿವಾಸ್ ಹಾಡಿದ, ಜಾವೇದ್ ಅಖ್ತರ್ ಅವರ ಗೀತೆ, ಸಂಗೀತ ಜತಿನ್ ಲಲಿತ್.

ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆಯನ್ನು ಆಲಿಸಿದಿರಿ. ಸಮೀರ್ ಅವರ ಈ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸ್ವದೇಶ್ ಚಿತ್ರದ ಈ ಗೀತೆಯನ್ನು ಹಾಡಿದ ಕಲಾವಿದರು ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್. ಜಾವೇದ್ ಅಖ್ತರ್ ಅವರ ಈ ಗೀತೆಗೆ ಎ ಆರ್ ರೆಹಮಾನ್ ಅವರ ಸಂಗೀತವಿದೆ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು. ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ಗೋಪಾಲಕೃಷ್ಣ ಉಪಾಧ್ಯಾಯ ಅವರಿಂದ. ಆರೋಗ್ಯ ಮಂಥನ 6:45 ಪ್ರಸ್ತುತಿ ಡಾಕ್ಟರ್ ಚಿತ್ರಲೇಖ. 7:15 ಜಂಡು ಆಯುರು ಸಿಂಚನ. ಬೆನ್ನು ನೋವಿಗೆ ಆಯುರ್ವೇದ ಪರಿಹಾರ SDM ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಉಡುಪಿ ಕುತ್ಪಾಡಿ. ಇಲ್ಲಿನ ಡಾಕ್ಟರ್ ಯೋಗೀಶ್ ಆಚಾರ್ಯ ಅವರೊಂದಿಗೆ ಸಂದರ್ಶನವಿದೆ. 10:30 ಹೃದಯರಾಗ ನೇರ ಫೋನಿನ್ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ವಿ ಜಿ ಜೋಗ್ ಅವರ ಪಿಟೀಲು ವಾದನದಲ್ಲಿ ರಾಗ್ ಆಹಿರ್ ಭೈರವ್. 11:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಭೂಜಲ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ರವೀಂದ್ರ ಸ್ವರಂಗಾವಿ ಹಾಡಿರುವ ವಚನಗಳು. 5:30 ಸಂಸ್ಕೃತ ಪಾಠ, ಗುರುಗಳು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್, ವಿದ್ಯಾರ್ಥಿಗಳು ಗುರುಪ್ರಸಾದ್ ಮತ್ತು ಸುಮನ. 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ, ಈ ಕುರಿತು ಡಾಕ್ಟರ್ ಸುಧೀರ್ ರಾಜ್ಕೆ ಅವರ ಜೊತೆ ಮಾತುಕತೆ. ನಡೆಸಿಕೊಡುವವರು ನಮಿತಾ ಆಂತರೇ ಶೆಟ್ಟಿ. 8:30 ಸಹಜಂ ಸೌಂದರ್ಯ ಸುಂದರಂ, ಈ ಕುರಿತು ಡಾಕ್ಟರ್ ಭುವನೇಶ್ವರಿ ಹೆಗಡೆ ಅವರಿಂದ ಲಘುದಾಟ್ಯ ಭಾಷಣವಿದೆ. ಈಗ ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ರೇಣುಕಾ. The Bharatiya Janata Party BJP has scripted history in West Bengal by securing an overwhelming mandate in the 294-member state assembly. The ruling BJP-led NDA has secured a historic third consecutive term in Assam. In Keralam, the United Democratic Front has swept the polls with 99 seats, signalling a decisive return to power. Puducherry is expected to witness the return of a National Democratic Alliance NDA government led by N. Rangaswamy's All India NR Congress AINRC. In West Bengal, BJP candidate Suvendu Adhikari defeated West Bengal Chief Minister and TMC leader Mamata Banerjee in the Bhavanipur Assembly constituency by more than 15,000 votes. BJP has crossed the majority mark of 148 in the 294-member house, ending the 15-year rule of Mamata Banerjee-led Trinamool Congress TMC in the first election after Special Intensive Revision SIR of electoral roll. With a win, the state will be witnessing its first BJP government since independence. Out of a total of 293 assembly seats, results have been declared for 271 constituencies so far. BJP has bagged 197 seats, while Trinamool Congress has won 68 seats. Congress and regional arm Janata Unnayan Party AJUP secured 2 seats each. CPM clinched 1 seat. In Assam, out of the results declared for 101 constituencies, BJP has bagged 73 seats, while its allies Assam Gana Parishad AGP has won 6 seats and Bodoland People's Front BPF has secured 8 seats. On the other hand, Congress has gained 10 seats, All India United Democratic Front AIUDF clinched 2 seats, while Raijor Dal and TMC have secured 1 seat each. BJP leader and incumbent Chief Minister Himanta Biswa Sarma has won from Jalukbari constituency, defeating Congress rival Bidisha Nyog. In Keralam, the Congress-led UDF has clinched a decisive win. While the Congress won 63 seats, its ally IUML added 20.